ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ಇಂದು 1948 ಶಕವರ್ಷ, ಆಶ್ವಿಜ ಮಾಸದ 12 ದಿನ, ಅಂದರೆ 2026 ಇಸವಿಯ ಅಕ್ಟೋಬರ್ ತಿಂಗಳ 4 ತಾರೀಖು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಕಾರ್ಯಕ್ರಮ ಕೇಳಲು ಅಣಿಯಾಗಿರುವ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯ ಮುಂಜಾನೆಯ ಈ ಸಮಯದಲ್ಲಿ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ. ಶುಭೋದಯ ಎಲ್ಲರಿಗೂ, ಮುಂಜಾನೆಯ ನಮಸ್ಕಾರಗಳು.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ, ಮುಂಜಾನೆಯ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ವಿವಿಧ ಭಾರತಿ ಸ್ಟುಡಿಯೋ, ಸಮಯ 6:35 ಸೆಕೆಂಡುಗಳಾಗಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭಾ ಉಪಸಭಾಪತಿ ಹರಿವಂಶ ನೇತೃತ್ವದ ಭಾರತೀಯ ಸಂಸದೀಯ ನಿಯೋಗ ತಾಂಜಾನಿಯಾಗೆ ತೆರಳಿದೆ. ನಾಳೆಯಿಂದ ಇದೇ 9ರವರೆಗೆ ನಡೆಯಲಿರುವ ಅಂತರ ಸಂಸದೀಯ ಒಕ್ಕೂಟ ಐಪಿಯು 153ನೇ ಮಹಾಸಭೆ ಹಾಗೂ ಸಂಬಂಧಿತ ಸಭೆಗಳಲ್ಲಿ ಈ ನಿಯೋಗವು ಭಾಗವಹಿಸಲಿದೆ. ಯುವದಸರಾ 2026ರ ಶೀರ್ಷಿಕೆ ಗೀತೆಯ ಪ್ರೋಮೋವನ್ನು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡುಗಡೆ ಮಾಡಿದರು. ಮೈಸೂರಿನ ಸಾಂಸ್ಕೃತಿಕ ವೈಭವ, ಯುವಜನತೆ ಉತ್ಸಾಹ ಹಾಗೂ ಯುವ ದಸರಾ ಸಂಭ್ರಮವನ್ನು ಪ್ರತಿಬಿಂಬಿಸುವಂತೆ ಶೀರ್ಷಿಕೆ ಗೀತೆಯನ್ನು ರೂಪಿಸಲಾಗಿದೆ. ಹಿರಿಯ ಸಾಹಿತಿ ಲೇಖಕರಾದ ಡಿಎಸ್ ವೀರಯ್ಯ ಅವರು ಬರೆದಿರುವ ರಾಷ್ಟ್ರ ಚಿಕಿತ್ಸಕ ಅಂಬೇಡ್ಕರ್ ಕೃತಿಯ ಕನ್ನಡ ಮತ್ತು ಇಂಗ್ಲಿಷ್ ಅವತರಣಿಕೆಯ ಲೋಕಾರ್ಪಣಾ ಸಮಾರಂಭ ನಾಳೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಈ ಸಮಾರಂಭವನ್ನು ಉದ್ಘಾಟಿಸಲಿದ್ದು, ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲರಾದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ನೈಸ್ ರಸ್ತೆ ಯೋಜನೆಗೆ ಸಂಬಂಧಿಸಿದ ಭೂ ವಹಿವಾಟುಗಳಲ್ಲಿನ ಅಕ್ರಮಗಳ ಆರೋಪ ಮತ್ತು ಬೆಂಗಳೂರಿನ ಹೊಸಕೆರೆ ಹಳ್ಳಿಯಲ್ಲಿರುವ ಶೋಭಾ ಅಪಾರ್ಟ್ಮೆಂಟ್ ಸಮುಚ್ಚಯಕ್ಕೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುಟುಂಬಕ್ಕೂ ಸಂಬಂಧವಿದೆ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ದ್ವಿತೀಯ ಹಂತದ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಆರೋಗ್ಯ ವಿಮಾ ಸೌಲಭ್ಯ ಕಲ್ಪಿಸುವ ಬಹುಕಾಲದ ಬೇಡಿಕೆ ಈಡೇರುವ ಹಂತದಲ್ಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಂಗಳೂರಿಗೆ ಆಗಮಿಸಲಿದ್ದು ಭವ್ಯ ಸ್ವಾಗತಕ್ಕೆ ಸಿದ್ದತೆ ನಡೆದಿದೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು, ಹಾಕಿ ಇಂಡಿಯಾ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಾಕಿ ಕರ್ನಾಟಕದ ಗಣ್ಯ ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ವಿಮಾನ ನಿಲ್ದಾಣದಲ್ಲಿ ಉಪಸ್ಥಿತರಿದ್ದು ವಿಜೇತರನ್ನು ಸ್ವಾಗತಿಸಿ ಸನ್ಮಾನಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಎಲ್ಲ ಆತ್ಮೀಯ ಕೇಳುಗರಿಗೆ ಈ ದಿನದ ಕಾರ್ಯಕ್ರಮಗಳ ಪರಿಚಯಕ್ಕೆ ಸ್ವಾಗತ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈ ದಿನ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಮೊದಲಿಗೆ ನಾದೋಪಾಸನೆ, ಆ ನಂತರ ಏಳು ಹದಿನೈದಕ್ಕೆ ಶುಭೋದಯ ಕರ್ನಾಟಕ, ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳನ್ನು ಕೇಳಿದರು. ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ. ಎಂಟು ಗಂಟೆ ಎರಡು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ, ಒಂಬತ್ತರಿಂದ ಹತ್ತು ಗಂಟೆ ಈ ದಿನದ ವಿಶೇಷ, ಇಂದಿನ ವಿಶೇಷ ಕೇಳಲಿದ್ದೀರಿ. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಓಲ್ಡ್ ಈಸ್ ಗೋಲ್ಡ್, ನಂತರ ಹೊಸ ಹಾಡು. ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಕಲಾಭಾರತಿ, ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆಲಿಸಿದೆ. ಕರೆಗೊಂದು ಹಾಡು, ಕೇಳುಗರ ನೆಚ್ಚಿನ ಗೀತೆಗಳು. ಕರೆ ಮೂಲಕ ನೀವು ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳಬಹುದು. ಆದರೆ ಇವತ್ತು ಭಾನುವಾರ ವಿಶೇಷವಾಗಿ ಮಕ್ಕಳಿಗಾಗಿ ಮೀಸಲಾಗಿದೆ ಈ ಒಂದು ಕಾರ್ಯಕ್ರಮ. ಮಕ್ಕಳು ಕರೆ ಮಾಡಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಕರೆ ಮೂಲಕ ತಮ್ಮ ಮಾತುಗಳನ್ನು ಹಂಚಿಕೊಂಡು ಜೊತೆಗೆ ಅವರ ಇಷ್ಟದ ಗೀತೆಗಳನ್ನು ಕೋರಿಕೆಯಾಗಿ ಸಲ್ಲಿಸಬಹುದು. ಒಂದು ಇಪ್ಪತ್ತಕ್ಕೆ ಸಂದೇಶ ನಮಗೆ, ಸಂಗೀತ ನಿಮಗೆ ಕಾರ್ಯಕ್ರಮ. ಎರಡು ಹದಿನೈದಕ್ಕೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. ಎರಡು ನಲವತ್ತಕ್ಕೆ ಚಿತ್ರತಾಣ, ಒಂದೇ ಚಿತ್ರದ ಗೀತೆಗಳು. ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಸಂಜೆ ಸಖಿ ಸಹೇಲಿ ಕಾರ್ಯಕ್ರಮ ಮೂಡಿ ಬರಲಿದೆ. ಸಂಜೆ ನಾಲ್ಕರಿಂದ ಐದು ಗಂಟೆಯವರೆಗೆ ಪರಿಮಳ. ಐದು ಗಂಟೆ ಎರಡು ನಿಮಿಷಕ್ಕೆ ಕಾರ್ಯಕ್ರಮ ವಿವರಣೆ, ಅನಂತರ ಓಲ್ಡ್ ಈಸ್ ಗೋಲ್ಡ್ ಮೂಡಿ ಬರಲಿದೆ. ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಈ ಕಾರ್ಯಕ್ರಮ ಐದು ಹದಿನೈದಕ್ಕೆ ಕೇಳಲಿದ್ದೀರಿ. ನಂತರ ಓಲ್ಡ್ ಈಸ್ ಗೋಲ್ಡ್ ಮುಂದುವರಿಯಲಿದೆ. ಗಾನ ನಿಮಿಷಕ್ಕೆ, ಅನಂತರ ಆರು ಐವತ್ತೈದಕ್ಕೆ ಕನ್ನಡ ರತ್ನ ಭಂಡಾರ, ಏಳು ಎರಡಕ್ಕೆ ಗಾನ ಭಜನಾ ಮುಂದುವರಿಯಲಿದೆ. ನಂತರ ಕಗ್ಗದ ಸಿರಿ ಮೂಡಿ ಬರುವುದು ಏಳು ಇಪ್ಪತ್ತೆರಡಕ್ಕೆ. ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ಅವರದು, ನಿರ್ಮಾಣ ಎಂ ಶಿವರಾಮ್. ನಂತರ ಎಂಟು ಗಂಟೆಯವರೆಗೆ ರಾತ್ರಿ ಗಾನ ಭಜನಾ ಮುಂದುವರಿಯಲಿದೆ. ಎಂಟು ಗಂಟೆ ಎರಡು ನಿಮಿಷಕ್ಕೆ ಬೆಳ್ಳಿ ಬದುಕು. ಒಂಬತ್ತು ಹದಿನೈದಕ್ಕೆ ಹಿಂದಿ ಮೆಲೋಡೀಸ್. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ಗೀತೆಗಳ ಪ್ರೇಮ ನಿನಾದ. ಇದಾಗಿತ್ತು ಕಾರ್ಯಕ್ರಮಗಳ ವಿವರ.

ಆತ್ಮೀಯ ಕೇಳುಗರೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ನಾದೋಪಾಸನೆ ಕಾರ್ಯಕ್ರಮವನ್ನು ನಾವು ಆರಂಭಿಸುವ ಸಮಯ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳ ಸಿಂಚನ ನಿಮಗಾಗಿ ಮುಂಜಾನೆಯ ಈ ಸಮಯದಲ್ಲಿ. ಮೊದಲಿಗೆ ಗಣೇಶನನ್ನ ಸ್ತುತಿಸುವ ಒಂದು ಭಕ್ತಿಗೀತೆ ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿದೆ.

ವಿಜಯ ನಾರಸಿಂಹ ವಿರಚಿತ ಈ ಭಕ್ತಿಗೀತೆಯನ್ನು ಹಾಡಿದವರು ಬಿ ಕೆ ಸುಮಿತ್ರ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನೀಡಿದ್ದೀರಾ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 6:15 ಹತ್ತು ಸೆಕೆಂಡುಗಳು.

ಶ್ರೀ ಮುರುಡೇಶ್ವರ ಸ್ವಾಮಿಯ ಕಥೆಯನ್ನು ಆಲಿಸಿದಿರಿ. ಪ್ರಸನ್ನ ಅವರ ಒಂದು ರಚನೆಯ ಈ ಭಕ್ತಿಗೀತೆಗೆ ದನಿಯಾಗಿದ್ದವರು ಎಸ್ ಜಾನಕಿ ಮತ್ತು ಸಂಗಡಿಗರು. 6:25:20 ಈ ಸಮಯದಲ್ಲಿ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಕೇಳ್ತಾ ಇದ್ದೀರಾ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಪರಮ ಪಾವನನು, ಆರೋಗ್ಯದಾತನು, ಜೀವದಾತನು ಆದ ಸೂರ್ಯನಾರಾಯಣ ಸ್ವಾಮಿಯನ್ನು ನೆನೆಯಬಾರದೇ ಎಂದು ಕನಕದಾಸರು ರಚಿಸಿದ ಈ ಭಕ್ತಿ ದೇವರ ರಚನೆಯನ್ನು ಹಾಡಿದವರು ಎಂ ರಾಘವೇಂದ್ರ ಅವರು.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ನಮಸ್ಕಾರ, ನಾನು ಗಾಯಕಿ ಬಿ ಆರ್ ಛಾಯಾ. ನನ್ನಂಥ ಸಹಸ್ರಾರು ಕಲಾವಿದರ ತಾಯಿ ಆಕಾಶವಾಣಿ. ಪ್ರತಿದಿನನೂ ಈ ತಾಯಿಯ ಜೋಗಳ ಕೇಳ್ಕೊಂಡೇ ಬೆಳೆದೆ, ಈಗಲೂ ಕೇಳ್ತಾನೆ ಇರ್ತೀನಿ. ನೀವು ಕೇಳಿ ಆನಂದಿಸಿ ವಿವಿಧ ಭಾರತಿ FM ನಲ್ಲಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ನಾದೋಪಾಸನೆ ಭಕ್ತಿಗೀತೆಗಳ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಾ. ಇನ್ನೀಗ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳು.

0: ಅತಿಯಾದ ಊಟ, ಅತಿಯಾದ ಮಾತು ಅಪಾಯಕಾರಿ ಎನ್ನುತ್ತದೆ ಸುಭಾಷಿತ ರತ್ನ ಭಾಂಡಾಗಾರ. ಭೋಜನ ಭಾಷಣ ಹಿತಮಿತವಾಗಿರಲಿ, ಅಜೀರ್ಣವಾಗುವಷ್ಟು ತಿಂದಾಗ ಊಟ ವಿಷವಾಗುತ್ತದೆ. ಅಜೀರ್ಣೇ ಭೋಜನಂ ವಿಷಂ.
1: ಮಾತು ಚಪಲವಾಗದಿರಲಿ, ಪ್ರತಿ ಪದವು ಮುತ್ತಿನ ಮಣಿಯಂತಿರಲಿ, ವಚನ ಬೆಲ್ಲದಂತಿರಲಿ, ಹೃದಯದಲ್ಲಿ ನಂಜು ಇಲ್ಲದಿರಲಿ, ತುಂಬದಿರಲಿ.
0: ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಮಾತು ಬೆಳಕಾಗಬೇಕು, ಬೆಂಕಿಯಾಗಬಾರದು.
1: ಹೌದು, ನುಡಿದಂತೆ ನಡೆದರೆ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ.
2: ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ಶ್ರೀಕೃಷ್ಣದೇವರಾಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಮತ್ತು ಪಿ ಸುಶೀಲಾ ಅವರುಗಳು ಹಾಡಿದ ಟಿಜಿ ಲಿಂಗಪ್ಪ ಅವರ ಸಂಗೀತ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ಒಂದು ರಚನೆಯನ್ನು ಆಲಿಸಿದಿರಿ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿ ಚಿತ್ರಗೀತೆಗಳಿಂದ ಆಯ್ದ ಭಕ್ತಿಗೀತೆಗಳು ಮೂಡಿಬರ್ತಾ ಇದೆ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ.

ಪಡುವಾರಹಳ್ಳಿ ಪಾಂಡವರು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಸೋರಟ್ ಅಶ್ವಥ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದ ಗೀತೆಯನ್ನು ನೀವು ಕೇಳಿದ್ರಿ. ಇದು ನಾದೋಪಾಸನೆ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇನ್ನು ಮುಂದೆ ಕೇಳಿ, ಭೂಮಿಗೆ ಬಂದ ದೇವಕಿ ಕಂದ ಎಂದು ಹಾಡ್ತಾ ಇದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದನಿಗೂಡಿಸಿದ್ದಾರೆ ಎಸ್ ಜಾನಕಿ ಅವರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಇದು ಭೂಮಿಗೆ ಬಂದ ಭಗವಂತ ಚಿತ್ರದ ಶೀರ್ಷಿಕೆ ಗೀತೆ.

ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ್ ಭೀಮ

ತಲೆಗಿಡದಾಗ ತಲೆಗಿಡದಾಗ ಜೇಮ್ತಾ ಜೇಮ್ ಜೇಮ್ತಾ ತಲೆಗಿಡದಾಗ ತಲೆಗಿಡದಾಗ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಇದುವರೆಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಸಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಭಾರತ ರಷ್ಯಾ ಸಂಬಂಧಗಳ ಕುರಿತು ನಡೆದ ಸಮಾಲೋಚನಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದೇ ವೇಳೆ ಮಾತನಾಡಿದ ಅವರು, ಉಕ್ರೇನ್ ಸಂಘರ್ಷಕ್ಕೆ ಅಂತ್ಯ ಕಾಣಿಸಲು ಸಂವಾದ ಮತ್ತು ರಾಜತಾಂತ್ರಿಕ ಪ್ರಯತ್ನಗಳಿಗೆ ಭಾರತ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ರಷ್ಯಾದೊಂದಿಗಿನ ಸಂಭಾವ್ಯ ಕದನ ವಿರಾಮಕ್ಕಾಗಿ ಭಾರತವು ಮುಂದಿಟ್ಟಿರುವ ಪ್ರಸ್ತಾವನೆಯು ಉಕ್ರೇನ್ಗೆ ಲಭ್ಯವಾಗಿರುವ 4 ಪ್ರಸ್ತಾವನೆಗಳ ಪೈಕಿ ಅತ್ಯಂತ ವ್ಯಾಪಕವಾದುದು ಎಂದು ಉಕ್ರೇನ್ ಬಣ್ಣಿಸಿದೆ. ಇಂಧನ ಮೂಲಸೌಕರ್ಯ ಮತ್ತು ಕಪ್ಪು ಸಮುದ್ರದ ಪ್ರದೇಶವನ್ನು ಒಳಗೊಂಡ ಕದನ ವಿರಾಮದ ಕುರಿತು ಪರಿಶೀಲಿಸಲು ತಾವು ಸಿದ್ಧವಿರುವುದಾಗಿ ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಹ ತಿಳಿಸಿದ್ದಾರೆ. ಇದೀಗ ರಷ್ಯಾ ಉಕ್ರೇನ್ ಯುದ್ಧವು 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ರಾಜ್ಯದಲ್ಲಿ ಉಂಟಾಗಿರುವ ಖಾರಿಫ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯ ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಬಾಗಲಕೋಟೆ ಜಿಲ್ಲೆಗೆ ನಾಳೆ ಭೇಟಿ ನೀಡಲಿದೆ. ಕೇಂದ್ರ ತಂಡವನ್ನು 3 ತಂಡಗಳಾಗಿ ವಿಂಗಡಿಸಲಾಗಿದ್ದು, ಡಾ ಮನ್ಸಿಂಗ್ ಅವರ ನೇತೃತ್ವದ 3ನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿಯ ಅಧ್ಯಯನ ನಡೆಸಲಿದೆ. ರಾಮನಗರ ಜಿಲ್ಲೆಯ 5 ತಾಲೂಕುಗಳು ಬರ ಪೀಡಿತ ಎಂದು ಘೋಷಣೆಯಾಗಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಪಕವಾಗಿ ನಿಭಾಯಿಸಲು ಎಲ್ಲ ತಾಲೂಕುಗಳಲ್ಲೂ ನೋಡಲ್ ಅಧಿಕಾರಿಗಳನ್ನು ನಿಯೋಜಿಸುವಂತೆ ಸಚಿವ ಎಚ್ ಸಿ ಬಾಲಕೃಷ್ಣ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಚುನಾವಣಾ ಆಯೋಗದ ನಿಯಮಾನುಸಾರ ಫಾರ್ಮ್ 7 ಸಲ್ಲಿಸಿದ ಬಿಜೆಪಿ ಕಾರ್ಯಕರ್ತರ ಮೇಲೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮೂಲಕ ಎಫ್ಐಆರ್ ದಾಖಲಿಸಿರುವುದು ಕಾನೂನು ಉಲ್ಲಂಘನೆಯ ಕ್ರಮ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಪಾದಿಸಿದ್ದಾರೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸೈಬರ್ ಸ್ಪೇಸ್ನಲ್ಲಿ ಕಾನೂನು ನೆರವು ಮತ್ತು ಮಕ್ಕಳ ರಕ್ಷಣಾ ಕಾರ್ಯವಿಧಾನಗಳನ್ನು ಬಲಪಡಿಸುವ ತುರ್ತು ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ 4ಸಾ ದಕ್ಷಿಣ ವಲಯ ಪ್ರಾದೇಶಿಕ ಸಮ್ಮೇಳನ 2026ರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಕ್ಕಳ ಸುರಕ್ಷತೆಯನ್ನು ರಾಷ್ಟ್ರ ನಿರ್ಮಾಣದ ಅವಿಭಾಜ್ಯ ಆಧಾರ ಸ್ತಂಭ ಎಂದು ಹೇಳಿದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 8 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಪೆದ್ದು ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋ ಪೆದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 7:05 ಆಗ್ತಾ ಇದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ.

ಆಗ್ರಹಿಸುತ್ತಿದ್ದಾರೆ. ಸವಾಲಿನ ಪರಿಸ್ಥಿತಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ನಿಲ್ಲಲಿ ಎಂದು ಮುಖ್ಯಮಂತ್ರಿ ಕೇಂದ್ರ ತಂಡಕ್ಕೆ ಮನವರಿಕೆ ಮಾಡಿದರು. ಕೇಂದ್ರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ತಂಡ ತುಮಕೂರಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಒಟ್ಟು 10 ತಾಲೂಕುಗಳಲ್ಲಿ 159 ಕೋಟಿ ರೂಪಾಯಿ ಬೆಳೆ ನಷ್ಟವಾಗಿದೆ ಎಂದು ಮನವರಿಕೆ ಮಾಡಿದರು. ಸಹಾಯಕ ಆಯುಕ್ತ ಡಾ ಸುದಂ ಬಾಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಹಾಸನ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಸ್ಥಳೀಯ ರೈತರ ಸಮಸ್ಯೆ ಆಲಿಸಿ ಅಹವಾಲು ಸ್ವೀಕರಿಸಿತು. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವ ಹಿನ್ನೆಲೆ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಹಂಪಿ, ಮಡಿಕೇರಿ, ಜೋಗ ಜಲಪಾತ, ಮೈಸೂರು, ನಂದಿಬೆಟ್ಟ ಹಾಗೂ ಬೆಂಗಳೂರು

ನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭಿಸಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಮುಖ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ಗುಣಮಟ್ಟದ ಸ್ವಚ್ಛ ಮತ್ತು ರುಚಿಕರ ಆಹಾರವನ್ನು ಸ್ಥಳದಲ್ಲೇ ಒದಗಿಸುವ ಉದ್ದೇಶ ಈ ಯೋಜನೆ ಹೊಂದಿದೆ ಎಂದಿದ್ದಾರೆ. ರಾಷ್ಟೀಯ ಚಿಟ್ಟೆಗಳ ದಿನದ ಅಂಗವಾಗಿ ಕರ್ನಾಟಕದ ರಾಜ್ಯ ಚಿಟ್ಟೆ

0: ಆರೋಗ್ಯ ಸೂಚಕಗಳಾದ ಚಿಟ್ಟೆಗಳ ಪಾರಿಸಾರಿಕ ಮಹತ್ವದ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಖ್ಯಾತ ಪ್ರಾಣಿಶಾಸ್ತ್ರಜ್ಞ ಧಾರವಾಡದ ಪ್ರೊಫೆಸರ್ ಗಿರೀಶ್ ಕಾಡದೇವರು.
1: ಪಾತರಗಿತ್ತಿಗಳು ಪ್ರಕೃತಿಯ ಅತ್ಯಂತ ಸುಂದರ ಆಕರ್ಷಕ ಕೀಟಗಳು. ಜಗತ್ತಿನಲ್ಲಿ ಸುಮಾರು 18,500 ವಿವಿಧ ಬಗೆಯ ಪಾತರಗಿತ್ತಿಗಳಿದ್ದು ಭಾರತದಲ್ಲಿ ಇವುಗಳ ಸಂಖ್ಯೆ 1,600 ಮತ್ತು ಕರ್ನಾಟಕದಲ್ಲಿ 450 ವಿವಿಧ ರೀತಿಯ ಪಾತರಗಿತ್ತಿಗಳು ಕಂಡುಬಂದಿವೆ. ಪಾತರಗಿತ್ತಿಗಳು ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಸುಮಾರು 4-14% ಪುಷ್ಪಗಳ ಫಲೀಕರಣಕ್ಕೆ ಹಾಗೂ ಅವುಗಳ ಆನುವಂಶಿಕ ವಿವಿಧತೆಗೆ ವಿಶೇಷವಾದ ಕೊಡುಗೆ ಕೊಟ್ಟಿವೆ. ನಗರೀಕರಣ, ಪರಿಸರ ನಾಶ, ಹವಾಮಾನ ವೈಪರೀತ್ಯ ಇತ್ಯಾದಿಂದಾಗಿ ಇವುಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಚಿಟ್ಟೆಗಳು ಕೆಂಪು, ಹಳದಿ, ಗುಲಾಬಿ, ಕಿತ್ತಳೆ ಬಣ್ಣ ಹಾಗೂ ನೇರಳೆ ಬಣ್ಣಗಳಿಗೆ ವಿಶೇಷವಾಗಿ ಆಕರ್ಷಿಸಲ್ಪಡುತ್ತವೆ. ಮಕರಂದ ಹೊಂದಿದ ಹೂವಿನ ಗಿಡಗಳಾದ ಚೆಂಡು ಹೂವು, ಲಾಂಟಾನ, ರಥಪುಷ್ಪ ಇಂತಹ ಗಿಡಗಳನ್ನು ಗುಂಪು ಗುಂಪಾಗಿ ಬೆಳೆಸಿ ಚಿಟ್ಟೆಗಳನ್ನು ಆಕರ್ಷಿಸೋಣ. ಮೊಟ್ಟೆಯಿಡಲು ಹಾಗೂ ಅವುಗಳ ಕೀಟಗಳಿಗೆ ಆಹಾರ ಪೂರೈಸುವ ಗಿಡಗಳಾದ ನಿಂಬೆ ಹಾಗೂ ಕರಿಬೇವಿನ ಗಿಡಗಳು, ಎಕ್ಕದ ಗಿಡಗಳನ್ನು ನಮ್ಮ ಮನೆಯಂಗಳದಲ್ಲಿ ಮತ್ತು ಶಾಲಾ ಪರಿಸರದಲ್ಲಿ ಬೆಳೆಸಿ ಸಂತಾನೋತ್ಪತ್ತಿಗೆ ಸಹಾಯ ಮಾಡೋಣ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಪ್ರಾಣಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಅವುಗಳ ಮಹತ್ವದ ಕೊಡುಗೆ ಕುರಿತು ಜನಜಾಗೃತಿ, ದಯೆ ಮತ್ತು ಅನುಕಂಪ ಮೂಡಿಸುವ ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದ ಕರಾವಳಿ ಜಿಲ್ಲೆಯಲ್ಲಿ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ ಸ್ಥಾಪನೆಗೆ ಸಂಬಂಧಿಸಿ ರಾಜ್ಯ ಮುಖ್ಯ ನ್ಯಾಯಮೂರ್ತಿಗಳು ನೇಮಿಸಿದ ಹೈಕೋರ್ಟ್ ಸಮಿತಿ 18 ಬಳಿಕ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ಭೇಟಿ ನೀಡಿ ಅಭಿಪ್ರಾಯ ಸಂಗ್ರಹಿಸಲಿದೆ ಎಂದು ವಿಧಾನಪರಿಷತ್ ಶಾಸಕ ಐವಾನ್ ಡಿಸೋಜಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, 12 ಬೆಳಗ್ಗೆ 11:30 ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಮಂಗಳೂರಿನಲ್ಲಿ ಅಭಿಪ್ರಾಯ ಸಂಗ್ರಹ ಸಭೆ ನಡೆಯಲಿದೆ ಎಂದರು. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸರಕು ಸೇವಾ ತೆರಿಗೆ ಜಿಎಸ್ಟಿ, ಒಂದು ರಾಷ್ಟ್ರ ಒಂದು ತೆರಿಗೆ ಬಗ್ಗೆ ಒಂದು ನೋಟ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ಪೂರ್ಣಗೊಂಡವು. ಜುಲೈ 1 ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17 ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮೊದಲು ಹಳೆಯ ಬಾಕಿಗಳನ್ನು ಪರಿಹರಿಸುವ ಕ್ರಮ ಕೈಗೊಂಡಿತು. ನಂತರ ಪ್ರತಿಯೊಂದು ರಾಜ್ಯಕ್ಕೂ ವಾರ್ಷಿಕ ಆದಾಯದಲ್ಲಿ ನಿಗದಿತ ಪ್ರಮಾಣದ ಬೆಳವಣಿಗೆ ಖಾತ್ರಿಪಡಿಸಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಎಂಬ ಘೋಷವಾಕ್ಯವೇ ಇದರ ಧ್ಯೇಯ. ವ್ಯಾಟ್ ಅಂದರೆ ಮೌಲ್ಯವರ್ಧನೆ

0: ಹಿತ ತೆರಿಗೆ, ಅಬಕಾರಿ ಸುಂಕ ಮತ್ತು ಸೇವಾ ತೆರಿಗೆಗಳನ್ನು ಒಗ್ಗೂಡಿಸಿದ ಮೂರ್ತ ರೂಪವೇ ಜಿಎಸ್ಟಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಶೇಕಡಾವಾರು ತೆರಿಗೆಗಳ ಹೊರೆಯನ್ನು ನಿವಾರಿಸಿ ಬಳಕೆದಾರರಿಗೆ ಒಂದೇ ರೀತಿಯ ತೆರಿಗೆ ಅನ್ವಯವಾಗುವಂತೆ ಜಿಎಸ್ಟಿಯನ್ನು ರೂಪಿಸಲಾಗಿದೆ. ಈ ತೆರಿಗೆ ಮೊತ್ತದಲ್ಲಿ ಅರ್ಧ ಪಾಲು ಕೇಂದ್ರಕ್ಕೆ ಅರ್ಧ ಪಾಲು ರಾಜ್ಯಕ್ಕೆ ಪಾವತಿಸಲಾಗುತ್ತದೆ. ಸರಕು ಸೇವೆಗಳು ಎಲ್ಲಿ ಬಳಕೆಯಾಗುತ್ತವೋ ಆ ರಾಜ್ಯದಲ್ಲಿ ವಿಧಿಸುವುದು ಒಂದು ವಿಧವಾದರೆ ಉತ್ಪಾದನೆ ವಿತರಣೆಗಳಿಗೆ ಅನುಗುಣವಾಗಿ ಇನ್ನೊಂದು ವಿಧದಲ್ಲಿ ವಿಧಿಸಲ್ಪಡುತ್ತದೆ. ಆದರೆ ಬಳಕೆದಾರರಿಗೆ ಮಾತ್ರ ನಿಶ್ಚಿತ ಶೇಕಡಕ್ಕಿಂತ ಹೆಚ್ಚಿನ ತೆರಿಗೆ ವಿಧಿಸುವುದಿಲ್ಲ. ಅಸಂಸ್ಕರಿತ ಆಹಾರ ವಸ್ತುಗಳು, ನಿತ್ಯೋಪಯೋಗಿ ವಸ್ತುಗಳ ಮೇಲೆ ಶೂನ್ಯ ತೆರಿಗೆ. ಗೃಹ ಬಳಕೆ ಎಲ್ಪಿಜಿ, ಸಂಸ್ಕರಿತ ಆಹಾರ ಪದಾರ್ಥಗಳಿಗೆ 5%, ಕಂಪ್ಯೂಟರ್, ಮೊಬೈಲ್, ಇತರೆ ವಿದ್ಯುನ್ಮಾನ ವಸ್ತುಗಳಿಗೆ 12%, ಗುಣಮಟ್ಟದ ಬಳಕೆ ವಸ್ತುಗಳ ಮೇಲೆ 18%, ಐಷಾರಾಮಿ ವಸ್ತುಗಳು, ಹೈ ಎಂಡ್ ಕಾರ್, ತಂಬಾಕು ಉತ್ಪನ್ನಗಳ ಮೇಲೆ 40% ಜಿಎಸ್ಟಿ ನಿರ್ಧರಿಸಲಾಗಿದೆ.
1: ಮೈಸೂರಿನ 23 ವರ್ಷದ ಪ್ರಣವಿ ಅರಸ್ ಏಷ್ಯನ್ ಗೇಮ್ಸ್ ಗಾಲ್ಫ್ ಸ್ಪರ್ಧೆಯ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಮಹಿಳಾ ಗಾಲ್ಫರ್ ಪ್ರಣವಿ ಅರಸ್ ತಂಡ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಡುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದರು. ಏಷ್ಯಾ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಂಭ್ರಮದ ಸ್ವಾಗತ ದೊರೆಯಿತು. 44 ವರ್ಷಗಳ ನಂತರ ಭಾರತೀಯ ಮಹಿಳಾ ಹಾಕಿ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದು ಲಾಸ್ ಏಂಜಲಿಸ್ ಒಲಿಂಪಿಕ್ಸ್ಗೆ ನೇರ ಅರ್ಹತೆ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮನ, ಕೇಂದ್ರ ಅಂತರ್ ಸಚಿವಾಲಯದ ತಂಡದೊಂದಿಗೆ ಮುಖ್ಯಮಂತ್ರಿ ಸಭೆ. ಹಂಪಿ, ಜೋಗ ಜಲಪಾತ ಸೇರಿದಂತೆ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಮಯೂರ ರುಚಿ ಆನ್ ವೀಲ್ಸ್ ಸೇವೆ ಶೀಘ್ರ ಆರಂಭ. ಕರಾವಳಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ, 18 ಬಳಿಕ ಉನ್ನತ ಸಮಿತಿ ಭೇಟಿ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಶುಭೋದಯ ಕರ್ನಾಟಕ. ಆತ್ಮೀಯ ಕೇಳುಗರಿಗೆಲ್ಲ ವಿವಿಧ ಭಾರತಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ ಇದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
2: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೇ. ಪ್ರಾಥಮಿಕ 7ನೇ ತರಗತಿ ಅಂತ ಈಗ ಏನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತ ಇತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳೀಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನ್ನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದವನಿಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಇನ್ನು ಮನೆ ಮುಂದೆ ಗಿಡಗಳಿರಬೇಕಂತೆ ಅಂತ. ಅಂದರೆ ಅಲ್ಲಿ ಎರಡು ಸ್ಥಿತಿ, ಒಂದು ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರು ಕಂಡು ಬರ್ತಾರಲ್ಲ, ಎರಡನೇದು ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ಅದನ್ನು ಚೆನ್ನಾಗಿ ಜ್ಞಾಪಕ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಇಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲಿ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನನ್ನ ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನು ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾಗಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು, ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂಥ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅಥವಾ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯದವ್ರ ಕಂಪ್ನಿ, ಸುಬ್ಬೈನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನೂ. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬಯಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಅವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ ಇದ್ದವು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವ ಕರ್ನಾಟಕ ತರಿಸೋರು. ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪನವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಯಲ್ಲಿ ಬಹಳ ತೀಕ್ಷ್ಣವಾದಂಥ ಬರಹ. ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕ್ಕೆ ಬರಲ್ಲ, ಯಾರ ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದ ರಕ್ತದಲ್ಲೇ ಬರೆದುಕೊಂಡು ತಗೋಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್, ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಿ ಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂತ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮೊಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಾಣಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಉಳಿತು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಿವಿ ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
3: ಸರ್ವೋದಯವಾಗಲಿ ಸರ್ವರಲಿ.
0: ಕನ್ನಡ ರತ್ನ ಭಂಡಾರ ಆಲಿಸಿದಿರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಆರಂಭದಲ್ಲಿ. ಇದೇ ಕಾರ್ಯಕ್ರಮ ಸಂಜೆ 6:55 ಮರುಪ್ರಸಾರದಲ್ಲಿ ನೀವು ಕೇಳಬಹುದು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಇನ್ನೀಗ ಭಾವಗೀತೆಗಳನ್ನ ಸವಿಯುವ ಸಮಯ. ವಿವಿಧ ಭಾರತಿ ನಿಮಗಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರತಿದಿನವೂ ಪ್ರಸಾರ ಮಾಡ್ತಾ ಇರುತ್ತೆ. ಪ್ರತಿದಿನ ಕನ್ನಡ ರತ್ನ ಭಂಡಾರದ ನಂತರ ನೀವು ಆಲಿಸಬಹುದು ಭಾವಗೀತೆಗಳನ್ನು, ವಿವಿಧ ಕವಿಗಳ ರಚನೆಗಳ ಗೀತೆಗಳನ್ನು. ಇಂದು ನೀವು ಕೇಳಲಿರುವ ರಚನೆ ವೇದವ್ಯಾಸ ಜೋಶಿ ಅವರದು. ಮೊದಲಿನ ಭಾವಗೀತೆ ಎಂ ಎಸ್ ಶೀಲಾ ಅವರು ಹಾಡಿದ್ದಾರೆ, ಆಲಿಸಿ.

ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈಗ ನೀವು ಕೇಳಿದ್ದು ಶಾಂತಾ ಜಯತೀರ್ಥ ಅವರು ಹಾಡಿದ ಭಾವಗೀತೆ. ಇಂದಿನ ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ವೇದವ್ಯಾಸ ಜೋಶಿ ಅವರ ರಚನೆಗಳನ್ನು ಕೇಳ್ತಾ ಇದ್ದೀರಾ. ಈ ಭಾವಗೀತೆಯನ್ನು ಹಾಡಿದ್ದಾರೆ ಶ್ರೀಕಾಂತ್ ಕುಲಕರ್ಣಿ ಮತ್ತು ಇಂದಿರಾ ಜಗದೀಶ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಭಾವಗೀತೆಗಳ ಕಾರ್ಯಕ್ರಮ ಮುಂದುವರಿಯಲಿದೆ. 7:35 ಸುದ್ದಿಯ ನಂತರ ವಾರ್ತೆಗಳು 7:35 ಸರಿಯಾಗಿ ಪ್ರಸಾರವಾಗಲಿದೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ವಾರ್ತೆಗಳ ವಿವರ: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ಕಾಂಗ್ರೆಸ್ ಸಂಸದ ಚರಣ್ಜಿತ್ ಸಿಂಗ್ ಚನ್ನಿ ಕೃಷಿ ಪಶುಸಂಗೋಪನೆ ಮತ್ತು ಆಹಾರ ಸಂಸ್ಕರಣೆ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರೆ ಬಿಜೆಪಿ ಸಂಸದ ರಾಧಾ ಮೋಹನ್ ಸಿಂಗ್ ಅವರನ್ನು ರಕ್ಷಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಬಿಜೆಪಿ ಸಂಸದ ರಾಜೀವ್ ಪ್ರತಾಪ್ ರೂಢಿ ಅವರನ್ನು ಜಲಸಂಪನ್ಮೂಲ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದ್ದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿಯ ನೇತೃತ್ವವನ್ನು ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲಾಖ ವಹಿಸಲಿದ್ದಾರೆ. ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನು ನೇಮಿಸಲಾಗಿದೆ. ಈ ಸಮಿತಿಗಳ ಅವಧಿ ಕಳೆದ ತಿಂಗಳ 26ರಿಂದ ಜಾರಿಗೆ ಬರಲಿದೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ. ಶಾಸ್ತ್ರೀಯ ಅಸ್ಸಾಮಿ, ಶಾಸ್ತ್ರೀಯ ಬಂಗಾಳಿ, ಶಾಸ್ತ್ರೀಯ ಮರಾಠಿ, ಶಾಸ್ತ್ರೀಯ ಪಾಲಿ ಮತ್ತು ಶಾಸ್ತ್ರೀಯ ಪ್ರಾಕೃತ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳನ್ನು ಸ್ಥಾಪಿಸಲು ಉನ್ನತ ಶಿಕ್ಷಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಉತ್ಕೃಷ್ಟತಾ ಕೇಂದ್ರಗಳನ್ನು ಅಸ್ಸಾಂನ ತೇಜ್ಪುರ ವಿಶ್ವವಿದ್ಯಾಲಯ, ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯ, ಪುಣೆಯ ಡೆಕ್ಕನ್ ಕಾಲೇಜು, ಸ್ನಾತಕೋತ್ತರ ಮತ್ತು ಸಂಶೋಧನಾ ಸಂಸ್ಥೆ, ಒಡಿಶಾದ ಕೇಂದ್ರೀಯ ವಿದ್ಯಾಲಯ ಮತ್ತು ಗುಜರಾತ್ ಕೇಂದ್ರೀಯ ವಿದ್ಯಾಲಯದಲ್ಲಿ ಸ್ಥಾಪಿಸಲಾಗುವುದು. ಈ ಉಪಕ್ರಮವು ಸುಧಾರಿತ ಶೈಕ್ಷಣಿಕ ಸಂಶೋಧನೆ, ಭಾಷಾ ಮತ್ತು ಸಾಹಿತ್ಯಿಕ ಪರಂಪರೆಯ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಮತ್ತು ಈ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಪಟ್ಟ ಜ್ಞಾನದ ವ್ಯಾಪಕ ಪ್ರಸರಣಕ್ಕೆ ಮೀಸಲಾದ ಸಾಂಸ್ಥಿಕ ಬೆಂಬಲವನ್ನು ಒದಗಿಸುತ್ತದೆ. ಈ 5 ಕೇಂದ್ರಗಳ ಸ್ಥಾಪನೆಯು ಭಾರತದ ಶಾಸ್ತ್ರೀಯ ಭಾಷೆಗಳ ಅಧ್ಯಯನ, ಸಂಶೋಧನೆ ಮತ್ತು ಸಂರಕ್ಷಣೆಗಾಗಿ ಸಾಂಸ್ಥಿಕ ಪರಿಸರ

0: ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯಾಗಿದೆ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತು ಯೋಜನೆಗೆ ಇಂದು ಒಂದು ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4 ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯತೆಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ ಸೇತು ಹೊಂದಿದೆ. ಈ ಯೋಜನೆಗೆ ಒಟ್ಟು 60,000 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನ ನಿಗದಿಪಡಿಸಲಾಗಿದ್ದು, ಕೇಂದ್ರ ಸರ್ಕಾರ 30,000 ಕೋಟಿ, ರಾಜ್ಯಗಳು 20,000 ಕೋಟಿ ಹಾಗೂ ಕೈಗಾರಿಕೆಗಳು 10,000 ಕೋಟಿ ರೂಪಾಯಿ ನೀಡಲಿವೆ. ಯುವಜನರಿಗೆ ಉದ್ಯೋಗ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೆ ಅಗತ್ಯವಾದ ಪ್ರಾಯೋಗಿಕ ಕೌಶಲ್ಯಗಳನ್ನು ಒದಗಿಸುವಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲ್ವೆ ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲ್ವೆ ಸಂಪರ್ಕ ದೊರೆತಿದೆ. ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿವೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲಿಯೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು 2 ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭ ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ಧಂಡಾ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಾಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರೋಪ ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ನ್ಯೂ ಚಂಡೀಗಢದಲ್ಲಿ ಕಳೆದ ರಾತ್ರಿ ನಡೆದ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳಿಂದ ಪರಾಭವಗೊಂಡಿದೆ. ಆದಾಗ್ಯೂ 3 ಪಂದ್ಯಗಳ ಏಕದಿನ ಸರಣಿಯನ್ನು 2-1 ಅಂತರದಲ್ಲಿ ವಶಪಡಿಸಿಕೊಂಡಿದೆ. ಪಿಸಿಎ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 351 ರನ್ ಕಲೆ ಹಾಕಿತು. ಇದಕ್ಕೆ ಉತ್ತರವಾಗಿ ವೆಸ್ಟ್ ಇಂಡೀಸ್ 48

.2 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 352 ರನ್ ಗಳಿಸಿ ಸರಣಿ ಸೋಲಿನ ಅಂತರವನ್ನು 1-2 ತಗ್ಗಿಸಿತು. ಅಜೇಯ 162 ರನ್ ಗಳಿಸಿದ ಶಾಯ್ ಹೋಪ್ ವೆಸ್ಟ್ ಇಂಡೀಸ್ ತಂಡದ ಗೆಲುವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದರು. ಇದಕ್ಕೂ ಮುನ್ನ ರೋಹಿತ್ ಶರ್ಮಾ 92 ಹಾಗೂ ಕೆಎಲ್ ರಾಹುಲ್ ಅಜೇಯ 129 ರನ್ ಗಳಿಸಿದ ಪರಿಣಾಮ ಭಾರತ 351 ರನ್ಗಳ ಸವಾಲಿನ ಗುರಿ ನೀಡಲು ಸಾಧ್ಯವಾಯಿತು. ಉಭಯ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಸರಣಿ ಇದೇ 6ರಂದು ಲಖನೌದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವು ಸಂಸದೀಯ ಸಮಿತಿಗಳ ಪುನರ್ರಚನೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ. ಉದ್ಯೋಗ ಮಾರುಕಟ್ಟೆಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳ ಉತ್ತೇಜನ. 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕ ಗೆದ್ದ ಭಾರತಕ್ಕೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ. ಹಾಗೂ ಭಾರತ ವೆಸ್ಟ್ ಇಂಡೀಸ್ 3ನೇ ಏಕದಿನ ಕ್ರಿಕೆಟ್ ಪಂದ್ಯ. ವೆಸ್ಟ್ ಇಂಡೀಸ್ಗೆ 5 ವಿಕೆಟ್ ಜಯ. 3 ಪಂದ್ಯಗಳ ಸರಣಿ ಭಾರತದ ಮಡಿಲಿಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. 7:45:45 ಭಾವಗೀತೆಗಳನ್ನು ಮುಂದುವರಿಸ್ತಾ ಎನ್ ಸಿ ಸುವರ್ಣ ಅವರು ಹಾಡಿರುವ ಭಾವಗೀತೆಯನ್ನು ಆಲಿಸಿ ಈ ದಿನದ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ವೇದವ್ಯಾಸ ಜೋಶಿ ವಿರಚಿತ ಭಾವಗೀತೆಗಳು ಮೂಡಿ ಬರ್ತಾ ಇದೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಅಮ್ಮ ಅಮ್ಮ,
2: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
1: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
1: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
2: ಓ, ಅದು ಬೇರೆ ಮಾಡ್ತಾರೆ.
1: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
2: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
1: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇಂದು ವೇದವ್ಯಾಸ ಜೋಶಿ ವಿರಚಿತ ಭಾವಗೀತೆಗಳನ್ನು ಆಲಿಸಿದಿರಿ. ನಮ್ಮ ಕಾರ್ಯಕ್ರಮಗಳನ್ನು ಮುಂಜಾನೆಯಿಂದ ಕೇಳಿದಂತಹ ನಮ್ಮ ಕೇಳುಗರ ಅನೇಕರು ಸಂದೇಶಗಳನ್ನು ಕಳಿಸಿ ಸ್ಪಂದಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ. ನಂತರ ಯಾರ್ಯಾರು ಏನೇನು ಸಂದೇಶ ಕಳಿಸಿದ್ದಾರೆ ನೋಡ್ತಾ ಸಾಗೋಣ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
0: ಕಾರ್ಯಕ್ರಮ ಕೇಳಿಸಿಕೊಂಡು ಬೆಳಗ್ಗಿನಿಂದ ನಾದೋಪಾಸನೆ, ಕನ್ನಡ ರತ್ನ ಭಂಡಾರ ಹಾಗೂ ಭಾವಗೀತೆಗಳನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಮಂಡಿಕಲ್ ಕೃಪಾ ಉಮೇಶ್

ಅವರು ಮಲ್ಲೇಶ್ವರದ ಸಂಪತ್ ಲಕ್ಷ್ಮಿ ಅವರು ಹಿರೇಮಠ್ ವಿಶಾಲ ಹಿರೇಮಠ್ ಸಹಕಾರ ನಗರದಿಂದ ಸಂದೇಶ ಕಳಿಸಿ ಭಾವಗೀತೆಗಳು ಕನ್ನಡ ರತ್ನ ಭಂಡಾರ ಎಲ್ಲವೂ ಚೆನ್ನಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಹರಿಪ್ರಕಾಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ ಅವರು ನಮ್ಮ ಸೋದರ ಸಂಬಂಧಿಯಾಗಿದ್ದಾರೆ, ಹಾಗಾಗಿ ಮೈಸೂರಿನಲ್ಲಿ ಇದ್ದಾರೆ. ಅವರ ಶಿಷ್ಯ ಬಿ ವಿ ವೈಕುಂಠರಾಜು ಅವರು ಅಂತ ಗೊತ್ತಾಗಿ ತುಂಬ ಸಂತೋಷವಾಯಿತು. ಅವರ ಪರಮಾಪ್ತ ಶಿಷ್ಯರಲ್ಲಿ ಒಬ್ಬರು ಅವರು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ನಿಮ್ಮ ಸ್ಪಂದನೆಗೆ, ಕನ್ನಡ ರತ್ನ ಭಂಡಾರ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ನಾರಾಯಣಪುರದ ಪೂರ್ಣಿಮಾ ಮೇಸ್ತ್ರಿ, ಚೆನ್ನಾಗಿದೆ ನಾದೋಪಾಸನೆ, ಹಾಗೆ ಕನ್ನಡ ರತ್ನ ಭಂಡಾರ ಕೂಡ ಮಾಹಿತಿಪೂರ್ಣವಾಗಿ ಇರುತ್ತೆ ಅಂತ ಹೇಳಿ ಪೂರ್ಣಿಮಾ ಮೇಸ್ತ್ರಿ ಹೇಳ್ತಾ ಇದ್ದಾರೆ. ಮತ್ತು ವರಲಕ್ಷ್ಮಿ ಪೀಣ್ಯದಿಂದ ಹಲವಾರು ಭಕ್ತಿಗೀತೆಗಳು, ಅಪರೂಪದ ಭಕ್ತಿಗೀತೆಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಕೇಳಿ ತುಂಬ ಸಂತೋಷವಾಯಿತು ಅಂತ ಹೇಳ್ತಾ ಇದ್ದಾರೆ. ಮತ್ತು ಉಳ್ಳಾಳು ಉಪನಗರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ ಮೀನಾ ಅವರು. ಅವರು ಕೂಡ ನಾದೋಪಾಸನೆ ಇಷ್ಟವಾಯಿತು, ಕನ್ನಡ ರತ್ನ ಭಂಡಾರ ಕೂಡ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಪ್ರಭಾಕರ್ ಉತ್ತರಹಳ್ಳಿಯಿಂದ, ಹಾಗೆ ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ವಿಜಯಕುಮಾರ್ ರಕ್ಷಿತಾ ಮತ್ತು ಮನೆಯವರು ಕಾಕನಕೋಟೆಯಿಂದ ಅಂತ ಸಂದೇಶ ಕಳಿಸಿದ್ದಾರೆ. ಟಿ ಆರ್ ಮಿಲ್ನ ಗಣೇಶನ್ ಅವರು ಕಲಬುರಗಿಯ ಕಡಗಂಚಿಯಿಂದ, ಧರ್ಮಣ್ಣ ದನ್ನಿ ಅವರು ಸಂದೇಶ ಕಳಿಸಿದ್ದಾರೆ. ಬಿ ವಿ ವೈಕುಂಠರಾಜು ಅವರ ಮಾತುಗಳು ತುಂಬ ವಿಭಿನ್ನವಾಗಿ, ಅಂದರೆ ವಿಭಿನ್ನವಾದ ಕನ್ನಡ ರತ್ನ ಭಂಡಾರ ಇದಾಗಿತ್ತು. ಅವರ ಬಾಲ್ಯದ ಜೀವನದ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದು, ಅದನ್ನು ನಾವು ಕೇಳಿದ್ದು ನಿಜವಾಗಲೂ ನಾವೇ ಪುಣ್ಯವಂತರು. ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಅವರ ಸಾಧನೆ ಅಪೂರ್ವವಾದದ್ದು, ಸ್ತುತ್ಯಾರ್ಹವಾದ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಮತ್ತು ಇನ್ನಷ್ಟು ಸಂದೇಶಗಳು ಬರ್ತಾ ಇವೆ, ಮುಂದಿನ ಹಂತದಲ್ಲಿ ನೋಡೋಣ. ಈಗ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವ ಸಮಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತುಗೆ ಇಂದು ಒಂದು ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿದ್ಯುಕ್ತ ಜ್ಯೋತಿಯನ್ನು ಬೆಳಗಿಸಲು ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ವೀತ್ ಮಚ್ಚರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಆಹ್ವಾನಿಸಿದ್ದಾರೆ. ಶಾಸ್ತ್ರೀಯ ಭಾಷೆಗಳ ಅಧ್ಯಯನಕ್ಕಾಗಿ 5 ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಅನುಮೋದನೆ ನೀಡಿದೆ. ಹಂಪಿ, ಮಡಿಕೇರಿ, ಜೋಗ ಜಲಪಾತ, ಮೈಸೂರು, ನಂದಿಬೆಟ್ಟ ಹಾಗೂ ಬೆಂಗಳೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಮಯೂರ ರುಚಿ ಆನ್ ವೀಲ್ಸ್ ಸೇವೆಯನ್ನು ಶೀಘ್ರ ಆರಂಭಿಸಲಿದೆ ಎಂದು ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಜಗತ್ತನ್ನು ಪ್ರಾಣಿಗಳ ಕಣ್ಣುಗಳಿಂದ ಗ್ರಹಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪ್ರಾಣಿ ಕಲ್ಯಾಣ ದಿನಾಚರಣೆ, ಪ್ರಾಣಿಗಳ ಸಂರಕ್ಷಣೆ ಹಾಗೂ ಪ್ರಕೃತಿಗೆ ಅವುಗಳ ಮಹತ್ವದ ಕೊಡುಗೆ ಕುರಿತು ಜನಜಾಗೃತಿ, ದಯೆ ಮತ್ತು ಅನುಕಂಪ ಮೂಡಿಸುವ ಗುರಿಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ರಾಜ್ಯದಲ್ಲಿ ಉಂಟಾಗಿರುವ ಖಾರೀಫ್ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯ ಪರಿಶೀಲನೆಗಾಗಿ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಬಾಗಲಕೋಟೆ ಜಿಲ್ಲೆಗೆ ನಾಳೆ ಭೇಟಿ ನೀಡಲಿದೆ. 2026ರ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು 2 ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ಇಂದು ತೆರೆ ಬೀಳಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮುಂಜಾನೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿಸಿಕೊಂಡಂತಹ ನಮ್ಮ ಅನೇಕ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ದಾರೆ. ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನರ ಸಂದೇಶಗಳು ನಮ್ಮನ್ನು ತಲುಪಿವೆ. ನಳಿನ ಲಂಕೇಶ್ ವಿಜಯನಗರದಿಂದ, ಬಾಗಲಕೋಟೆಯ ಅಂಕುಶ್, ದೀಪ ಮಹದೇವ ಗುಮ್ಮಟ್ಟಿ ಮತ್ತು ಮನೆಯವರು ಕಳಿಸಿದ್ದಾರೆ ಸಂದೇಶವನ್ನು. ಎಲ್ಲರೂ ಹೇಳ್ತಾ ಇದ್ದಾರೆ ವಿವಿಧ ಭಾರತೀಯ ಎಲ್ಲ ಕಾರ್ಯಕ್ರಮಗಳು ಪ್ರತಿದಿನವೂ ನಮಗೆ ತುಂಬ ಖುಷಿ ಕೊಡುತ್ತೆ. ವೈವಿಧ್ಯಮಯ ಕಾರ್ಯಕ್ರಮಗಳು, ನಾದೋಪಾಸನೆ, ಭಕ್ತಿಗೀತೆಗಳನ್ನು ಆಲಿಸ್ತೀವಿ. ಕನ್ನಡ ರತ್ನ ಭಂಡಾರದಲ್ಲಿ ಮಹನೀಯರ ಮಾತುಗಳನ್ನು ಕೇಳುವ ಒಂದು ಅಪರೂಪವಾದ ಕಾರ್ಯಕ್ರಮ ಇದು. ತುಂಬ ಖುಷಿ ಕೊಡುತ್ತೆ ಕಾರ್ಯಕ್ರಮ, ಬಹಳ ಮೌಲ್ಯಭರಿತ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್, ಸ್ನೇಹ, ಆರ್ಯನ್, ಧೀಮಂತ್, ಗೋಕಾಕನ ಭೈರನಹಟ್ಟಿಯ ದೇವರಾಜ್ ಕಿಲಾರಿ ಮತ್ತು ಮನೆಯವರು, ಶಿವಗಂಗಾ ಹೆಬ್ಬಾಳದಿಂದ, ಹನುಮಂತಪ್ಪ ಹುಲಗಮ್ಮನವರು ಹುಬ್ಬಳ್ಳಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸ್ ಅವರು, ಮತ್ತು ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ, ಕೌಸಲ್ಯ ಬನಶಂಕರಿಯಿಂದ, ಹಾಗೆ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಬೀದರ್ನ ಗಣೇಶ್, ರಶ್ಮಿ, ಮಹೇಶ್ ಮತ್ತು ಮನೆಯವರು, ಹಾಗೆ ಗಂಗಾವತಿ ವಿಜಯಶ್ರೀ ಅವರು, ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ ಅವರು ಕಿಷ್ಕಿಂಧ ನಗರದಿಂದ ಶುಭ ಮುಂಜಾನೆ ಅಂತ ಹೇಳಿ ಹೊನ್ನೂರಲ್ಲಿ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಶೈಲಿನಿ ಮುರಳೀಧರ್ ಅವರ ಸಂದೇಶ ಬಂದಿದೆ. ವೈಕುಂಠರಾಜು ಅವರ ಬರಹಗಳನ್ನು ಬಹಳ ಓದಿದ್ದೇನೆ ನಾನು, ತುಂಬ ಚೆನ್ನಾಗಿರುತ್ತೆ. ಅವರ ಧ್ವನಿಯನ್ನು ಕೇಳಿ ತುಂಬ ಸಂತೋಷವಾಯಿತು ಕನ್ನಡ ರತ್ನ ಭಂಡಾರದಲ್ಲಿ. ಹಾಗೆ ಭಕ್ತಿಗೀತೆಗಳು ನಾದೋಪಾಸನೆಯಲ್ಲಿ ನಮ್ಮ ಮನಸ್ಸನ್ನು ಮುದಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶರಣಪ್ಪ ಅಂಗಡಿ ಅವರ ಸಂದೇಶ ಬಂದಿದೆ ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ. ಮತ್ತು ಯಾರಿವರು ಹೆಸರನ್ನು ಕೊಟ್ಟಿಲ್ಲ ಇವರು, ಗುಡ್ ಮಾರ್ನಿಂಗ್ ಕನ್ನಡ ರತ್ನ ಭಂಡಾರ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆ. 8:05:35.

ಹೊಸ ಬೆಳಕು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು ಹಾಡಿದ ಎಂ ರಂಗರಾವ್ ಅವರ ಸಂಗೀತ, ಚೀವುದಿ ಶಂಕರ್ ಅವರ ಸಾಹಿತ್ಯವಿದ್ದ ಗೀತೆಯನ್ನು ಆಲಿಸಿದರೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವಿದ್ದೀರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮ ಖೈದಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರು ಹಾಡಿದ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಇದು ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 8:15 ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಮೂಡಿಬರಲಿದೆ. ಅದಾದ ಮೇಲೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯಲಿದೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ದಿನ ಅಕ್ಟೋಬರ್ 4 ವಿಶೇಷ ದಿನ ಅಂತ ಹೇಳ್ಬೋದು, ಯಾಕೆಂದರೆ ಬಹಳಷ್ಟು ವಿಶೇಷತೆಗಳು ಈ ದಿನ ನಡೀತಾ ಇದೆ. ಅದೆಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಖುಷಿ ಖುಷಿಯಾಗಿ, ನೀವೆಲ್ಲ ಈ ದಿನ ಭಾನುವಾರ, ಹಾಗಾಗಿ ಖುಷಿ ಖುಷಿಯಾಗಿ ನಿಮ್ಮ ದಿನವನ್ನು ಕಳೀರಿ. ಈ ಹಾಡನ್ನು ಕೇಳ್ತಾ ಎಂಜಾಯ್ ಮಾಡಿ. ಹಾಡಿನ ನಂತರ ಈ ದಿನದ ವಿಶೇಷತೆಗಳು ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸೆವೆನ್ 7:00 ಚಿತ್ರದ ಗೀತೆ, ಕೆ ರಾಮನಾರಾಯಣ್ ಅವರ ಸಾಹಿತ್ಯ, ಎಂಎಸ್ ಮಧುಕರ್ ಅವರ ಸಂಗೀತ ಸಂಯೋಜನೆಗೆ ದನಿಯಾಗಿದ್ದಾರೆ ರಾಜೇಶ್, ನಿತ್ಯ ಸಂತೋಷಿಣಿ ಮತ್ತು ಸಂಗಡಿಗರು.

ಆತ್ಮೀಯ ಕೇಳುಗರೇ, ನೀವು ಟ್ಯೂನ್ ಮಾಡಿದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ದಿನದ ವಿಶೇಷತೆಗಳ ಕುರಿತಾಗಿ ನಾವು ಮಾತನಾಡೋದಾದರೆ, ವಿಶ್ವ ಬಾಹ್ಯಾಕಾಶ ದಿನ ಅಂತ ಈ ದಿನವನ್ನು ಗುರುತಿಸಲಾಗಿದೆ. ಈ ಕುರಿತ ಈ ಒಂದು ದಿನದ ಅಂಗವಾಗಿ ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯವು ಒಂದು ವಾರ ಕಾಲ ಬಾಹ್ಯಾಕಾಶ ಸಪ್ತಾಹ ಅಂತ ನಡೆಸ್ತಾ ಇದೆ. ಒಂದು ವಾರ ಕಾಲ ವಿಶೇಷ ಅತಿಥಿ ಉಪನ್ಯಾಸಕರಿಂದ ಬಾಹ್ಯಾಕಾಶ ಕುರಿತಾದ ಮಾಹಿತಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 1957 ಸೋವಿಯತ್ ಒಕ್ಕೂಟವು ವಿಶ್ವದ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ ಒಂದು ಉಡಾವಣೆ ಮಾಡಿದ ನೆನಪಿನಲ್ಲಿ ಈ ದಿನವನ್ನು ವಿಶ್ವ ಬಾಹ್ಯಾಕಾಶ ದಿನಾಚರಣೆ ಅಂತ ಗುರುತಿಸಲಾಗಿದೆ. ವಿಶ್ವ ಬಾಹ್ಯಾಕಾಶ ದಿನಾಚರಣೆಯ ಆಚರಣೆ ಈ ದಿನ ನಾವೆಲ್ಲರೂ ಈ ಒಂದು ವಿಶೇಷ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ, ಸೋವಿಯತ್ ಒಕ್ಕೂಟವು ವಿಶ್ವದ ಮೊದಲ ಕೃತಕ ಉಪಗ್ರಹವಾದ ಸ್ಪುಟ್ನಿಕ್ ಒಂದನ್ನು ಉಡಾವಣೆ ಮಾಡಿತ್ತು. ಹಾಗೆ ಇನ್ನು ಸಾಕಷ್ಟು ವಿಶೇಷ ಅನ್ನಿಸ್ಕೊಂಡಿದೆ. 4 ಅಕ್ಟೋಬರ್ ಏನೇನಿದೆ ವಿಶೇಷತೆಗಳು ನೋಡೋಣ. ಒಂದರ ಹಿಂದೆ ಒಂದರಂತೆ ಈಗ ಮೂಡಿ ಬರ್ತಾ ಇದೆ ವಾರಿಜಾ ಶ್ರೀ ವೇಣುಗೋಪಾಲ್ ಅವರು ಹಾಡಿರುವ ಒಂದು ಗೀತೆ. ಈ ಗೀತೆಯ ನಂತರ ಇನ್ನಷ್ಟು ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಈ ದಿನದ ವಿಶೇಷತೆಗಳು ಏನೇನು ಅಂತ ಆಚಾರ್ ಅಂಡ್ ಕೋ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅವಿನಾಶ್ ಬೇಲಕಳ್ಳ ಅವರ ಸಾಹಿತ್ಯ, ಬಿಂದುಮಾಲಿನಿ ನಾರಾಯಣ ಸ್ವಾಮಿ ಅವರ ಸಂಗೀತವಿದೆ. ಕೇಳಿ ಈ ಗೀತೆಯನ್ನು.

ಆಚಾರ್ ಎಂಡ್ಕೋ ಚಿತ್ರದ ಈ ಗೀತೆಯನ್ನು ಹಾಡಿದವರು ಬಿಂದುಮಾಲಿನಿ, ನಕುಲ್ ಅಭ್ಯಂಕರ್, ವಾರಿಜ ಶ್ರೀ ವೇಣುಗೋಪಾಲ್ ಇವರುಗಳು. ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಈ ದಿನ ಮತ್ತೊಂದು ವಿಶೇಷತೆ ಇದೆ, ವಿಶ್ವ ಪ್ರಾಣಿ ಕಲ್ಯಾಣ ದಿನ ಅಂತ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. 1925 ಜರ್ಮನಿಯ ಹೈನ್ರಿಚ್ ಜಿಮ್ಮರ್ಮ್ಯಾನ್ ಅವರು ಮೊದಲು ಆರಂಭಿಸಿದರು ಈ ಒಂದು ಆಚರಣೆಯನ್ನು. ಪ್ರಾಣಿಗಳ ಸಂರಕ್ಷಣೆ, ಪರಿಸರದ ರಕ್ಷಣೆ ಅನ್ನುವ ಒಂದು ಮಾತನ್ನು ಜನರಿಗೆ ತಿಳಿಸುವುದಕ್ಕಾಗಿ ವಿಶ್ವ ಪ್ರಾಣಿ ಕಲ್ಯಾಣ ದಿನ ಅಂತ ಈ ದಿನವನ್ನು ಘೋಷಣೆ ಮಾಡಲಾಯಿತು. ಪ್ರಾಣಿಗಳು, ಜೀವ ವೈವಿಧ್ಯ ಇವೆಲ್ಲವೂ ಉಳಿದರೆ ಮಾತ್ರ ಭೂಮಿ ಉಳಿದೀತು, ಭೂಮಿ ಆರೋಗ್ಯವಾಗಿರುತ್ತೆ, ಆ ಮೂಲಕ ಅದರ ಮೇಲಿನ ಜೀವಿಗಳು ಆರೋಗ್ಯವಾಗಿರ್ತಾರೆ ಅನ್ನೋದು ಮುಖ್ಯ ಉದ್ದೇಶ. ವರ್ಲ್ಡ್ ಇಸ್ ದೇರ್ ಹೋಮ್ ಟು ಅನ್ನೋದು 2024 ಘೋಷವಾಕ್ಯ. ಅಂದರೆ ಜಗತ್ತು ಅವರ ಮನೆಯೂ ಹೌದು ಅನ್ನೋದು 2024 ಘೋಷವಾಕ್ಯವಾಗಿತ್ತು. ಇನ್ನು ಕಳೆದ ವರ್ಷ ಏನಿತ್ತು ಘೋಷವಾಕ್ಯ ಅಂತ ಅಂದರೆ ಸೇವ್ ಅನಿಮಲ್ಸ್ ಸೇವ್ ದ ಪ್ಲಾನೆಟ್ ಅನ್ನೋದು, ಪ್ರಾಣಿಗಳನ್ನು ಉಳಿಸಿ ಗ್ರಹವನ್ನು ಉಳಿಸಿ ಎನ್ನುವ ಘೋಷವಾಕ್ಯ ಇತ್ತು. ಹಾಗೆ ಈ ವರ್ಷದ ಘೋಷವಾಕ್ಯ ಸೀ ದ ವರ್ಲ್ಡ್ ಥ್ರೂ ದೇರ್ ಐಸ್, ಅವರ ಕಣ್ಣುಗಳಿಂದ ಪ್ರಪಂಚವನ್ನು ನೋಡಿ. ಯಾರ ಕಣ್ಣುಗಳಿಂದ? ಪ್ರಾಣಿಗಳ ಕಣ್ಣುಗಳಿಂದ. ಯಾಕೆ ಅಂತಂದರೆ ಈ ಭೂಮಿ ಎಲ್ಲರದ್ದೂ ಆಗಿದೆ, ಬರೀ ಮನುಷ್ಯರದ್ದಷ್ಟೇ ಅಲ್ಲ, ಹಲವಾರು ವೈವಿಧ್ಯಮಯ ಜೀವ ಜಂತುಗಳ, ಪ್ರಾಣಿ ಪಕ್ಷಿಗಳ ವಾಸಸ್ಥಾನವೂ ಹೌದು. ಹಾಗಾಗಿ ಈ ಪ್ರಾಣಿಗಳ ಕುರಿತಾಗಿ ಜನಜಾಗೃತಿ, ಅವುಗಳ ಬಗ್ಗೆ ಕಾಳಜಿ ಮೂಡಿಸುವ ಒಂದು ವಿಶೇಷ ದಿನ ಈ ದಿನವಾಗಿದೆ. ಇದು ಪ್ರತಿದಿನವೂ ನಿರಂತರವಾಗಿ ನಡೆಯುತ್ತಲೇ ಇರಬೇಕು ಅನ್ನೋ ಉದ್ದೇಶ. ಪ್ರಾಣಿ ಕಲ್ಯಾಣ ದಿನವನ್ನು ಹೈನ್ರಿಚ್ ಜಿಮ್ಮರ್ಮ್ಯಾನ್ ಅವರು ಆಚರಿಸಿದ್ದು ಪ್ರಾಣಿಗಳ ಪೋಷಕ ಸಂತ ಫ್ರಾನ್ಸಿಸ್ ಆಫ್ ಅಸ್ಸಿಸಿ ಅವರ ಹುಟ್ಟಿದ ಹಬ್ಬ ಇಂದು. ಹಾಗಾಗಿ ಈ ದಿನವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ, 4 ವಿಶ್ವ ಪ್ರಾಣಿ ಕಲ್ಯಾಣ ದಿನ ಎಂದು. ಪ್ರಾಣಿಗಳ ಹಕ್ಕುಗಳು, ಕಲ್ಯಾಣದ ಬಗ್ಗೆ ಜಾಗೃತಿ,

ಶೌರ್ಯ, ತಡೆಗಟ್ಟುವಿಕೆ, ಬೀದಿ ನಾಯಿ ಅಥವಾ ಬೆಕ್ಕುಗಳ ರಕ್ಷಣೆ ಮಾಡುವುದು, ಎಲ್ಲದರ ಬಗ್ಗೆ ಬೆಳಕು ಚೆಲ್ಲುವುದು ಈ ದಿನದ ಉದ್ದೇಶ. ಈ ದಿನ ಕುರಿತಾಗಿ ಬೆಂಗಳೂರಿನ ಹಲವಾರು ಎನ್ ಜಿ ಒಗಳು ಅಡಾಪ್ಟಿವ್ ಡ್ರೈವ್ ಅನ್ನು ನಡೆಸುತ್ತೆ. ಅಂದರೆ ಸ್ಟ್ರೇ ಡಾಗ್ಸ್ ಇರ್ಬೋದು, ಯಾವುದೇ ಬೀದಿ ನಾಯಿಗಳು, ಬೀದಿ ಪ್ರಾಣಿಗಳಿರ್ಬೋದು, ಅವುಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂತಹ ಮನಸ್ಸು ಇರುವಂತಹ ಸಾರ್ವಜನಿಕರು ಮುಂದೆ ಬಂದು ಎನ್ ಜಿ ಒಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ ಪ್ರಕ್ರಿಯೆಯನ್ನು ಮಾಡಿ ಅವರು ಪ್ರಾಣಿಗಳನ್ನು ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಸಹಕಾರ ನೀಡ್ತಾರೆ. ಕೆಲವು ಪ್ರಮುಖ ಪಾರ್ಕ್ಗಳಲ್ಲಿ ಫ್ರೀ ವ್ಯಾಕ್ಸಿನೇಷನ್ ಕ್ಯಾಂಪ್, ಉಚಿತ ಲಸಿಕಾ ಶಿಬಿರಗಳು, ಆ ಪ್ರಾಣಿಗಳಿಗೆ ಲಸಿಕೆಗಳನ್ನು ಕೊಡಬೇಕಲ್ಲ ಸಾಕು ಪ್ರಾಣಿಗಳಿಗೆ. ನಿಮ್ಮಲ್ಲಿ ಸಾಕು ಪ್ರಾಣಿಗಳಿದ್ದರೆ ಹಲವಾರು ಪಾರ್ಕ್ಗಳಲ್ಲಿ ಈ ಒಂದು ಫ್ರೀ ಕ್ಯಾಂಪ್ಗಳು ನಡೆಸ್ತಾ ಇರ್ತಾರೆ. ವ್ಯಾಕ್ಸಿನೇಷನ್ ಕೊಡಿಸುವ ಕ್ಯಾಂಪಲ್ಲಿ ಪಾಲ್ಗೊಳ್ಳಬಹುದು. ಎಲ್ಲ ಮಾಹಿತಿ ನಿಮಗಾಗಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೂಡಿ ಬಂದದ್ದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಎರಡು ಗೀತೆಗಳನ್ನು ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಮೊದಲನೇ ಗೀತೆ ಸಮಯದ ಗೊಂಬೆ ಚಿತ್ರದ್ದು, ಎಸ್ ಜಾನಕಿ ಅವರು ಕೂಡ ಧ್ವನಿಗೂಡಿಸಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ, ಅದಾದ ಮೇಲೆ ಅಮ್ಮಚ್ಚಿ ಎಂಬ ನೆನಪು ಈ ಚಿತ್ರಕ್ಕಾಗಿ ಶಮಿತಾ ಮಲ್ನಾಡ್ ಹಾಡಿರುವ ಡಾಕ್ಟರ್ ವೈದೇಹಿ ಅವರ ಸಾಹಿತ್ಯ, ಕಾಶಿನಾಥ್ ಪತ್ತಾರ್ ಅವರ ಸಂಗೀತವಿರುವ ಕೀರ್ತಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಈ ದಿನ ಮೆಕ್ಸಿಕನ್ನ ಟ್ಯಾಕೋ ಅನ್ನುವ ಒಂದು ಖಾದ್ಯ ತಿನ್ನುವ ದಿನ ಅಂತ ಕೂಡ ಗುರುತಿಸಲಾಗಿದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ. ಬಹುಮುಖ ಖಾದ್ಯ ಅಂತ ಇದನ್ನು ಹೇಳಲಾಗುತ್ತಂತೆ. ಇದನ್ನು ಬಹಳ ಜನಪ್ರಿಯ ಖಾದ್ಯ ಇದು ಟ್ಯಾಕೋ ಅನ್ನೋದು. ರಾಷ್ಟ್ರೀಯ ಟ್ಯಾಕೋ ದಿನ ಅಂತ ಈ ದಿನವನ್ನು ಆಚರಣೆ ಮಾಡ್ತಾರೆ ಜಗತ್ತಿನ ಕೆಲವು ರಾಷ್ಟ್ರಗಳಲ್ಲಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ದಿನ ಏನೇನು ವಿಶೇಷತೆಗಳಿದೆ ಅದರ ಬಗ್ಗೆ ತಿಳ್ಕೊಳ್ತಾ ಸಾಕ್ತಾ ಇದ್ವಿ. ಕಾರ್ಯಕ್ರಮದ ಕೊನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಗಂಗಾ ಕಾವೇರಿ ಚಿತ್ರದ್ದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ, ದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. 9:02:45 October 4 ಈ ದಿನ ಬಹಳ ವಿಶೇಷವಾದ ದಿನ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವೆಲ್ಲ ಅವರನ್ನು ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳಬೇಕಾದ ಒಂದು ದಿನ. ಯಾಕೆ ಅಂತಂದರೆ ಈ ದಿನ ಆತನ ಜನ್ಮದಿನ. ಖ್ಯಾತ ನೇತ್ರಶಾಸ್ತ್ರಜ್ಞ, ನೇತ್ರಶಸ್ತ್ರಚಿಕಿತ್ಸಕರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂತಹ ಡಾಕ್ಟರ್ MC ಮೋದಿ ಅವರ ಜನ್ಮದಿನ ಇಂದು. ಡಾಕ್ಟರ್ MC ಮೋದಿ, ಮುರುಗಪ್ಪ ಚನ್ನವೀರಪ್ಪ ಮೋದಿ, ಇವರನ್ನು ನೆನಪಿಸಿಕೊಳ್ಳುವಂತಹ ದಿನ October 4. ಒಬ್ಬ ಖ್ಯಾತ ನೇತ್ರಶಾಸ್ತ್ರಜ್ಞ, ನೇತ್ರಶಸ್ತ್ರಚಿಕಿತ್ಸಕ, ಭಾರತೀಯ ಅನ್ನೋದು ನಮ್ಮ ಹೆಮ್ಮೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿದ್ದಾರೆ ಇವರು. ಇವರನ್ನು ಸ್ಮರಿಸ್ತಾ ಅವರ ಬಗ್ಗೆ ಮಾತುಕತೆಯನ್ನು ಆಡ್ತಾ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಧುರವಾದ ಗೀತೆಗಳನ್ನು ಕೇಳೋಣ. ವಿವಿಧ ಭಾರತಿ ನಿಮ್ಮ ಜೊತೆಯಾಗಿರುತ್ತೆ, ನೀವು ವಿವಿಧ ಭಾರತಿಗೆ ಕಿವಿಯಾಗಿರಿ.

ಮಂಜುಳಾ ಗುರುರಾಜ್ ಅವರು ಹಾಡಿದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಹೃದಯ ಹಾಡಿತು ಚಿತ್ರದಿಂದ ಈ ಗೀತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಇವತ್ತು ಖ್ಯಾತ ನೇತ್ರ ತಜ್ಞ ಡಾಕ್ಟರ್ MC ಮೋದಿ ಅವರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಅವರ ಜನ್ಮದಿನದ ಅಂಗವಾಗಿ ಮಹಾನ್ ಅತ್ಯುತ್ತಮ ಕೌಶಲ್ಯವನ್ನು ಉಳ್ಳಂತಹ ನೇತ್ರ ತಜ್ಞರು ಅಂತ ಅನಿಸ್ಕೊಂಡಿದ್ರು. ನೇತ್ರದಾನಿ ಅಂತರು ಅಂತ ಬಹಳಷ್ಟು ಹೆಸರುವಾಸಿಯಾಗಿ ಜನಪ್ರಿಯರಾಗಿದ್ದರು ಡಾಕ್ಟರ್ MC ಮೋದಿ ಅವರು. 5 ಲಕ್ಷಕ್ಕೂ

ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಿ ಸ್ಕ್ವಿಂಟೈಸ್ ಇರ್ಬೋದು, ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಇರ್ಬೋದು, ಕಣ್ಣಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಸರಿಯಾದ ಶಸ್ತ್ರಚಿಕಿತ್ಸೆ ಮೂಲಕ ಅನೇಕರಿಗೆ ನೇತ್ರ ದೃಷ್ಟಿಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಅನೇಕರ ಕೃತಜ್ಞತೆಗೆ ಇವರು ಪಾತ್ರರಾಗಿದ್ದಾರೆ. ಆ ಮೂಲಕ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಇವರ ಹೆಸರು ಸ್ಥಾನ ಪಡೆದಿದೆ. ಸರಿಸುಮಾರು 800 ಹೆಚ್ಚು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನು ಒಂದೇ ದಿನದಲ್ಲಿ ಮಾಡಿ ತಮ್ಮ ಶಸ್ತ್ರಚಿಕಿತ್ಸಾ ಕೌಶಲ್ಯವನ್ನು ಮೆರೆದಿದ್ದಾರೆ ಡಾಕ್ಟರ್ MC ಮೋದಿ ಅವರು.

ದೇವರ್ಗುಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರುಗಳು ಹಾಡಿದ ಗೀತೆ ನೀವು ಕೇಳಿದ್ದು. ಚಿ ಉದಯ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಇದ್ದಂಥ ಗೀತೆ. ಇದಕ್ಕೂ ಮುಂಚೆ ನೀವು ಕೇಳಿದ್ದು ಅದೇ ಕಣ್ಣು ಚಿತ್ರದ ಶೀರ್ಷಿಕೆ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿತ್ತು. ಜಿ ಉದಯ ಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ನಮ್ಮ ಪಂಚೇಂದ್ರಿಯಗಳಲ್ಲಿ ಬಹಳ ಮುಖ್ಯವಾದ ಅಂಗ ಅಂತಂದರೆ ಕಣ್ಣು. ಕಣ್ಣು ಯಾರಿಗೆ ಬೇಡ, ಎಲ್ಲರಿಗೂ ಬೇಕು. ಅಂಥ ಒಂದು ಬಹಳಷ್ಟು ಮಹತ್ವಪೂರ್ಣ ಪಂಚೇಂದ್ರಿಯದ ರಕ್ಷಣೆ, ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆಯನ್ನು ನೀಡಿ ನೇತ್ರದಾನಿ ಅಂತ ಅನ್ನಿಸ್ಕೊಂಡಂತಹ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದ ಡಾಕ್ಟರ್ ಎಂ ಸಿ ಮೋದಿ ಅವರ ಜನ್ಮದಿನದ ಅಂಗವಾಗಿ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ಮಾಹಿತಿಯನ್ನು ಅವರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಸಿ ಮೋದಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪೇಪರ್ಸನ್ನು ಕೂಡ ಅವರು ಪ್ರೆಸೆಂಟ್ ಮಾಡಿದ್ದಾರೆ ನ್ಯೂಯಾರ್ಕ್ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಗಳಿಗೆ. ತಮ್ಮ ಕ್ಷೇತ್ರದಲ್ಲಿ ಅಭೂತಪೂರ್ವ ಮಾಹಿತಿಯನ್ನು ಕಲೆ ಹಾಕಿ ಅದರ ಬಗ್ಗೆ ಇನ್ನೂ ಹೆಚ್ಚು ಜನರಿಗೆ, ಆಸಕ್ತ ಶಸ್ತ್ರಚಿಕಿತ್ಸಕರಿಗೆ ಗೊತ್ತಾಗಲಿ ಎನ್ನುವ ಉದ್ದೇಶದಿಂದ ತಮ್ಮ ಆ ಒಂದು ಸಬ್ಜೆಕ್ಟ್ನಲ್ಲಿ ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗೆಯೇ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ನಗರ ವಾಸಿಗಳಂತೆಯೇ ಕಣ್ಣಿನ ಸಮಸ್ಯೆಗಳಿಗೆ ಗ್ರಾಮೀಣ ಜನರೂ ಕೂಡ ಸರಿಯಾದ ಸಮಯಕ್ಕೆ ಸೂಕ್ತ ಪರಿಹಾರ ಪಡೆದುಕೊಳ್ಳುವ ಮಹದಾಸೆಯಿಂದ ಮೋದಿಯವರು ನಿಷ್ಕಲ್ಮಶ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಯನ್ನು ಕೂಡ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಮಾತನಾಡೋಣ ಮುಂದಿನ ಹಂತದಲ್ಲಿ.

0: ಕಾರ್ತಿಕ್, ಹರಿಣಿ ಸುಧಾಕರ್ ಮತ್ತು ಸಂಗಡಿಗರು ಹಾಡಿದ ಕೆ ಕಲ್ಯಾಣ್ ಅವರ ಸಾಹಿತ್ಯ, ಕೆ ಕಲ್ಯಾಣ್ ಅವರದೇ ಸಂಗೀತ ಸಂಯೋಜನೆ ಇದ್ದ ಅರಸು ಚಿತ್ರದ ಗೀತೆಯನ್ನ ನೀವು ಕೇಳಿದ್ರಿ. 9:25:35 ಈ ಸಮಯದಲ್ಲಿ ನೀವಿದ್ದೀರಾ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಕೇಳ್ತಾ ಇದ್ದೀರಾ ದಿನ ವಿಶೇಷ ಕಾರ್ಯಕ್ರಮ. ಖ್ಯಾತ ನೇತ್ರ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಎಂ ಸಿ ಮೋದಿ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಮುರುಗಪ್ಪ ಚನ್ನವೀರಪ್ಪ ಮೋದಿ, ಡಾಕ್ಟರ್ ಮೋದಿ, ಎಂ ಸಿ ಮೋದಿ ಅಂತಲೇ ಪ್ರಖ್ಯಾತಿ ಹೊಂದಿದಂಥವರು. ಸಾವಿರಾರು ಸಂಖ್ಯೆಯಲ್ಲಿ ಶಸ್ತ್ರಚಿಕಿತ್ಸೆಗಳನ್ನು, ಸಾವಿರಾರಲ್ಲ ಲಕ್ಷಗಟ್ಟಲೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ಭಾರತದಾದ್ಯಂತ ಹೆಸರುವಾಸಿಯಾದಂಥವರು. ನಗರವಾಸಿಗಳಂತೆಯೇ ಗ್ರಾಮೀಣ ಜನರು ಕೂಡ ಸರಿಯಾದ ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ಸಮಸ್ಯೆಗಳನ್ನು ಅಥವಾ ಸರಿಯಾದ ಟ್ರೀಟ್ಮೆಂಟ್ ಏನು ಬೇಕೋ ಅದರ ಮೂಲಕ ಸರಿಯಾದ ಸಮಯಕ್ಕೆ ಚಿಕಿತ್ಸೆಯನ್ನು ಪಡೆದು ದೃಷ್ಟಿದೋಷ ನಿವಾರಣೆ ಮಾಡಿಕೊಳ್ಳೋದರಲ್ಲಿ ಸಾಕಷ್ಟು ಜನರಿಗೆ ಇವರು ಸಹಾಯ ಮಾಡಿದ್ದಾರೆ. ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ದೃಷ್ಟಿಹೀನರ ಬಾಳಿನಲ್ಲಿ ಬೆಳಕನ್ನು ತಂದಿದ್ದಾರೆ. ಹಾಗೆ ಅಗತ್ಯವಿದ್ದವರಿಗೆ ಉಚಿತ ಕನ್ನಡಕ ವಿತರಣೆಗೂ ಕೂಡ ಇವರು ಮುಂದಾಗಿದ್ದು, ಇವರ ತಂಡ ಬಹಳಷ್ಟು ಕೆಲಸಗಳನ್ನು ಈ ನಿಟ್ಟಿನಲ್ಲಿ ಮಾಡಿದೆ, ಜೊತೆಗೆ ಆ ಮೂಲಕ ಮಾನವೀಯತೆಯನ್ನು ಮೆರೆದಿದೆ.

ಶ್ರೀಮಂತನ ಮಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನ ಕೇಳಿದ್ರಿ. ಈ ಗೀತೆಗೆ ಸಾಹಿತ್ಯ ಚಿವುದಯಶಂಕರ್ ಅವರದು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಖ್ಯಾತ ನೇತ್ರ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎಂ ಸಿ ಮೋದಿ ಅವರ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ನೋಡಿ, ಇಂಥ ಮಹಾನ್ ವ್ಯಕ್ತಿಗಳ ಕುರಿತಾಗಿ ಮಾತನಾಡ್ತಾ ಇದ್ದರೆ ಎಷ್ಟು ಮಾತನಾಡಿದ್ರೂ ಕಡಿಮೆನೇ ಅಂತ ಅನಿಸುತ್ತೆ. ಯಾಕೆಂದರೆ ಅವರ ಸೇವೆ, ಅವರ ನಿಸ್ವಾರ್ಥ ಮನೋಭಾವ ನಮ್ಮ ಸಮಾಜಕ್ಕೆ ಬಹಳ ಹಿರಿದು ಅಂತ ಹೇಳ್ಬೋದು. ಒಂದು ಮಾತಿದೆ, ಜ್ಞಾನ, ವಿದ್ಯೆ, ಸಂಪತ್ತು, ಸಂತೋಷ ಇವೆಲ್ಲವೂ ಹಂಚಿದಷ್ಟು ನೂರ್ಮಡಿಯಾಗುತ್ತೆ ಅನ್ನುವ ಜನಜನಿತ ಮಾತೊಂದಿದೆ. ಅದೇ ಹಾದಿಯಲ್ಲಿ ತಮ್ಮ ಹಿರಿಮೆಯನ್ನು ತೋರಿ, ತಮ್ಮಲ್ಲಿದ್ದ ನೇತ್ರ ಶಸ್ತ್ರಚಿಕಿತ್ಸಾ ಕೌಶಲ್ಯವನ್ನು ಸಾವಿರಾರು ಆಸಕ್ತ ವಿದ್ಯಾರ್ಥಿಗಳಿಗೆ ಧಾರೆ ಎರೆದು ಆ ಕೈಚಳಕವನ್ನು ಅವರಲ್ಲಿಯೂ ಕರಗತ ಮಾಡುವ ರೀತಿಯಲ್ಲಿ ಅವರಿಗೂ ಕರಗತ ಮಾಡಿಕೊಳ್ಳಲಿ ಅನ್ನುವ ಉದ್ದೇಶದಿಂದ ಸಾವಿರಾರು ಆಸಕ್ತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಡಾಕ್ಟರ್ ಎಂ ಸಿ ಮೋದಿಯವರು. ಆ ಮೂಲಕ ನೇತ್ರದಾನಿ ಮಾತ್ರವಲ್ಲ, ವಿದ್ಯಾದಾನಿಯಾಗಿಯೂ ಕೂಡ ಇವರು ಜನಪ್ರಿಯರಾಗಿದ್ದಾರೆ.

ಜೆಸ್ಸಿ ಗಿಫ್ಟ್ ಅವರ ಸಂಗೀತ, ಚಂದನ್ ರಾಜ್ ಅವರ ಸಾಹಿತ್ಯ, ಸಂತೋಷ್ ಮತ್ತು ಆಕಾಂಕ್ಷಾ ಬಾದಾಮಿ ಅವರು ಹಾಡಿದ್ದಾರೆ ಈ ಗೀತೆಯನ್ನ. ಕಾಲಭೈರವ ಚಿತ್ರದ ಗೀತೆ ಇದು.

0: ಹೆಣ್ಣು ಕುಟುಂಬದ ಕಣ್ಣು, ಸಂಸಾರವನ್ನು ಶ್ರೇಯಸ್ಸಿನತ್ತ ಒಯ್ಯುವವಳು ಹೆಣ್ಣು. ಹೆಣ್ಣಿಗೆ ಆರ್ಥಿಕ ಸ್ವಾತಂತ್ರ್ಯ ಸಿಗುವುದೆಂದರೆ ಇಡೀ ಕುಟುಂಬ ಬೆಳಕಿಗೆ ಕಣ್ಣು ತೆರೆದಂತೆ. ಸ್ತ್ರೀ ಸ್ವಾತಂತ್ರ್ಯ ಸ್ವಸ್ಥ ಸಮಾಜದ ದ್ಯೋತಕ.
1: ಸ್ತ್ರೀಯರ ಸ್ಥಿತಿ ಉತ್ತಮವಾಗುವ ತನಕ ಪ್ರಪಂಚ ಉತ್ತಮವಾಗಲಾರದು. ಹಕ್ಕಿ ಒಂದೇ ರೆಕ್ಕೆಯ ಬಲದಿಂದ ಹಾರಲಾರದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
2: ಖ್ಯಾತ ನೇತ್ರ ಶಸ್ತ್ರಚಿಕಿತ್ಸಕ ಡಾಕ್ಟರ್ MC ಮೋದಿ ಅವರ ಕುರಿತಾಗಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅನೇಕರು ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ. ನಿಮ್ಮಲ್ಲಿ ಯಾರಾದರೂ ಡಾಕ್ಟರ್ MC ಮೋದಿ ಅವರ ಬಳಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರ ಮನೆಯವರು ಇದ್ದರೆ ಅವರ ಅನುಭವಗಳನ್ನು ಕೇಳಿ ತಿಳ್ಕೊಂಡು ನೀವು ತಿಳಿಸಬಹುದು ನಮಗೆ. ಅಥವಾ ನೀವೇ ಯಾವುದಾದರೂ ಒಂದು ಸಂದರ್ಭದಲ್ಲಿ ಅವರ ಆಸ್ಪತ್ರೆಗೆ ಭೇಟಿ ನೀಡಿದಾಗ ನಿಮಗಾದ ಅನುಭವದ ಸೂಕ್ಷ್ಮ ವಿವರವನ್ನು ನೀವು ಸಂದೇಶದ ಮೂಲಕ ತಿಳಿಸ್ಬೋದು. 9483091092 ಈ ಸಂಖ್ಯೆಗೆ ಕೇಳ್ತಾ ಇದ್ದೀರಾ ದಿನ ವಿಶೇಷ ಕಾರ್ಯಕ್ರಮ. ಖ್ಯಾತ ನೇತ್ರಶಾಸ್ತ್ರಜ್ಞ ನೇತ್ರಶಾಸ್ತ್ರಚಿಕಿತ್ಸಕರಾದಂತಹ ಡಾಕ್ಟರ್ MC ಮೋದಿ ಅವರ ಜನ್ಮದಿನದ ವಿಶೇಷ ಸಂದರ್ಭದಲ್ಲಿ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಆ ಮಹಾನ್ ವೈದ್ಯ ಮಾಂತ್ರಿಕನನ್ನು ನೇತ್ರದಾನಿಯನ್ನು ಸ್ಮರಿಸುವಂತಹ ದಿನ ಇಂದು. ನಾವೆಲ್ಲರೂ ಧನ್ಯರು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಅಂಥ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ವ್ಯಕ್ತಿ ಕರ್ನಾಟಕದಲ್ಲಿ ಜನಿಸಿದ್ದು ನಮ್ಮೆಲ್ಲರ ಭಾಗ್ಯ, ನಮ್ಮೆಲ್ಲರ ಪುಣ್ಯ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೋದು.

ಕಣ್ಣಿನ ಸಮಸ್ಯೆಗಳಾದ ಸ್ಕ್ವಿಂಟ್ ಐಸ್, ಹಾಗೆ ಪೊರೆ ಚಿಕಿತ್ಸೆ, ಹಾಗೆ ಬೇರೆ ಬೇರೆ ರೀತಿಯ ಕಣ್ಣಿಗೆ ಬರುವಂತಹ ರೋಗಗಳ ಕುರಿತಾಗಿ ಬಹಳಷ್ಟು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿರುವಂತಹ ಕಣ್ಣಿನ ವೈದ್ಯರು ಡಾಕ್ಟರ್ ಎಂ ಸಿ ಮೋದಿ ಅವರು, ಇವರಿಗೆ ಸಂದ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮಭೂಷಣ ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಎಲ್ಲ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲ, ಬಡವರು ಹಾಗೆ ದೀನ ದಲಿತರು ಜೊತೆಗೆ ಅಗತ್ಯವಿರುವಂಥವರು, ಅವರು ಯಾರೇ ಆಗಿರಲಿ, ಶಸ್ತ್ರಚಿಕಿತ್ಸೆಯ ಮೂಲಕ ಅವರ ಮನದಾಳದ ಒಂದು ಅಭಿಮಾನವನ್ನು ಸೂಚಿಸುವುದೇ ಅವರಿಗೆ ದೊಡ್ಡ ಪ್ರಶಸ್ತಿ, ಇಂತಹ ಮಹಾನ್ ವ್ಯಕ್ತಿಗಳಿಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಬಹಳಷ್ಟು ಜನಪ್ರಿಯತೆ, ಅವರ ಜನಪ್ರಿಯತೆಯನ್ನ ಮಾತುಗಳಲ್ಲಿ ಬಣ್ಣಿಸೋದು ಕಷ್ಟ. ಅವರ ಹೆಸರಿನಲ್ಲೇ ಬೆಂಗಳೂರಿನಲ್ಲಿ ಒಂದು ರಸ್ತೆ ಇದೆ, ಅದೇ ರಸ್ತೆಯಲ್ಲಿ ಅವರ ಹೆಸರಿನಲ್ಲಿಯೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇದೆ. ಹಲವಾರು ಜನ ಇಂದಿಗೂ ಕೂಡ ಅಲ್ಲಿನ ಸೇವೆಯ ಸೌಲಭ್ಯವನ್ನು ಪಡೀತಾ ಇದ್ದಾರೆ. ಡಾಕ್ಟರ್ ಎಂ ಸಿ ಮೋದಿ ಅವರನ್ನು ನಮ್ಮ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳೋಣ. ಅವರಿಂದ ಸಹಾಯ ಪಡೆದಂಥವರು, ಅವರ ಕೈಚಳಕದ ಮಹತ್ವವನ್ನು ಅರಿತಂಥವರು, ನೇತ್ರ ದೃಷ್ಟಿಯನ್ನು ಪಡೆದುಕೊಂಡಂಥವರು ಅದೆಷ್ಟೋ ಮಂದಿ ಇದ್ದಾರೆ. ಅದಲ್ಲದೆ ಅವರಿಂದ ಸಹಾಯ ಪಡೆದು ಬೇರೆ ಬೇರೆ ರೀತಿಯಲ್ಲಿ ಎನ್ ಜಿ ಒಗಳ ಮೂಲಕ ಧನ ಸಹಾಯ ಪಡೆದು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾತ್ರವಲ್ಲ, ಅಗತ್ಯವಿದ್ದವರಿಗೆ ಕನ್ನಡಕಗಳನ್ನು ನೀಡುವುದರ ಮೂಲಕ ಅವರು ತಮ್ಮ ಮಾನವೀಯತೆಯನ್ನು ಮೆರೆದಿದ್ದಾರೆ.

ಆ ರೀತಿ ಬೇರೆ ಬೇರೆ ಬಗೆಗಳಲ್ಲಿ ಅವರಿಂದ ಸಹಾಯವನ್ನು ಪಡೆದ ಎಲ್ಲರೂ ಕೂಡ ಅವರ ಕಣ್ಣುಗಳಲ್ಲಿ ಆ ಮಹಾತ್ಮನನ್ನು ತುಂಬಿಕೊಂಡು ಒಂದು ಬಾರಿ ಮನಸ್ಫೂರ್ತಿಯಾಗಿ ಅವರನ್ನು ಸ್ಮರಿಸುತ್ತಾ ಅವರಿಗೆ ನಮನವನ್ನು ಸಲ್ಲಿಸೋಣ. ಪ್ರತಿದಿನವೂ ನಾವು ಬೆಳಗ್ಗೆ ಆದ ತಕ್ಷಣ ನಮ್ಮ ನೋಟ ಮೊದಲು ಅವರನ್ನು ಒಳಮನಸ್ಸಿನಲ್ಲಿ ನೆನಪಿಸಿಕೊಳ್ಬೇಕು. ದೇವರ ರೀತಿಯಲ್ಲಿ ಅವರು ವೈದ್ಯೋ ನಾರಾಯಣೋ ಹರಿಹಿ ಅನ್ನುವ ರೀತಿಯಲ್ಲಿ ನಿಜವಾಗಲೂ ನಾರಾಯಣನ ಸ್ವರೂಪವಾಗಿದ್ದಾರೆ ಅನೇಕರಿಗೆ ಡಾಕ್ಟರ್ ಎಂ ಸಿ ಮೋದಿಯವರು. ಕೇಳ್ತಾ ಇದ್ದೀರಾ ದಿನ ವಿಶೇಷ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಈ ಗೀತೆ ನಡುವೆ ಅಂತರವಿರಲಿ ಚಿತ್ರದ ಗೀತೆಯಾಗಿತ್ತು. ಸುಪ್ರಿಯಾ ಲೋಹಿತ್ ಹಾಡಿದ ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದ್ದು, ಮಣಿಕಾಂತ್ ಕದ್ರಿಯವರ ಸಂಗೀತ ಸಂಯೋಜನೆ ಇತ್ತು.

1986ರಲ್ಲಿ ಡಾಕ್ಟರ್ ಎಂಸಿ ಮೋದಿ ಖ್ಯಾತ ನೇತ್ರ ತಜ್ಞರು ಒಂದೇ ದಿನದಲ್ಲಿ 833 ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ದಾಖಲೆ ನಿರ್ಮಿಸಿದಂಥವರು. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇವರ ಹೆಸರು ಸ್ಥಾನ ಪಡೆದಿದೆ. ಈ ಶಸ್ತ್ರಚಿಕಿತ್ಸೆಗಳನ್ನು 14 ಗಂಟೆಗಳ ಕಾಲ ನಿರಂತರ ಅವಧಿಯಲ್ಲಿ ನಡೆಸಲಾಯಿತಂತೆ. ಅವರ ಸ್ಥಳೀಯ ಅವರು ಡಾಕ್ಟರ್ ಮೋದಿಯವರು ಸ್ಥಳೀಯ ಜನರಷ್ಟೇ ಅಲ್ಲ, ಇಡೀ ಭಾರತವನ್ನು ಪ್ರೀತಿಸ್ತಾ ಇದ್ರು. ಇಡೀ ಭಾರತದ ಜನತೆ ಕಣ್ಣಿನ ದೃಷ್ಟಿ ದೋಷಗಳಿಂದ ಮುಕ್ತರಾಗಬೇಕು ಅನ್ನುವ ಸದುದ್ದೇಶ ಹೊಂದಿದ್ದಂಥವರಾಗಿದ್ದರು. ಹಾಗಾಗಿಯೇ ಮೋದಿ ಕಣ್ಣು ಕೊಟ್ಟ ಅಣ್ಣ ಅಂತ ಇಡೀ ಭಾರತ ಅವರನ್ನು ಕರೆಯುತ್ತೆ. ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ಉಚಿತವಾಗಿ ಮಾಡಿ ಮಾನವೀಯತೆಯನ್ನು ಮೆರೆದಂಥವರು ಡಾಕ್ಟರ್ ಎಂ.ಸಿ. ಮೋದಿ.

ಪರೋಪಕಾರಿ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರುಗಳು ಹಾಡಿದ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿದ್ದ ಗೀತೆಯನ್ನ ಕೇಳಿದ್ರಿ. ಪರೋಪಕಾರಿ ಕಣ್ಣು ಕೊಟ್ಟ ಅಣ್ಣ ಡಾಕ್ಟರ್ ಮುರುಗೇಪ್ಪ ಚನ್ನವೀರಪ್ಪ ಮೋದಿ ಅವರ ಜನ್ಮದಿನದ ಅಂಗವಾಗಿ ಆ ಮಹಾನ್ ಚೇತನವನ್ನ ಇಂದು ಸ್ಮರಿಸ್ತಾ ಇದ್ದೇವೆ. ಅವರು ಡಾಕ್ಟರ್ ಎಂ ಸಿ ಮೋದಿ ಅವರು ಇಹಲೋಕ ತ್ಯಜಿಸಿದ್ದು 11 ನವೆಂಬರ್ 2005. ಅವರು ಈ ಲೋಕವನ್ನು ತ್ಯಜಿಸಿದರೂ ಕೂಡ ಅವರು ಕೊಟ್ಟಂತಹ ದೃಷ್ಟಿ ಎಂಬ ಬೆಳಕು ಅನೇಕ ಬಾಳು

ಅನೇಕರ ಬಾಳನ್ನು ಬೆಳಗುವುದರ ಮೂಲಕ ಅವರು ಎಂದಿಗೂ ಅಜರಾಮರರಾಗಿದ್ದಾರೆ. ಡಾಕ್ಟರ್ ಎಂ ಸಿ ಮೋದಿ ಅವರ ಕುರಿತಾದ ದಿನ ವಿಶೇಷ ಕಾರ್ಯಕ್ರಮ ಇದುವರೆಗೆ ನೀವು ಕೇಳಿದ್ದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

ಇನ್ನು ನಿಮ್ಮ ಸಂದೇಶಗಳತ್ತ ನೋಡೋದಾದ್ರೆ, ಶೈಲಿನಿ ಮುರಳೀಧರ್ ಅವರು, ಡಾಕ್ಟರ್ ಎಂ ಸಿ ಮೋದಿ ಅವರ ಬಗೆಗಿನ ಕಾರ್ಯಕ್ರಮ ಇಷ್ಟವಾಯಿತು, ತುಂಬ ಆಪ್ತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪ್ರೇಮಲತಾ ಬಿದರಹಳ್ಳಿಯಿಂದ, ನಾನು ಕೂಡ ಒಂದು ಕಣ್ಣಿನ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಕಣ್ಣಿನ ತಜ್ಞರ ಕುರಿತಾಗಿ ಕೇಳಿ ನನಗೆ ತುಂಬ ಮನ ತುಂಬಿ ಬಂತು ಅಂತ ಅವರು ಹೇಳ್ತಾ ಇದ್ದಾರೆ.

ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಆಲಿಸಿದ ಶಾಂತಾಚಾರ್ ಬಡಿಗೇರ ಹರಿಹರದಿಂದ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. ಡಾಕ್ಟರ್ ಎಂ ಸಿ ಮೋದಿ ಅವರನ್ನ ಪ್ರತಿದಿನವೂ ನೆನಪಿಸಿಕೊಳ್ಳಬೇಕು. ಅವರ ಜೀವನ ಸಾಧನೆ, ಸಮಾಜಕ್ಕೆ ಅವರ ಕೊಡುಗೆ ಬಹಳಷ್ಟು ಅಭೂತಪೂರ್ವವಾದದ್ದು. ಅವರ ಸೇವೆ ಸಾಧನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವೆಷ್ಟು ಧನ್ಯರು. ಇದಕ್ಕಾಗಿ ಆಕಾಶವಾಣಿಗೆ, ವಿವಿಧ ಭಾರತಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರು, ಒಮ್ಮೆ ಮೋದಿ ಅವರ ಆಸ್ಪತ್ರೆಗೆ ನಾನು ಭೇಟಿ ನೀಡಿದ್ದೆ, ಉತ್ತಮ ಅನುಭವ ನನಗಾಯಿತು, ಬೇರೆ ವೈದ್ಯರಿಗೆ ಇವರ ಸಾಧನೆ ಮಾರ್ಗದರ್ಶನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಜನರ ಜೀವನದಲ್ಲಿ ಬೆಳಕು ಕೊಟ್ಟಂತಹ ವೈದ್ಯ ದೇವರು ಡಾಕ್ಟರ್ ಎಂ ಸಿ ಮೋದಿ ಅವರ ಬಗ್ಗೆ ಮಾತು ಮಾಹಿತಿ ಇಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನು ಉಲ್ಲಾಳ ಉಪನಗರದಿಂದ ಮೀನಾ ಅವರು ಕೂಡ, ಡಾಕ್ಟರ್ ಎಂ ಸಿ ಮೋದಿ ಅವರ ಬಗ್ಗೆ ಅನೇಕ ಮಾಹಿತಿ ತಿಳಿದು ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇದೇ ಮಾತನ್ನು ಶ್ರೀಶೈಲ ಶಿರಗುಪ್ಪಿ ಗ್ರಾಮದಿಂದ, ಬೆಳಗಾವಿಯಿಂದ ಸಂದೇಶ ಕಳಿಸಿ, ಅವರ ಜನ್ಮದಿನಾಚರಣೆ ಅಂಗವಾಗಿ ಕಣ್ಣಲ್ಲಿ ಜ್ಯೋತಿ ತಂದವನು ನಿನ್ನೆ ಗೀತೆ ಇಷ್ಟವಾಯಿತು, ಅಂಧಕಾರದಲ್ಲಿದ್ದ ಅನೇಕರ ಬದುಕಿಗೆ ದೃಷ್ಟಿಯ ಬೆಳಕು ನೀಡಿದ ಮಹಾನ್ ನೇತ್ರ ತಜ್ಞ ಡಾಕ್ಟರ್ ಎಂ ಸಿ ಮೋದಿ ಅವರ ಸ್ಮರಣೆ ಸೂಕ್ತ, ದಿನ ವಿಶೇಷ ಕಾರ್ಯಕ್ರಮ ತುಂಬ ಖುಷಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ನೀತಿ ಆಯೋಗದ ಸದಸ್ಯ ರಾಜೀವ್ ಗೌಬಾ ವೇಗವಾಗಿ ಬದಲಾಗುತ್ತಿರುವ ಭೌಗೋಳಿಕ, ರಾಜಕೀಯ, ತಾಂತ್ರಿಕ ಮತ್ತು ಆರ್ಥಿಕ ಪರಿಸರದ ಜೊತೆಗೆ ನಿಯಂತ್ರಕ ಚೌಕಟ್ಟುಗಳು ವಿಕಸನಗೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ನಾಡಿನ ಕಲೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯಿಂದ ಡಿಸೆಂಬರ್ 4 10 ದಿನಗಳ ಕಾಲ ಬೆಂಗಳೂರು ಜಾತ್ರೆ ಆಯೋಜಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಯಕ್ಷಗಾನವನ್ನು ಕರ್ನಾಟಕ ರಾಜ್ಯ ಕಲೆಯಾಗಿ ಘೋಷಿಸಬೇಕು ಎಂದು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಶಿವರಾಮ ಶೆಟ್ಟಿ ಹಾಗೂ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ 4 ತಾಲೂಕುಗಳನ್ನು ಮೊದಲ ಹಂತದಲ್ಲಿ ಬರಪೀಡಿತ ಎಂದು ರಾಜ್ಯ ಸರ್ಕಾರ ಘೋಷಿಸಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಬರ ಅಧ್ಯಯನ ತಂಡ ನಾಳೆ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಲಿದೆ ಎಂದು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮಹಾನ್ ಕ್ರಾಂತಿಕಾರಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಜಯಂತಿಯ ಅಂಗವಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮಾತೃಭೂಮಿಯ ಗೌರವವನ್ನು ರಕ್ಷಿಸುವಲ್ಲಿ ಅವರ ಧೈರ್ಯ ಮತ್ತು ಸಮರ್ಪಣಾ ಭಾವ ದೇಶವು ಎಂದೆಂದಿಗೂ ಅವರನ್ನು ಸ್ಮರಿಸುತ್ತದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಸರ್ಕಾರದ ಆದೇಶದಂತೆ ಪ್ರಸಕ್ತ ಸಾಲಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ರೈತರಿಂದ ಮುಂಗಾರು ಹಂಗಾಮಿನ ಸೂರ್ಯಕಾಂತಿ ಉತ್ಪನ್ನವನ್ನು ಪ್ರತಿ ಎಕರೆಗೆ 4 ಕ್ವಿಂಟಾಲ್ ಹಾಗೂ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ ಎಂದು ರಾಯಚೂರು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 10:33 ಪ್ರತಿದಿನ ಈ ಸಮಯ ಹಳೆಯ ಮಧುರ ಗೀತೆಗಳನ್ನು ಕೇಳುವ ಓಲ್ಡ್ ಈಸ್ ಗೋಲ್ಡ್ ಸಮಯ.

0: ರವಿ ಅವರು ಹಾಡಿದ ನಾಗರಹೊಳೆ ಚಿತ್ರದ ಗೀತೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿಬಂತು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿತ್ತು. ನಾಗರಹೊಳೆ ಚಿತ್ರ 1977 ತೆರೆಗೆ ಬಂದಂತಹ ಚಿತ್ರ. ಈ ಗೀತೆಗಾಗಿ ಧನ್ಯವಾದಗಳು ಅಂತ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ. ಹಾಗೆ ದಿನ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಸಿ ಮೋದಿ ಅವರ ಕುರಿತಾಗಿ ಮಾತುಕತೆ, ಅವರ ಬಗೆಗಿನ ಮಾಹಿತಿ ತುಂಬ ಇಷ್ಟವಾಯಿತು ಅಂತ ಹುಬ್ಳಿಯ ಹನುಮಂತಪ್ಪ ಹುಲಗಮ್ಮನವರ್, ಅಕ್ಷಯ ಪಾರ್ಕ್, ಗೋಕುಲ್ ರೋಡ್, ಹುಬ್ಳಿ, ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಸುದರ್ಶನ ಎಂ ಎ ಅವರು ಕೂಡ ಇಂದಿಗೂ ಕೂಡ ಅವರ ಒಂದು ನಿಸ್ವಾರ್ಥ ಸೇವೆ ಎಲ್ಲರೂ ನೆನೆಯಬೇಕಾದಂಥದ್ದು ಅಂತ ಹೇಳಿ, ಅದು ಮುಂದುವರಿಯಬೇಕು ಅಂತ ಅದಕ್ಕಾಗಿ ಎಲ್ಲ ಫೌಂಡೇಶನ್ನು ಮಾಡಿದ್ದಾರೆ ಅಂತ, ಅವರ ಸೇವೆ ಈಗಲೂ ಹಾಗೆ ಮುಂದುವರಿತಾ ಇದೆ, ಅವರು ಹಾಕಿಕೊಟ್ಟಂಥ ಹಾದಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಯೂರಕೋಟೆ ಜನ್ನಾಪುರ ಅವರು ಭದ್ರಾವತಿಯಿಂದ ಸಂದೇಶ ಕಳಿಸಿ, ಮಯೂರ ಕೋಟಿ ಇವರು ಜನ್ನಾಪುರ ಭದ್ರಾವತಿ, ಇಲ್ಲಿಂದ ಸಂದೇಶ ಕಳಿಸಿ, ಎಲ್ಲ ಕಾರ್ಯಕ್ರಮಗಳು ಅದ್ಭುತವಾಗಿದೆ, ದಿನ ವಿಶೇಷ ಮಾಹಿತಿಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶೋಭಾ ಅವರು ಕೂಡ ಚೆನ್ನೈನಿಂದ ಇದೇ ಮಾತನ್ನು ಹೇಳಿ, ಧನ್ಯವಾದ ವಿವಿಧ ಭಾರತಿಗೆ ಅಂತ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆಗೆ ಧನ್ಯವಾದಗಳು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯಲಿದೆ ಈ ಒಂದು ಸಣ್ಣ ವಿರಾಮದ ನಂತರ. ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಒಂದು ಗೀತೆ ಮೂಡಿ ಬರುತ್ತೆ. 1976 ತೆರೆಗೆ ಬಂದ ಪ್ರೇಮದ ಕಾಣಿಕೆ ಚಿತ್ರದ ಗೀತೆ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.
0: ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಎಂ ಎನ್ ವ್ಯಾಸರಾವ್ ಅವರ ರಚನೆ ಇದು. ವಿಜಯ ಭಾಸ್ಕರ್ ಅವರ ಸಂಗೀತ. ಗೀತೆಯನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಶುಭಮಂಗಳ ಚಿತ್ರದ ಗೀತೆಯಾಗಿತ್ತು. ಇವತ್ತಿನ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಖುಷಿ ಆಗ್ತಾ ಇದೆ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಾ. ಅದರಲ್ಲೂ ಕೂಡ ಬಾನಿಗೊಂದು ಎಲ್ಲೆಯಲ್ಲಿದೆ, ಇದಂತೂ ನನ್ನ ಅಚ್ಚುಮೆಚ್ಚಿನ ಗೀತೆ, ಹೆಬ್ಬಾಳದ ರಮೇಶ್ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ಪ್ರಾಣಿಗಳ ದಿನದ ಶುಭಾಶಯಗಳು, ಹಾಡುಗಳು ತುಂಬ ಖುಷಿ ಕೊಡ್ತಾ ಇವೆ ಅಂತ ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಹೇಳಿದ್ರೆ, ಈಗ ತಾನೇ ರೇಡಿಯೋ ಟ್ಯೂನ್ ಮಾಡಿದೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ ಕೇಳಿ ಖುಷಿ ಆಯಿತು ಅಂತ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಹೇಳ್ತಾ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್ ಶುಭಮಂಗಳ ಹಾಡು ಹೊತ್ತು ತಂದಿದ್ದು ನಮಗೆ ತುಂಬ ಖುಷಿ ಕೊಡ್ತು ಅಂತ ರಾಮಚಂದ್ರಪ್ಪ ಸಂಡೂರಿನಿಂದ ಹೇಳಿದ್ರೆ, ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಅನ್ನುವ ಸಾಲು ಎಷ್ಟು ಚೆನ್ನಾಗಿದೆ ಅಂತ ಗಜಾನನ್ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ಹೇಳ್ತಾ ಇದ್ದಾರೆ. ರಘು ಚೆನ್ನೈಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಒಂದು ರೀತಿ ಮನಮುಟ್ಟುವಂತಹ ಹಾಡುಗಳು ಅಂತ ಹೇಳಿ, ಹಾಗೆ ಡಾಕ್ಟರ್ ಎಂ ಸಿ ಮೋದಿ ಅವರ ಕುರಿತಾಗಿ, ವೈದ್ಯೋ ನಾರಾಯಣೋ ಹರಿಹಿ ಎಂಬಂತೆ ಅನೇಕ ಮಂದಿಗೆ ದೃಷ್ಟಿ ನೀಡಿದ ದೇವಮಾನವ ಅಂತ ಹೇಳಿ ಬಣ್ಣಿಸ್ತಾ ಇದ್ದಾರೆ ವಾಣಿರಾವ್ ಮೈಸೂರಿನಿಂದ. ಹಾಗೆ ಭೀಮರಾವ್ ಹೇಳ್ತಾ ಇದ್ದಾರೆ, ಈ ದಿನದ ವಿಶೇಷತೆ ಏನು, ಹಾಡುಗಳಲ್ಲಿ ಭಾವನಾತ್ಮಕ ಗೀತೆಗಳ ಅಂತ ಇದ್ದಾರೆ. ಆ ವಿಶೇಷತೆ ನೀವೇ ಊಹಿಸಿ ಹೇಳಬೇಕು. ನಾಗರ ಹೊಳೆ ಚಿತ್ರದ ರವಿ ಅವರು ಹಾಡಿದ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಚಿತ್ರ ಆ ಹಾಡು ಮೂಡಿ ಬಂತು. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಬಾನಿಗೊಂದು ಎಲ್ಲೇ ಎಲ್ಲಿದೆ ಜನಪ್ರಿಯ ಗೀತೆಯೊಂದು ಮೂಡಿ ಬಂತು, ಪ್ರೇಮದ ಕಾಣಿಕೆ ಚಿತ್ರದ್ದು. ನಂತರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಶುಭಮಂಗಳ ಚಿತ್ರಕ್ಕಾಗಿ ನಾಕೊಂದ್ಲ ನಾಲ್ಕು ಗೀತೆಯನ್ನು ಹಾಡಿದ್ರಲ್ಲ, ಈ ಎಲ್ಲ ಹಾಡುಗಳಲ್ಲಿ ಏನು ವಿಶೇಷ ನೀವೇ ಕಂಡು ಹಿಡಿದು ಹೇಳಬೇಕು. ಸಂದೇಶದ ಮೂಲಕ 9483090902 ಈ ಸಂಖ್ಯೆಗೆ ಮೊದಲ ಮೂರು ಗೀತೆಗಳ ವಿಶೇಷತೆ ಏನು, ಅದು ಏನನ್ನು ಬಿಂಬಿಸುತ್ತೆ ಅನ್ನೋದನ್ನು ನೀವು ಊಹಿಸಿ ಅಥವಾ ಆ ಹಾಡುಗಳನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಹೇಳಿ. ಇನ್ನು ಮೂರು ಹಾಡುಗಳು ಬರ್ತಾ ಇದೆ, ಒಂದರ ಹಿಂದೆ ಒಂದು. ಮೊದಲಿಗೆ ಪಿ ಸುಶೀಲಾ ಹಾಡ್ತಾ ಇದ್ದಾರೆ ಕಪ್ಪು ಬಿಳುಪು ಚಿತ್ರಕ್ಕಾಗಿ, ಆರ್ ರತ್ನ ಅವರ ಸಂಗೀತ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ, ಕೇಳೋಣ ಆ ಗೀತೆಯನ್ನು. ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: Kiss me, kiss me, kiss me, kiss me, kiss me, kiss me, kiss me, kiss me.
1: ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದ ಕಿಲಾಡಿ ಜೋಡಿ ಚಿತ್ರದ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಗೀತೆಯನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಒಂದು ಪ್ರಕಟಣೆ ಇದೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ aveden.prasarbharati.org aveden.prasarbharati.org ಆನ್ಲೈನ್ ಮೂಲಕ ಅಕ್ಟೋಬರ್ 5 ಒಳಗೆ ಅರ್ಜಿ ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
4: ಹಾಗೆ ಹೇಳು ಮತ್ತೆ.
3: ನಿರ್ಮಾ ಶುದ್ಧ ಉಪ್ಪು.
5: ನಿರ್ಮಾ ಶುದ್ಧ ಉಪ್ಪು.

ಹೆಣ್ಣಿನ ಸೇಡು ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ. ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಮೂಡಿ ಬರ್ತಾ ಇದೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಿಮ್ಮ ಗೆಳತಿ ನಂದಿನಿ. ಮೊದಲ ಮೂರು ಗೀತೆಗಳು ನಾಗರಹೊಳೆ ಮತ್ತೆ ಪ್ರೇಮದ ಕಾಣಿಕೆ ಹಾಗೂ ಶುಭಮಂಗಳ ಚಿತ್ರದ ಗೀತೆಗಳಾಗಿದ್ದವು. ಆ ಗೀತೆಗಳಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ದೆ ನಿಮ್ಮನ್ನ. ಶೈಲಿನಿ ಮುರಳೀಧರ್ ಸರಿಯಾಗಿ ಹೇಳಿದ್ದಾರೆ. ವಿಶೇಷತೆ ಬಗ್ಗೆ ಹೇಳೋದಾದರೆ ನಮ್ಮಲ್ಲಿ ಏನಿದೆ ಅದರಲ್ಲೇ ಖುಷಿ ಪಡಬೇಕು, ಭೂಮಿ ತಾಯಿ ಪ್ರಾಣಿ ಪಕ್ಷಿ ಪ್ರಕೃತಿಯನ್ನು ಪ್ರೀತಿಸಬೇಕು, ಅದರಲ್ಲೇ ತೃಪ್ತಿ ಕಾಣಬೇಕು ಅಂತ ಹೇಳ್ತಾ ಇದ್ದಾರೆ. ತಿಳುವಳಿಕೆ ವಿವರಣೆ ಅಥವಾ ಗುಣಪಾಠ ಹೇಳಿಸುವ ಗೀತೆಗಳು ಅಂತ ಹೇಳಿ ಕತ್ರಿಗುಪ್ಪೆಯ ಉಷಾ ಗೋಪಾಲ್ ಅವರು ಕೂಡ ಸ್ವಲ್ಪ ನಮ್ಮ ಯೋಚನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ, ಧನ್ಯವಾದಗಳು. ಭಾಸ್ಕರ್ ಯಶವಂತಪುರದಿಂದ ಅರ್ಥಪೂರ್ಣವಾದ ತತ್ವ ಹಾಡುಗಳು ರಿಯಾಲಿಟಿ ಎಕ್ಸಿಬಿಟಿಂಗ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಸಿರಿಗೆರೆಯಿಂದ ಕೂಡ ಅವರು ಕೂಡ ಸಂದೇಶ ಕಳಿಸಿ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಆನಂದ್ ಮಿರಜ್ಕರ್ ಹಿರೇಕೆರೂರು ಅಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ನಾವು ಸೌಹಾರ್ದಯುತವಾಗಿ ಬಾಳೋದೇ ನಮ್ಮ ಕಾಯಕ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿದೆ. ತುಂಬ ಜನ ಹಳೆಯ ಮಧುರ ಗೀತೆಗಳಿಗಾಗಿ ಅಪರೂಪದ ಗೀತೆಗಳಿಗಾಗಿ ಧನ್ಯವಾದಗಳು ಅಂತ ಇದ್ದಾರೆ. ಸಮಂತ್ ಸವಿತಾ ಗಿರೀಶ್ ಸುಂದರ್ ಕುಪ್ಪೆಯಿಂದ, ಗಜಾನನ್ ಭಟ್ ಮಂಜುರಾಣಿ ಅಮೃತವರ್ಷಿಣಿ ಮೈಸೂರಿನಿಂದ, ಪ್ರಭಾಕರ್ ಪಾಸ್ತೆ ಹುಬ್ಬಳ್ಳಿಯಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ, ಹಾಗೆ ಭರಮಪ್ಪ ಅವರು ಸಂದೇಶ ಕಳಿಸಿದ್ದಾರೆ. ಮತ್ತು ಹರೀಶ್ ಮಲ್ಲೇಶ್ವರದಿಂದ, ಮೀನಾ ಉಲ್ಲಾಳು ಉಪನಗರದಿಂದ, ಪುಷ್ಪ ಶಾನುಭೋಗರ್ ಗದಗದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಇನ್ನು ಎರಡನೇ ಗೀತೆ ಅಂದರೆ ಎರಡನೇ ಸೆಕೆಂಡ್ ಸೆಟ್ ಆಫ್ ಸಾಂಗ್ಸ್ ಏನೇನಿತ್ತು ನೋಡಿ. ಪಿ ಸುಶೀಲಾ ಅವರು ಹಾಡಿದ ಕಪ್ಪು ಬಿಳುಪು ಚಿತ್ರದ ಗೀತೆ, ಹಾಗೆ ಕಿಲಾಡಿ ಜೋಡಿ ಚಿತ್ರದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಡಿದರು. ಆನಂತರದ ಗೀತೆ ಹೆಣ್ಣಿನ ಸೇಡು ಚಿತ್ರದ್ದು ಇದೇ ಕಲಾವಿದರು ಹಾಡಿದ ಗೀತೆ. ಈ ಎಲ್ಲ ಚಿತ್ರಗಳಲ್ಲಿ ನಾಯಕಿಯ ಡಬಲ್ ರೋಲ್ ದ್ವಿಪಾತ್ರ ನಾವು ಕಾಣಬಹುದು. ಇದು ವಿಶೇಷವಾಗಿತ್ತು. ಇನ್ನು ಮುಂದೆ ಬರುವ ನಾಲ್ಕು ಗೀತೆಗಳಲ್ಲಿ ಮಕ್ಕಳು ಅಭಿನಯಿಸಿ ಹಾಡಿದ್ದಾರೆ, ಕೇಳಿ ಆನಂದಿಸಿ.

0: ಗಂಧದ ಗುಡಿ ಚಿತ್ರದ ಮುದ್ದಾದ ಗೀತೆ ಇದು. ಎಸ್ ಜಾನಕಿ ಮತ್ತು ಪಿ ಪಿ ಶ್ರೀನಿವಾಸ್ ಹಾಡಿದ್ರು. ಜೀವುದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದ ಗೀತೆಯನ್ನು ನೀವು ಕೇಳಿದ್ದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಮ್ಮ ಕೇಳುಗರಾದ ಮೈಸೂರಿನ ಜೆಪಿ ನಗರದಿಂದ ಗೀತಾ ಶ್ರೀನಿವಾಸ್ ಅವರು, ನಾಗರಾಜ್ ಕೊಡೈಕಲ್ ಗಂಗಾವತಿಯಿಂದ, ಮಲ್ಲೇಶ್ವರದ

ಸಂಪತ್ ಲಕ್ಷ್ಮಿ ಅವರು, ಮತ್ತೆ ಯಾರ್ಯವರು, ಲಕ್ಷ್ಮೀಕಾಂತ್ ಬಾಗೇಶಪುರ ಅರಸೀಕೆರೆ ತಾಲೂಕು, ಇಲ್ಲಿಂದ ಸಂದೇಶ ಕಳಿಸಿ ಹಾಡುಗಳನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಡುಗಳಲ್ಲಿ ತತ್ವಭರಿತ ಸಾಲುಗಳು ತುಂಬಿರುವ ಗೀತೆಗಳಾಗಿದ್ದು ಮೊದಲ ಮೂರು ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಎರಡನೆಯ ಮೂರು ಗೀತೆಗಳು ನಾಯಕಿಯರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಗೀತೆಗಳಾಗಿತ್ತು. 10:40:55 ಈ ಸಮಯದಲ್ಲಿ ಈಗ ಮೂಡಿ ಬರ್ತಾ ಇರೋ ಗೀತೆಗಳು ಮಕ್ಕಳು ಹಾಡಿ ನಲಿದು ನಟಿಸಿರುವ ಗೀತೆಗಳು. ಬಿ ಕೆ ಸುಮಿತ್ರಾ ಅವರು, ಬೆಂಗಳೂರು ಲತಾ ಅವರ ಜೊತೆ ಹಾಡಿರುವಂತಹ ಗೀತೆ. ಚಕ್ರತೀರ್ಥ ಚಿತ್ರದು ತರಾಸು ಅವರ ರಚನೆ ಗೀತೆಗೆ ಇದೆ. ಟಿ ಜಿ ಲಿಂಗಪ್ಪನವರ ಸಂಗೀತದಲ್ಲಿ ಕೇಳಿ ಈ ಗೀತೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ

ನಮ್ಮ ಮಕ್ಕಳು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ ಗೀತೆ ನೀವು ಕೇಳಿದ್ದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿತ್ತು, ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದ ಗೀತೆ. ಇದು ವಿವಿಧ ಭಾರತೀಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

0: ಎಲ್ಲಾ ರಂಜಲಿ ಅವರ ಧ್ವನಿಯಲ್ಲಿದ್ದ ಗೀತೆ ಇದು. ಗೀತಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ಸಂಗೀತ ಈ ಗೀತೆಗಿತ್ತು. ಮಕ್ಕಳ ಭಾಗ್ಯ ಚಿತ್ರದ ಗೀತೆಯನ್ನು ನೀವು ಕೇಳಿದ್ದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಸಮಯದಲ್ಲಿ. ಶೈಲಿನಿ ಮುರಳೀಧರ್, ಹಾಗೆ ಮೀನಾ ಉಲ್ಲಾಳದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಮತ್ತೆ ಉಮೇಶ್ ಸಿರಿಗೆರೆಯಿಂದ, ಚಿದಾನಂದ ಹೊಸದುರ್ಗ ಟಿ ಬಿ ಸರ್ಕಲ್ನಿಂದ, ಚಂದ್ರಮುಖಿ ಮಲ್ಲತ್ತಹಳ್ಳಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಮತ್ತೆ ಹೆಬ್ಬಾಳದ ರಮೇಶ್ ಅವರು, ಹಾಗೆ ಪಂಚಶೀಲ ನಗರದ ಮೂಡಲಪಾಳ್ಯದಿಂದ ಶ್ರೇಯಾ, ಉಷಾ, ರಚಿತಾ, ಅನ್ವಿತಾ, ವಿಜಯ್, ರಾಗಿಣಿ ಇವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಗೀತೆಗಳು ಅನ್ನೋದು ತಮ್ಮ ಸಂದೇಶದ ಮೂಲಕ ಅವರವರು ತಿಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ ಇವರ ಸಂದೇಶ ಕೂಡ ಬಂದಿದೆ. ಚನ್ನಪ್ಪ ಜೆ ಪಿ ನಗರದಿಂದ ಸಂದೇಶದ ಮೂಲಕ ಹೇಳ್ತಾ ಇದ್ದಾರೆ, ನಮ್ಮ ಕಾಲದ ಸದಭಿರುಚಿಯ ಒಳ್ಳೆಯ ಸಾಹಿತ್ಯ ತುಂಬಿದ ಗೀತೆಗಳು ಕೇಳಿ ಖುಷಿಯಾಯಿತು ಅಂತ ಹೇಳಿ ಶೈಲಿನಿ ಅವರು ಹೇಳ್ತಾ ಇದ್ದಾರೆ. ಹಳೆಯ ಹಾಡುಗಳು ತುಂಬಾ ಖುಷಿ ಕೊಡುತ್ತವೆ ಅಂತ ಕೊಪ್ಪಳದ ಗೋಪಾಲ ಕಾಂಬ್ಳೇಕರ್ ಅವರು ಹೇಳ್ತಾ ಇದ್ದಾರೆ. ಸುಭಾನ್ ಕೋರಿ ಉತ್ತಮ ಆಯ್ಕೆ ಗೀತೆಗಳು, ವಿವಿಧ ಭಾರತಿಗೆ ಧನ್ಯವಾದಗಳು ಅಂತ ಇದ್ದಾರೆ. ತುಂಬಾ ಜನ ಕಪ್ಪು ಬಿಳುಪು ಚಿತ್ರದ ಗೀತೆ ತುಂಬಾ ಮನ ಮುಟ್ಟುವಂತಹ ಗೀತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ದಿಲೀಪ್ ದೊಡ್ಡಮನಿ ಅವರು ಸಂದೇಶ ಬಂದಿದೆ, ದೇವಿಕಾ ಕೊಪ್ಪಳ ಜಿಲ್ಲೆಯಿಂದ, ಹನುಮನಹಟ್ಟಿ ಕೊಪ್ಪಳ ಜಿಲ್ಲೆ, ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಖುಷಿ ಕೊಟ್ಟಿದೆ ಅಂತ ನಿಮ್ಮೆಲ್ಲರ ಸ್ಪಂದನೆಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಇನ್ನೊಂದು ಮಕ್ಕಳ ಗೀತೆ ಕೇಳೋಣ ಅನ್ನುವ ಆಸೆಯಿಂದ ಈ ಗೀತೆ ಪ್ರಸಾರ ಮಾಡಲಾಗ್ತಾ ಇದೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ, ನಿಮಗೂ ಕೂಡ ಈ ಗೀತೆ ಖಂಡಿತ ಇಷ್ಟವಾಗುತ್ತೆ. ಆರ್ ರಾಜೇಶ್ವರಿ, ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳು ಹಾಡಿದ್ದಾರೆ. ಚಿತ್ರದ ಶೀರ್ಷಿಕೆ ಗೀತೆ ಯಾವ ಚಿತ್ರ?
1: ಪುಟಾಣಿಗೆ ಜನ್ಮ,
2: ಪುಟಾಣಿಗೆ ಜನ್ಮ,
0: ಪುಟಾಣಿ ಏಜೆಂಟ್ 1 2 3 ಚಿತ್ರದ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ.

ಇದಾಗಿತ್ತು ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಬೆಳಗಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇತ್ತೀಚೆಗಷ್ಟೇ ಪಿಯುಸಿ ಪರೀಕ್ಷಾ ಶುಲ್ಕವನ್ನು ಹೆಚ್ಚಳ ಮಾಡಿದ್ದ ಸರ್ಕಾರ ಈಗ ಎಸ್ಎಸ್ಎಲ್ಸಿ ಪರೀಕ್ಷಾ ಶುಲ್ಕವನ್ನು 5% ಏರಿಕೆ ಮಾಡಿದೆ. ಹೊಸದಾಗಿ ಪರೀಕ್ಷೆ ಬರೆಯುವವರು

ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿ ಶುಲ್ಕದ ಜೊತೆಗೆ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆದೇಶ ಹೊರಡಿಸಿದೆ. ಕೇಂದ್ರ ಸರ್ಕಾರದ ಅಂತರ ಸಚಿವಾಲಯದ ತಂಡ ಇಂದು ದಾವಣಗೆರೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಲಿದೆ. ನಿರ್ಧಡಿ ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ ಪರಿಶೀಲನೆ ನಂತರ ನ್ಯಾಮತಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಕೆರೆ ವೀಕ್ಷಣೆ ಹಾಗೂ ಪರಿಶೀಲನೆ ನಡೆಯಲಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗಳಿಸುವ ಮೂಲಕ ಐತಿಹಾಸಿಕ ಸಾಧನೆ ಮಾಡಿರುವ ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಂಗಳೂರಿಗೆ ಆಗಮಿಸಿದೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು ಎರಡು ವಾರಗಳಿಗಿಂತ ಹೆಚ್ಚು ರೋಮಾಂಚನಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭ ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಸಮಾರೋಪ ಸಮಾರಂಭ ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಅಮೆರಿಕದ ವರ್ಜೀನಿಯಾದ ಗ್ರಾವೆಲಿ ಪಾಯಿಂಟ್ ಪಾರ್ಕ್ನಲ್ಲಿ ಭಾರತೀಯ ರಾಯಭಾರಿ ಕಚೇರಿಯು ವಿಕಸಿತ ಭಾರತ ಏಕತಾ ಓಟ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಈ ಸಂದರ್ಭದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಭಾರತೀಯ ಮೂಲದ ಅಮೆರಿಕನ್ನರು ಭಾಗವಹಿಸಿದ್ದರು. ಏಷ್ಯನ್ ಗೇಮ್ಸ್ನ ಮಹಿಳೆಯರ 53 kg ಫ್ರೀ ಸ್ಟೈಲ್ ಕುಸ್ತಿ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದಿರುವ ಪೈಲ್ವಾನ್ ಅಂತಿಮ್ ಪಂಗಲ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಪ್ರಧಾನಿ ಮೋದಿ ಅಂತಿಮ್ ಅವರ ಮುಂದಿನ ಹಾದಿಗೆ ಶುಭ ಹಾರೈಸಿದ್ದು ಇವರ ಈ ಐತಿಹಾಸಿಕ ಸಾಧನೆ ದೇಶದ ಇತರ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಹೆಚ್ಚಿನ ಸ್ಫೂರ್ತಿ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಭಾರತ ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕದೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನ ಗಳಿಸಿದ್ದು ಚೀನಾ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಇದಾದರೆ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಕಲ್ಟ್, ಹಯಗ್ರೀವ, ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಗಳ ನಂತರ ಇದೀಗ ನೀವು ಕೇಳಿದ್ದು ಜೆಸಿ ದ ಯೂನಿವರ್ಸಿಟಿ ಚಿತ್ರದ ಗೀತೆ. ಮೆಜೆಸ್ಟಿಕ್ 2 ಚಿತ್ರದ ಹಾಡನ್ನು ಕೇಳ್ತಾ ಇದ್ದೀರಿ. ಹಾಡಿದ್ದಾರೆ ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದುವರೆಗೆ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಕೇಳಿದಿರಿ. ಸಮಯ 11:30.

11:30 ಅಂದರೆ ಕಲಾಭಾರತಿಯ ಸಮಯ. ಕಲಾಭಾರತಿಯಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಮಾತನಾಡ್ತಾ ಗೀತೆಗಳನ್ನು ಹಾಕೋದು ಅಭ್ಯಾಸ. ಇವತ್ತು ಯಾರು ನಮ್ಮ ಕಲಾಭಾರತಿ ಅಂತ ಯೋಚಿಸ್ತಾ ಇದ್ದೀರಿ? ಇವತ್ತಿನ ಕಲಾಭಾರತಿ

ವಾಣಿಜಯರಾಮ್. ವಾಣಿಜಯರಾಮ್ ಅವರು ಹಾಡಿರುವ ಕೆಲವು ಆಫ್ ಬೀಟ್ ಹಾಡುಗಳನ್ನ, ವಿವಿಧ ಭಾವದ ಹಾಡುಗಳನ್ನು ಕೇಳೋಣ. ಭಾನುವಾರದ ಕಲಾಭಾರತಿಯ ಗಾನ ವಾಣಿ ನಾದಲಹರಿ.

ಏನೋ ಭಾವನೆ ಕಾಡುತ್ತಿದೆ. ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕೇಳಿದಿರಿ ಈ ಗೀತೆಯನ್ನ. ಬಹಳಷ್ಟು ಸ್ಪರ್ಧೆ ಇದ್ದ ದಿನಗಳಲ್ಲಿ ದಿಗ್ಗಜರು ಚಿತ್ರರಂಗವನ್ನ ಆಳ್ತಾ ಇದ್ದ ಸಂದರ್ಭದಲ್ಲಿ ಸಣ್ಣ ಸಂಚಲನ ಮೂಡಿಸಿದರು ವಾಣಿ ಜಯರಾಮ್. ಯಾರಿದು ಅಂತ ಎಲ್ಲರೂ ಕಿವಿ ಅರಳಿಸುವ ಹಾಗೆ ಮಾಡಿ ನಿಧಾನವಾಗಿ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಂಡ ಪ್ರಬುದ್ಧ ಗಾಯಕಿ ವಾಣಿ ಜಯರಾಮ್. ಭಾನುವಾರದ ಇವತ್ತಿನ ಕಲಾ ಭಾರತೀಯ ಗಾನ ವಾಣಿ ಲಹರಿ. ಒಂದಷ್ಟು ವಾಣಿಯವರ ಆಫ್ ಬೀಟ್ ಹಾಡುಗಳು, ವಿವಿಧ ಭಾವದ ಗೀತೆಗಳನ್ನು ಈ ದಿನ ಕೇಳೋಣ.

ಇವತ್ತಿನ ಕಲಾಭಾರತಿಯಲ್ಲಿ ವಾಣಿ ಜಯರಾಮ್ ಅವರು ಹಾಡಿರುವ ಕೆಲವು ಆಫ್ ಬೀಟ್ ಹಾಡುಗಳನ್ನು, ವಿವಿಧ ಭಾವದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಇದೀಗ ನೀವು ಕೇಳಿದ ಗೀತೆಯನ್ನು ಅಪರಂಜಿ ಚಿತ್ರದಿಂದ ಆರಿಸಿದ್ದು ವಾಣಿ ಜಯರಾಮ್ ಅವರು. ಅವರ ಗೀತೆಗಳು ಅಂದಾಗ

ಮೂಡಣದಾರವಿ ಚಲಗಾರ ಚಿತ್ರದ್ದು, ನಿನ್ನೆಗಿಂತ ಇಂದು ಚಂದ, ಹೋದೆಯ ದೂರ ಅನುಭವ ಚಿತ್ರದ ಹಾಡು, ಹಾಡು ಹಳೆಯದಾದರೇನು, ಕಣ್ಣಾರೆ ಕಂಡೇನ ಕಾಮಾಕ್ಷಿಯ, ಹೀಗೆ ಈ ಒಂದಷ್ಟು ಜನಪ್ರಿಯ ಗೀತೆಗಳು ನಮ್ಮ ಕಿವಿಗೆ ಕೇಳಿಸುತ್ತೆ. ಆದರೆ ಅವರು ಎಂತೆಂಥ ಅತ್ಯುತ್ತಮ ಗೀತೆಗಳನ್ನು ಹಾಡಿದ್ದಾರೆ, ನಾವು ಆ ಹಾಡುಗಳನ್ನು ಖಂಡಿತವಾಗಿ ನೆನಪಿಸಿಕೊಳ್ಳುವಂಥದ್ದು. ಅಂದರೆ ಅವರ ಗೀತೆಗಳು, ಅವರು ಹಾಡಿದ ಗೀತೆಗಳು ಶಾಸ್ತ್ರೀಯ ಸಂಗೀತದ ಪರಿಧಿಯಲ್ಲೇ ಇದ್ದು ಭಾವಗಳನ್ನು ಸೃಷ್ಟಿ ಮಾಡಿದಂತಹ ಗೀತೆಗಳು. ಬಹಳ ವಿವಿಧ ಭಾವಗಳಲ್ಲಿ ವಾಣಿಯವರು ಎಲ್ಲ ಭಾಷೆಗಳಲ್ಲೂ ಹಾಡಿದ್ದಾರೆ. ಅದು ಹಿಂದಿ ಇರಬಹುದು, ತೆಲುಗು, ತಮಿಳು, ಮರಾಠಿ, ದೊಡ್ಡ ದಾಖಲೆಯನ್ನೇ ಸ್ಥಾಪಿಸಿದ್ದಾರೆ. ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂತು. ಅವರು ಬಾಲ್ಯದಿಂದಲೇ ಹಾಡುಗಳು, ಚಿತ್ರಗೀತೆ, ಸಂಗೀತ ಅಂದರೆ ಅವರಿಗೆ ತುಂಬ ತುಂಬ ಪ್ರೀತಿ. ಯಾವಾಗಲೂ ಅವರು ರೇಡಿಯೋ ಕೇಳ್ತಾ ಇದ್ರು ಸಿಲೋನ್ನಲ್ಲಿ, ಆಗ ಅಂದರೆ ರೇಡಿಯೋ ಸಿಲೋನ್ನಲ್ಲಿ ಆಗ ಚಿತ್ರಗೀತೆಗಳು ಬರ್ತಾ ಇದ್ವು. ವಿವಿಧ ಭಾಷೆಯ ಗೀತೆಗಳನ್ನು ರೇಡಿಯೋ ಸಿಲೋನ್ ಪ್ರಸಾರ ಮಾಡ್ತಾ ಇತ್ತು. ಅವರು ಎಷ್ಟು ಏಕಾಗ್ರತೆಯಿಂದ ಆ ಗೀತೆಗಳನ್ನು ಕೇಳ್ತಾ ಇದ್ರಂತೆ ಅಂದರೆ, ಹಾಡಿನ ಹಿನ್ನೆಲೆಯಲ್ಲಿ ಯಾವ ವಾದ್ಯಗಳನ್ನು ಬಳಸಿರ್ತಾರೆ ಅದನ್ನೆಲ್ಲ ಗಮನಿಸಿ, ಅದನ್ನೆಲ್ಲ ಅಭ್ಯಾಸ ಮಾಡಿ, ಅದನ್ನು ಹಾಗೆ ತಮ್ಮ ಧ್ವನಿಯಲ್ಲಿ ಅವರು ಅನುಕರಣೆ ಮಾಡ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಅವರಿಗೆ ಒಂದು ಅದ್ಭುತ ನೆನಪಿನ ಶಕ್ತಿ, ಮತ್ತು ಗಾಯನವನ್ನು, ಇನ್ಸ್ಟ್ರೂಮೆಂಟ್ನ, ಇದನ್ನೆಲ್ಲ ಅನುಭವಿಸುವ ಒಂದು ಕಲೆ ಅವರಿಗೆ ಸಿದ್ಧಿಯಾಗಿತ್ತು. ವಾಣಿ ಜಯರಾಮ್ ಅವರು ವಿವಿಧ ಭಾವದ ಗೀತೆಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ. ಆಯ್ದ ಅಪರೂಪದ ಕೆಲವು ಗೀತೆಗಳನ್ನು ಇವತ್ತಿನ ನಮ್ಮ ಕಲಾಭಾರತಿಯಲ್ಲಿ ನಾವು ಕೇಳ್ತಾ ಇದ್ದೇವೆ.

0: ಮಣಿ ಜಯರಾಮ್ ಅವರು ಶಾಸ್ತ್ರೀಯ ಸಂಗೀತವನ್ನು ಕಠಿಣವಾಗಿ ಅಭ್ಯಾಸ ಮಾಡಿದರು. ಹಾಗಾಗಿ ದೊಡ್ಡ ಪರಿಶ್ರಮ ಇತ್ತು ಅವರಿಗೆ. ದಿನ ಒಂದಕ್ಕೆ 7 ಗಂಟೆಯಿಂದ 8 ಗಂಟೆಯವರೆಗೆ ಅವರು ಸಂಗೀತವನ್ನು ಅಭ್ಯಾಸ ಮಾಡಿದವರು. ಹಾಗಾಗಿ ಅವರ ರೇಂಜ್ ತುಂಬ ದೊಡ್ಡದು. ಧ್ವನಿಯ ರೇಂಜ್ ಏನಿತ್ತು ಇದು ಬಹಳ ದೊಡ್ಡದು. ಯಾವುದೇ ಶ್ರುತಿಯಲ್ಲೂ ಹಾಡುವ ಸಾಮರ್ಥ್ಯ ಇತ್ತು. ಹಾಗಾಗಿಯೇ ಸಂಗೀತ ನಿರ್ದೇಶಕರು ನಿಧಾನವಾಗಿ ವಾಣಿ ಜಯರಾಮ್ ಅವರನ್ನು ಅವರ ಧ್ವನಿ ಸಾಮರ್ಥ್ಯವನ್ನು ಅರಿತು ಗೀತೆ ಸಂಯೋಜನೆ ಮಾಡಿದರು. ದಿನದಲ್ಲಿ 20 ಹಾಡು ಹಾಡಿದ ದಾಖಲೆ ಇದೆ ವಾಣಿಯವರಿಗೆ. ಬೋಲರೇ ಪಪಿಹರ ಹಾಡಿದಾಗ ಅವರ ಬಗ್ಗೆ ಒಂದು ವಿಶೇಷ ಆಶ್ಚರ್ಯ ಇಡೀ ದೇಶದಲ್ಲಿ ಮೂಡಿತ್ತು. ರವಿಶಂಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಅವರು ಮೀರಾ ಭಜನ್ಗಳನ್ನು ಹಾಡಿದಾಗ ಮೀರಾ ಆಫ್ ಮಾಡರ್ನ್ ಇಂಡಿಯಾ ಅಂತ ದಿಗ್ಗಜರು ಅವರನ್ನು ಹೊಗಳಿದರು. 19 ಭಾಷೆಗಳಲ್ಲಿ ಹಾಡಿದ್ದಾರೆ. ಉಚ್ಚಾರಣೆ ಸ್ವಚ್ಛವಾಗಿರಬೇಕು, ಗಾಯನ ಶ್ರುತಿ ಶುದ್ಧವಾಗಿರಬೇಕು ಅಂತ ನಂಬಿದ್ದ ಅಪೂರ್ವ ಧ್ವನಿಯ ವಿಶಿಷ್ಟ ಗಾಯಕಿ ವಾಣಿ ಜಯರಾಮ್ ನಮ್ಮ ಇವತ್ತಿನ ಕಲಾಭಾರತಿ. ಕಲಾಭಾರತಿಯನ್ನು ಪ್ರಸ್ತುತಪಡಿಸಿದ್ದು ನಾನು ನಿಮ್ಮದೇ ಧ್ವನಿ ಬಿ ಕೆ ಸುಮತಿ. ಸಮಯ 12 ಗಂಟೆ. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ವಿದ್ಯುತ್ ಮೂಲಸೌಕರ್ಯ ಹಾಗೂ ಸರಬರಾಜು ಜಾಲವನ್ನು ಬಲಪಡಿಸಲು ಮುಂದಿನ 4 ವರ್ಷಗಳಲ್ಲಿ 400 ಹೊಸ ಸಬ್ಸ್ಟೇಷನ್ಗಳನ್ನು ನಿರ್ಮಿಸಲು ಯೋಜಿಸಲಾಗಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲದಿದ್ದರೂ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಮೂಲ ಸೌಕರ್ಯಗಳ ಕೊರತೆ ಇದೆ. ಇದನ್ನು ಸರಿಪಡಿಸಲು ಈಗಾಗಲೇ 100ಕ್ಕೂ ಹೆಚ್ಚು ಸಬ್ಸ್ಟೇಷನ್ ಕಾಮಗಾರಿ ನಡೆಸಲಾಗಿದೆ ಎಂದರು. ದಾವಣಗೆರೆಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಪರಿಶೀಲಿಸುವಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೇಂದ್ರ ಸರ್ಕಾರದ

0: ಭರವಸೆಗಳ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ಮುಂಬರುವ 10 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆಯ ಹಿನ್ನೆಲೆ ದಾವಣಗೆರೆಗೆ ಆದ್ಯತೆ ನೀಡಲು ಕೋರಿದರು. ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. ಕೇಂದ್ರದ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅನುಷ್ಠಾನಗೊಂಡು 9 ವರ್ಷಗಳು ಪೂರ್ಣಗೊಂಡಿವೆ. ಜುಲೈ 1ಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ 17 ಹೆಚ್ಚು ಸಂಕೀರ್ಣ ಪರೋಕ್ಷ ತೆರಿಗೆಗಳನ್ನು ಬದಲಾಯಿಸಿ ಒಂದು ರಾಷ್ಟ್ರ ಒಂದು ತೆರಿಗೆ ಒಂದು ಮಾರುಕಟ್ಟೆ ಮಾದರಿಯನ್ನು ಜಾರಿಗೆ ತರಲಾಯಿತು. ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್ ಜಿಎಸ್ಟಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಿಎಸ್ಟಿ ಒಂದು ರಾಷ್ಟ್ರ ಒಂದು ತೆರಿಗೆ, ಒಂದು ರಾಷ್ಟ್ರ ಮಟ್ಟದ ಏಕೀಕೃತ ತೆರಿಗೆ ವ್ಯವಸ್ಥೆಯ ಕುರಿತು ಬರೋಬ್ಬರಿ 17 ವರ್ಷಗಳ ಕಾಲ ಚರ್ಚೆ ನಡೆಯುತ್ತಲೇ ಬಂದಿತ್ತು. ಅದನ್ನು ಜಾರಿಗೆ ತರಲು ಪ್ರಯತ್ನಿಸಿದ ಪ್ರತಿಯೊಂದು ಸರ್ಕಾರವು ಹಲವು ಅಡೆತಡೆಗಳನ್ನು ಎದುರಿಸಿತ್ತು. ಆಗ ಸರಕುಗಳಿಗೆ ರಾಜ್ಯದ ಗಡಿಯಲ್ಲಿ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯವನ್ನು ಪ್ರವೇಶಿಸಿದಾಗ ಮತ್ತೊಮ್ಮೆ ತೆರಿಗೆ, ಕೆಲವೊಮ್ಮೆ ತೆರಿಗೆಯ ಮೇಲೆ ತೆರಿಗೆ ವಿಧಿಸಲಾಗುತ್ತಿತ್ತು. ರಾಜ್ಯಗಳು ತಮ್ಮ ತೆರಿಗೆ ವಿಧಿಸುವ ಅಧಿಕಾರವನ್ನು ಬಿಟ್ಟುಕೊಡಬೇಕಾಗಿತ್ತು. ಅದರ ಪರಿಣಾಮವಾಗಿ ಉಂಟಾಗಬಹುದಾದ ಆದಾಯ ನಷ್ಟವನ್ನು ಕೇಂದ್ರ ಸರ್ಕಾರ ಭರ್ತಿ ಮಾಡುತ್ತದೆ ಎಂಬ ಭರವಸೆಯ ಮೇಲೂ ರಾಜ್ಯಗಳಿಗೆ ಸಂಪೂರ್ಣ ವಿಶ್ವಾಸವಿರಲಿಲ್ಲ. ಹಿಂದಿನ ಪ್ರಯತ್ನಗಳು ಸಹ ಇದೇ ಕಾರಣಕ್ಕೆ ವಿಫಲವಾಗಿದ್ದವು.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಜನಸೇವೆಯಿಂದ ದೇಶಸೇವೆ ಮಾಸಿಕ ಆಂದೋಲನದ ಅಂಗವಾಗಿ ಬಾಗಲಕೋಟೆಯ ಓಂಕಾರ್ ಮಾನೆ ಫೌಂಡೇಶನ್ ರೈಲ್ವೆ ನಿಲ್ದಾಣದ ಬಳಿ ಉಚಿತ ಹೆಲ್ಮೆಟ್ ವಿತರಿಸಿ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಿತು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಗಳ ಅನುಷ್ಠಾನ ಪ್ರಗತಿಯನ್ನು ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಪರಿಶೀಲಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 5,25,904 ರೈತರಿದ್ದು, ಈ ಪೈಕಿ 2,96,097 ರೈತರು ಫಾರ್ಮರ್ಸ್ ಐಡಿ ಎಫ್ಐಡಿ ಹೊಂದಿದ್ದಾರೆ. ಇನ್ನು 2,29,807 ರೈತರು ಎಫ್ಐಡಿ ಮಾಡಿಸಿಕೊಳ್ಳಬೇಕಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಕಲಾವತಿ ತಿಳಿಸಿದ್ದಾರೆ. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡದ ಕವಿ, ನಾಟಕಕಾರ, ಧಾರವಾಡದ ಹುಯಿಲಗೋಳ ನಾರಾಯಣರಾವ್ ಅವರ ಜನ್ಮದಿನ. ಅವರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಹಾಡನ್ನು 1924 ಬೆಳಗಾವಿಯಲ್ಲಿ ಆಯೋಜಿತ ಕರ್ನಾಟಕ ಏಕೀಕರಣ ಸಮಾವೇಶದಲ್ಲಿ ಹಾಡಲಾಗಿತ್ತು. ಖ್ಯಾತ ಹಿಂದೂಸ್ತಾನಿ ಸಂಗೀತಗಾರ ಸವಾಯಿ ಗಂಧರ್ವರ 74ನೇ ಪುಣ್ಯತಿಥಿ ಹಿನ್ನೆಲೆ ಇಂದು ಧಾರವಾಡ ಜಿಲ್ಲೆ ಕುಂದಗೋಳದ ಸವಾಯಿ ಗಂಧರ್ವ ಸ್ಮಾರಕ ಭವನದಲ್ಲಿ ಅಹೋರಾತ್ರಿ ಸಂಗೀತ ಮಹೋತ್ಸವ ಆಯೋಜಿತವಾಗಿದೆ. ಸಂಜೆ 7 ಗಂಟೆಗೆ ಜರುಗುವ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಎಸ್ ಗುರವ್ ಅವರಿಗೆ ಸವಾಯಿ ಗಂಧರ್ವ ರಾಷ್ಟ್ರೀಯ ಸಂಗೀತ ಪುರಸ್ಕಾರ ಪ್ರದಾನಿಸಲಾಗುತ್ತಿದೆ. ಮೈಸೂರು ನಗರದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಎಲ್ಇ ಟೇಪ್ ಸೈಕ್ಲಿಂಗ್ ರೇಸ್ ಸ್ಪರ್ಧೆಗೆ ಲೋಕಸಭಾ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಜಂಟಿಯಾಗಿ ಚಾಲನೆ ನೀಡಿದರು. ವಿಶ್ವದ 5 ದೇಶಗಳ ಸೈಕ್ಲಿಸ್ಟ್ಗಳು ಸೇರಿದಂತೆ ಒಟ್ಟು 1,500 ಜನ ಸ್ಪರ್ಧಿಗಳು ಪಾಲ್ಗೊಂಡರು. ಕೊಪ್ಪಳ ನಗರದ ಅಶೋಕ ವೃತ್ತದಲ್ಲಿ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಆಯೋಜಿತ ಜನಜಾಗೃತಿ ವಾಕಥಾನ್ಗೆ ವಿಧಾನ ಪರಿಷತ್ ಸದಸ್ಯರಾದ ಹೇಮಲತಾ ನಾಯಕ್ ಚಾಲನೆ ನೀಡಿದರು. ಬಾಗಲಕೋಟೆ ಜಿಲ್ಲೆ ತೇರದಾಳ ಬಳಿಯ ಚಿಮ್ಮಡ ಗ್ರಾಮದಲ್ಲಿ ಜನಸೇವೆಯಿಂದ ದೇಶಸೇವೆ ಅಭಿಯಾನದಡಿ ಸಸಿ ನೆಡಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಹನಿ ಹನಿ ನೀರಿಗೂ ಬೆಲೆಯಿದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
2: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 12:07. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ನಾವು ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ. ವಾಣಿ ಜಯರಾಮ್ ಅವರ ಅಪರೂಪದ ಗೀತೆಗಳನ್ನು ಕೇಳಿಸಿದಿರಿ ನೀವು, ಧನ್ಯವಾದ ಅಂತ ಹೇಳಿದಿರಿ. ನಿಮ್ಮ ಸಂದೇಶಗಳನ್ನು ಆಮೇಲೆ ನೋಡೋಣ. ಈಗ ನಮ್ಮ ಮಕ್ಕಳ ಸಮಯ, ಅಂದರೆ ಭಾನುವಾರ 12:05 ಅಂದರೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳ ಮಾತನ್ನು ಕೇಳ್ತಾ ಮಕ್ಕಳಿಗಾಗಿ ಹಾಡುಗಳನ್ನು ಪ್ರಸಾರ ಮಾಡುವಂಥದ್ದು. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0800-223-7799, 0800-223-7788. ಮತ್ತೊಮ್ಮೆ 0800-223-7788, 2-2-3-7-0-7-9-9. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ಮಕ್ಕಳು ಮಾತಾಡಲಿ. ಆಮೇಲೆ ಸಾಮಾನ್ಯವಾಗಿ ಈ ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಹಿಂದೆ ನಿಂತು ಇದನ್ನು ಹೇಳು, ಹೀಗೆ ಹೇಳು, ಅದು ಹೇಳು, ಇದು ಹೇಳು ಅಂತ ಪ್ರಾಂಪ್ಟ್ ಮಾಡ್ತಾ ಇರ್ತೀರಿ, ಮಕ್ಕಳಿಗೆ ನೀವು ಹೇಳಿಕೊಡ್ತಾ ಇರ್ತೀರಿ. ಹಾಗೆ ಮಾಡದೆ ಮಕ್ಕಳು ತಮ್ಮ ಪಾಡಿಗೆ ತಾವು ಮಾತಾಡಲು ಮಾನಸಿಕವಾಗಿ ಅವರನ್ನು ಸಿದ್ಧ ಮಾಡಿ ಮಕ್ಕಳಿಗೆ ಮಾತಾಡೋದಕ್ಕೆ ಬಿಡಿ. ನಾವು ಮಕ್ಕಳನ್ನು ಮಾತಾಡಿಸ್ತಾ ಅವರನ್ನು ಹಾಗೆ ವಿಶ್ವಾಸಕ್ಕೆ ತಗೊಂಡು ಅವರಿಗಿಷ್ಟವಾದ ಹಾಡು ಯಾವುದು, ಅವ್ರು ಏನು ಹೇಳ್ತಾರೆ ಕೇಳ್ತಾ ಅವರ ಗೀತೆಗಳನ್ನು ನಾವು ಆಲಿಸೋಣ. ಏನಂತೀರಿ? ಭಾನುವಾರ ಮಕ್ಕಳ ಗೆಳೆಯರು, ಆಟ ಆಡೋಕ್ಕೆ ಬಂದವರು, ಸುತ್ತಮುತ್ತ ಇದ್ದವರು ಅವರನ್ನು ಕೂಡ ನಾವು ಕರೀಬಹುದು. ನಮ್ಮ ಕಾರ್ಯಕ್ರಮಗಳಿಗೆ ಪಾಲ್ಗೊಳ್ಳಲಿ, ಮಕ್ಕಳು ಮಾತಾಡಲಿ. ನಮ್ಮ ಮಕ್ಕಳ ಮಾತುಗಳನ್ನು ನಾವು ಕೇಳೋಣ. ಭಾನುವಾರದ ಕರೆಗೊಂದು ಹಾಡು ವಿಶೇಷ, ಮಕ್ಕಳ ಮಾತು.

0: ಹಲೋ, ನಮಸ್ತೆ. ಕೇಳಿಸ್ತಿದ್ಯಾ? ಯಾರು ಮಾತಾಡೋದು? ಹಲೋ, ಯಾರು ಮಾತಾಡ್ತಾ ಇರೋದು? ಹೆಸರೇನು? ಆರ್ ಎ ಎಸ್ ವೈ. ಆರ್ಯ ಎಸ್ ವೈ. ಹಾ, ಆರ್ಯ ಏನ್ ಮಾಡೋದು? ಎಷ್ಟನೇ ಕ್ಲಾಸ್ ಆರ್ಯ? ಹಾ, ಯಾರಲ್ಲಿ ಪಕ್ಕ ನಿಂಗೆ ಹೇಳ್ಕೊಡ್ತಿರೋದು? ಅಮ್ಮನ? ಹ್ಮ್, ಅಮ್ಮ ಹೆಸರೇನು? ಶೈಲಾ. ಹಾ, ಆಮೇಲೆ ಆರ್ಯ ಎಷ್ಟನೇ ಕ್ಲಾಸು? ಸಿಕ್ಸ್ ಸ್ಟ್ಯಾಂಡರ್ಡ್. ಮತ್ತೆ ಹಿಂದೆ ಕರೆ ಮಾಡಿದ್ಯಾ? ನಮ್ ಜೊತೆಗೆ ಮಾತಾಡಿದ್ಯಾ ಅಲ್ವಾ? ಇಲ್ವಾ? ಫಸ್ಟ್ ಟೈಮ್ ಮಾತಾಡ್ತಿದ್ಯಾ? ಓ, ಫಸ್ಟ್ ಟೈಮಾ? ವೆರಿ ಗುಡ್ ಆರ್ಯ. ನಿಂಗೆ ಏನೆಲ್ಲ ತುಂಬಾ ಇಷ್ಟ ಆರ್ಯ?
1: ನಂಗೆ ಸಾಂಗ್ಸ್ ಇಷ್ಟ.
0: ಹಾ, ಸಾಂಗ್ಸ್ ಇಷ್ಟನಾ? ಅಂದ್ರೆ ಹಾ ಹಾ, ಹಾಡೆಲ್ಲ ಕೇಳ್ತೀಯಾ? ಸಿನಿಮಾ ಎಲ್ಲ ನೋಡ್ತೀಯಾ ನೀನು? ಹ್ಮ್. ಯಾವ ಆಕ್ಟರ್ ನಿಂಗೆ ತುಂಬಾ ಇಷ್ಟ? ಹೀರೋ? ಹೀರೋ
1: ಅಪ್ಪು.
0: ಅಪ್ಪು ಸರ್ ಇಷ್ಟ ನಿಂಗೆ? ಹ್ಮ್. ಯಾವ್ದು ನೋಡಿದ್ಯಾ ಅಪ್ಪು ಸರ್ ಮೂವಿ?
1: ಅಪ್ಪು ಸರ್ ಮೂವಿ
0: ಯಾವ್ದು ನೋಡಿದ್ಯಾ?
1: ರಾಜಕುಮಾರ
0: ನೋಡಿದ್ಯಾ? ಹ್ಮ್, ಗುಡ್ ಗುಡ್ ಗುಡ್. ಮತ್ತೆ ಏನ್ ತಿಂಡಿ ತಿಂದಿ ಇವತ್ತು?

0: ಕಡುಬು ಅಬ್ಬಾ ನಂಗೂ ಕೊಡ್ತೀಯಾ? ನಿಮ್ಮೂರಲ್ಲಿ ಹಬ್ಬನಾ? ಹ್ಮ್, ಯಾವೂರ್ ನಿಂದು? ಬೆಂಗಳೂರೇನಾ? ಹಾಸನ ಪಕ್ಕ. ಹಾ, ಹೇಳ್ದಿ ಹೇಳ್ದಿ, ಕರೆಕ್ಟ್. ನೀ ಹೇಳ್ದಿ, ಆರಂಭದಲ್ಲೇ ಹೇಳ್ದಿ ನೀನು ಹಾಸನ ಅಂತ ಹೇಳ್ದಿ. ಹ್ಮ್, ಏನ್ ಹಬ್ಬ ನಿಮ್ಮೂರಲ್ಲಿ ಇವತ್ತು?
1: ನಮ್ಮೂರಲ್ಲಿ ಗಣೇಶನ ನೀರಿಗೆ ಬಿಡ್ತಾರೆ ಅದಕ್ಕೆ.
0: ಓಹೋ, ಅದಕ್ಕೆ ಗಣೇಶಂಗೆ ಇಷ್ಟ ಅಂತ ಕಡುಬು ಕೊಟ್ಟಿದ್ದಾರೆ. ಅದು ನಿನ್ ತಿಂಡಿ ತಿಂದಿದ್ಯಾ ಇವತ್ತು?
1: ನಮ್ಮ ಅಕ್ಕ ಒಬ್ರು ಇದಾರೆ, ಅವರು ಇಲ್ಲೇ ಫೋನ್ ಮಾಡಿದ್ರು.
0: ಓಹೋ ಹೋ, ಸರಿ. ಈಗ ನಿಂಗೆ ಯಾವ ಹಾಡು ಹಾಕೋಣ ಆರ್ಯಂಗೆ?
1: ಪ್ರೇಮ ಕೈದಿಯಿಂದ ನೀನಂದ್ರೆ ನನಗೆ ಇಷ್ಟ ಫಸ್ಟ್ ಸಾಂಗ್ ಬರುತ್ತಲ್ಲ ಅದು.
0: ಪ್ರೇಮ ಕೈದಿಯಿಂದ ನೀನಂದ್ರೆ ನನಗಿಷ್ಟ ಹಾಡು. ಆ ಹಾಡು ನಿನಗಿಷ್ಟನೋ ಅಥವಾ ಇನ್ಯಾರು ಯಾರು ಹೇಳಿದಾರ ನಿಂಗೆ ಇದನ್ನ ಕೇಳು ಅಂತ? ಹಾ, ಒಂಚೂರು ಹೇಳಕ್ ಬರುತ್ತಾ, ಹಾಡು ಹೇಳಕ್ ಬರುತ್ತಾ ನಿಂಗೆ? ಹೇಳು ನೋಡೋಣ ಒಂಚೂರು.
1: ನೀನಂದ್ರೆ ನನಗಿಷ್ಟ, ನನಗುವಂದ್ರೆ ನನಗಿಷ್ಟ, ನೀನಂದ್ರೆ ನನಗಿಷ್ಟ, ನಿನ್ನಗುವಂದ್ರೆ ನನಗಿಷ್ಟ.
0: ಹ್ಮ್,
1: ಅಷ್ಟೇ ಗೊತ್ತಿರೋದು.
0: ಹಾ ಬಾ, ಈಗ ಹಾಕ್ತೀನಲ್ವ ನಾನು ಈ ಹಾಡನ್ನ, ಕೇಳು ನೀನು, ಕೇಳ್ಬಿಟ್ಟು ಬರ್ಕೊಂಡ್ಬಿಡು. ಹಾ, ಅಥವಾ ಮೊಬೈಲಲ್ಲಿ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು, ಅಥವಾ ನಿಂಗೆ ಸಿಗತ್ತಲ್ಲ ಆ ಹಾಡು, ಅಭ್ಯಾಸ ಮಾಡಿ ಆ ಹಾಡನ್ನ ಕೇಳಿ ನೆಕ್ಸ್ಟ್ ಟೈಮ್ ಏನು ಮಾಡು ಗೊತ್ತಾ, ಈ ಹಾಡು ಪೂರ್ತಿ ಹೇಳೋದು ನನಗೆ, ನಂಗೋಸ್ಕರ ಹೇಳಬೇಕು ನೀನಂದ್ರೆ ನಂಗೆ ಇಷ್ಟ ಅಂತ. ಕಲಿತೀಯ ಹಾಡನ್ನ? ಹಾ, ಓಕೆಪ್ಪ. ಹಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಆರ್ಯ, ನೀನು ತುಂಬ ಮುದ್ದಾಗಿ ಮಾತಾಡಿದೀಯ. ನಮಸ್ತೆ, ಬಾಯ್.
1: ಥ್ಯಾಂಕ್ ಯು.
0: ಕೇಳೋಣ ಈಗ ನಿನ್ನ ಹಾಡು.
1: ಹ್ಞೂ.

0: ನೀನಂದ್ರೆ ನಂಗಿಷ್ಟ, ಈ ಹಾಡು ನಂಗಿಷ್ಟ ಅಂದ್ಲು ನಮ್ಮ ಪುಟಾಣಿ ಆರ್ಯ. ಎಷ್ಟು ಸೊಗಸಾಗಿ ಮಾತಾಡಿದ್ಲು. ಅವ್ರ ಊರಲ್ಲಿ ಗಣೇಶ ಹಬ್ಬ ಅಂತೆ, ಕಡುಬು ತಿಂತ ಕೂತಿದಾಳಂತೆ. ಸೊಗಸಾದ ಮಾತಾಡಿ ಒಳ್ಳೆ ಹಾಡನ್ನ ಕೇಳಿದ ನಮ್ಮ ಆರ್ಯಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈಗ ಯಾರಿದ್ದಾರೆ ಅಂತ ನೋಡೋಣ. ಈಗಷ್ಟೇ ಒಬ್ರು ಕರೆ ಮಾಡಿದ್ರು. ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಇವತ್ತು ಕಾರ್ಯಕ್ರಮ ಮಕ್ಕಳಿಗಾಗಿ, ಮಕ್ಕಳು ಮಾತಾಡಬೇಕು, ಅಲ್ಲಿ ನಿಮ್ಮ ಮಗನೋ ಮಗಳೋ ಅಥವಾ ಮೊಮ್ಮಕ್ಕಳೋ ಇದ್ರೆ ಕೊಡಿ ಅಂತ. ಅವ್ರು ಹೇಳಿದ್ರು, ನಾನು ಆಫೀಸಲ್ಲಿ ಇದ್ದೀನಿ. ಆಯ್ತು, ಮಗು ಬಂದಿದೆಯಾ ಆಫೀಸಿಗೆ? ಇಲ್ಲ. ಹಾಗಾದ್ರೆ ಮತ್ತೆ ಮಗು ಮಾತಾಡೋದು ಹೇಗೆ? ಮಗು ಮನೇಲಿದೆ, ಇವರು ಆಫೀಸಲ್ಲಿದ್ದಾರೆ, ಮಕ್ಕಳ ಮಾತು ಅಂತ ಗೊತ್ತು, ಆದರೆ ನಮಗೆ ನೀವು ಕರೆ ಮಾಡಿದಿರಿ. ಮಕ್ಕಳೇ ಅವರ ಧ್ವನಿಯೇ ಬರಲಿ, ಅಪ್ಪ ಅಮ್ಮ ಮಾತಾಡಿ ಮಕ್ಕಳ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಆದರೆ ಮಕ್ಕಳ ಧ್ವನಿಯನ್ನೇ ಕಾರ್ಯಕ್ರಮದಲ್ಲಿ ಕೇಳಿಸ್ತಾ ಇರೋದ್ರಿಂದ ಆದಷ್ಟು ಮಕ್ಕಳೇ ಮಾತಾಡೋದಕ್ಕೆ ಅನುವು ಮಾಡಿಕೊಡಿ. ಮಕ್ಕಳು ಅಕ್ಕಪಕ್ಕ ಇದ್ದರೆ ಮಾತ್ರ ನೀವು ಕರೆ ಮಾಡಿಕೊಡಿ, ಮಾತಾಡು ಅಂತ ಹೇಳಿ ಬಿಡಿ ಅಂತ. ಈ ಕಾರ್ಯಕ್ರಮದ ಆಶಯ ಮಕ್ಕಳ ಮಾತನ್ನು ನಾವು ಕೇಳೋದು. ಹಲೋ, ನಮಸ್ತೆ. ಯಾರು ಪುಟ್ಟು ನೀನು? ಸುಹಾಸಿನಿ. ಫಸ್ಟ್ ಟೈಮ್ ಮಾಡ್ತಿದ್ಯಾ? ಆಮೇಲೆ ಸುಹಾಸಿನಿ ಅಂದ್ರೆ ಏನ್ ಗೊತ್ತಾ? ಗೊತ್ತಿಲ್ವಾ? ಏ ಕೇಳು, ಅಲ್ಲಿ ಅಮ್ಮನ ಪಕ್ಕ ಇದಾರೆ ಕೇಳು. ಇಲ್ವಾ ಪಕ್ಕ? ಇಲ್ವಾ, ನಿಂಗೆ ಬಿಟ್ಟು ಹೋಗಿದಾರ? ಸುಹಾಸಿನಿ ಅಂದ್ರೆ ನಿನ್ನ ನಗು ಏನಿದೆಯಲ್ಲ ತುಂಬಾ ಮುದ್ದಾಗಿದೆ, ನೀನ್ ತುಂಬಾ ಚೆನ್ನಾಗಿ ನಗ್ತೀಯಾ ಅಂತ ಅರ್ಥ. ಹೌದಾ? ನೀ ತುಂಬಾ ಚಂದ ನಗ್ತೀಯ, ನಗು ನೋಡೋಣ. ನಗು ನಗು ನಗು ನೋಡೋಣ, ಜೋರಾಗಿ ನಗು ನೋಡೋಣ. ಇಲ್ಲ. ಅಂದ್ರೆ ನೀನ್ ಮೆಲ್ಲಗ್ ನಗ್ತೀಯ ಅಂತಾಯ್ತು. ಇರ್ಲಿ, ಯಾಕೆಂದ್ರೆ ರೇಡಿಯೋದಲ್ಲಿ ನಗು ಕಾಣಿಸಲ್ಲ, ಬರೀ ಕೇಳೋದಲ್ಲ. ಮತ್ತೆ ರೇಡಿಯೋ ಕೇಳ್ತೀಯ ನೀನು? ಡೈಲಿ ಕೇಳ್ತೀಯ. ಆಮೇಲೆ ನಿಂಗೆ ಇಷ್ಟವಾದ ಹಾಡು ಯಾವುದು? ಆ ಹಾಡು ಇಷ್ಟನಾ? ಬರುತ್ತಾ ಆ ಹಾಡು?
1: ಬರಲ್ಲ.
0: ಆದ್ರೆ ಕೇಳಿದೀಯ, ಇಷ್ಟ ಆಗತ್ತೆ ಆ ಹಾಡು. ಆಮೇಲೆ ನಿಮ್ಗೆ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದೀಯ? ಸಿಕ್ಸ್ ಸ್ಟ್ಯಾಂಡರ್ಡ್. ಯಾವ ಊರು? ಬೆಂಗಳೂರೇನಾ? ಓಕೆ. ಮತ್ತೆ ಎಲ್ಲ ಈಗ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಯ್ತೇನೋ ಅಲ್ವಾ? ಸ್ಟಾರ್ಟ್ ಆಗಿದೆ. ಹಾಡ್ ಕೇಳ್ತಾ ಕೇಳ್ತಾ ಓದ್ಕೋತಾ ಇದ್ರೆ ರಿಲ್ಯಾಕ್ಸ್ ಆಗತ್ತಲ್ವಾ? ಹಾಡೆಲ್ಲ ಚೆನ್ನಾಗಿರತ್ತಲ್ವಾ? ಓಕೆ ಪುಟಮ್ಮ, ನಿಂಗೆ ಅಕ್ಕ ತಮ್ಮ ತಂಗಿ ಯಾರಾದ್ರೂ ಇದ್ದಾರಾ? ಅಣ್ಣ ಇದಾನಾ? ಅಣ್ಣ ಎಷ್ಟನೇ ಕ್ಲಾಸು? ಟೆಂತು. ಓ, ಹಂಗಾದ್ರೆ ಅಣ್ಣ ತುಂಬಾ ಬಿಸಿ ಇರ್ತಾನಲ್ಲ, ಯಾವಾಗ್ಲೂ ಓದ್ಕೋಬೇಕು ಓದ್ಕೋಬೇಕು, ನೀನ್ ಡಿಸ್ಟರ್ಬ್ ಮಾಡ್ಬೇಡ ಅಂತ ಹೇಳ್ತಿರ್ತಾನಲ್ಲ ನಿಂಗೆ. ಆಗ್ಲಿ ಪುಟಮ್ಮ, ಈಗ ನಿನ್ನ ಹಾಡನ್ನ ಕೇಳೋಣ. ಎಕ್ಸ್ಕ್ಯೂಸ್ ಮೀ ಚಿತ್ರದ್ದು, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನಿನ್ ಫ್ರೆಂಡ್ಸ್ಗೆಲ್ಲ ಹೇಳು ರೇಡಿಯೋದಲ್ಲಿ ನೀವು ಮಾತಾಡ್ಬೋದು, ಭಾನುವಾರ ಕಾಲ್ ಮಾಡಿ ಪ್ರೋಗ್ರಾಮ್ ಕೇಳಿ, ನಿಮ್ ಇಷ್ಟದ ಹಾಡು ಕೇಳಿ, ನಾ ಮಾತಾಡಿದೆ ಅಂತ ಹೇಳ್ತೀಯಲ್ಲ. ಓಕೆ, ಬಾಯ್
1: ಬಾಯ್.
0: ಈಗ ನಿನ್ನ ಹಾಡು.

0: ಭಾನುವಾರದ ಈ ಕಾರ್ಯಕ್ರಮ ಮಕ್ಕಳಿಗಾಗಿ ಮಾತ್ರ. ನಮ್ಮ ಜೊತೆ ಮಕ್ಕಳು ಮಾತಾಡ್ತಾರೆ, ಅವರ ಮಾತನ್ನ ನಾವು ಕೇಳ್ತಾ ಹೋಗ್ತೀವಿ. ಹಲೋ ಹಲೋ, ಯಾರು?
1: ನಾನು ಬೆಂಗಳೂರಿನಿಂದ ಜಯಂತ್.
0: ಅಬ್ಬಾ, ಬೆಂಗಳೂರಿನಿಂದ ಜಯಂತ್, ಫಸ್ಟ್ ಕಾಲ್ ನಿಂದ ಆಗ್ಬೇಕಿತ್ತು ನೋಡಿ, ಇವತ್ತು ಥರ್ಡ್ ಕಾಲ್ ಆಯ್ತು ನಿಂದು. ಯಾಕೆ ಲೇಟು ನೀನ್ ಇವತ್ತು? ಹೌದಾ?
1: ಸೌಂಡ್,
0: ಅದಕ್ಕೆ ಸೌಂಡ್ ಇರುತ್ತೆ ಅನ್ಬಿಟ್ಟು ಮನೆಗ್ ಬಂದು ಕಾಲ್ ಮಾಡದ್ಯಾ? ಹ್ಮ್, ಬಹಳ ಜಾಣ ಕಣೋ ನೀನು ಜಯಂತ್.

0: ಅಲ್ವಾ? ಅಲ್ಲ ಕಣೋ ಜಯಂತ್, ಏನ್ ತಿಂದ್ಯೋ ತಿಂಡಿ ಇವತ್ತು? ಏನ್ ಹೇಳ್ತಾರೆ ಅಪ್ಪನ ಸ್ನೇಹಿತರು? ಓಹೋಹೋಹೋ, ಜಯಂತ್ ಮಾತ್ ಕೇಳಕ್ಕೆ ಅಪ್ಪನ್ ಫ್ರೆಂಡ್ಸ್ ಎಲ್ಲ ರೇಡಿಯೋ ಹಾಕೋತಾರೆ ಅಲ್ವಾ? ಅಬ್ಬಾಬಾ, ನೀನ್ ಏನಪ್ಪ ಈಗ ದೊಡ್ಡ ಹೀರೋ ಆಗ್ಬಿಟ್ಟಿದ್ಯಾ ಹಂಗಾದ್ರೆ? ಹ್ಮ್, ಸರಿ ಕಣೋ, ಈಗ ತಿಂಡಿ ಏನ್ ತಿಂದೆ? ಅಬ್ಬಾಬಾ, ವೆರಿ ಗುಡ್. ಅಲ್ಲ ರೊಟ್ಟಿ ಬದನೆಕಾಯಿ ಗೊಜ್ಜು ತಿನ್ಕೊಂಡು ದೇವಸ್ಥಾನಕ್ಕೆ ಹೋದ್ಯಾ? ಹ್ಮ್, ಮತ್ತೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದು? ದೇವ್ರು ಯಾವ ದೇವ್ರಲ್ಲಿ ಇದ್ದಿದ್ದು? ದತ್ತಾತ್ರೇಯ ಸ್ವಾಮಿಯನ್ನ. ನೀನೇನು ದೇವಸ್ಥಾನಕ್ಕೆ ಹೋದ್ರೆ ಏನ್ ಮಾಡ್ತೀಯಾ? ನಮಸ್ಕಾರ ಮಾಡ್ಬಿಟ್ಟು ನಂಗೆ ಇದ್ಕೊಡಪ್ಪ ಅದ್ಕೊಡಪ್ಪ ಅಂತೆಲ್ಲ ಕೇಳ್ಕೊತೀಯ ದೇವ್ರನ್ನ? ಓಹೋ, ಎಲ್ಲಾರನ್ನು ಕಾಪಾಡು ಅಂತ ಕೇಳ್ಕೊತೀಯ ದೇವ್ರನ್ನ. ಹ್ಮ್, ಮತ್ತೆ ನಿಂಗೆ ಯಾವಾಗ್ಲಾದ್ರೂ ಕೋಪ ಬರುತ್ತೇನೋ ಜಯಂತ್? ಹಠ ಮಾಡ್ತೀಯನಾ ಯಾವ್ದಕ್ಕಾದ್ರೂ? ಯಾವಾಗ ಏನಕ್ಕೆ ಹಠ ಮಾಡ್ತೀಯ? ಯಾವಾಗ ಕೋಪಿಸ್ಕೋತೀಯ? ಓಕೆ, ಕೇಳಿದ್ದು ಕೊಡಿಸ್ದೆ ಇದ್ದಾಗ ನೀನ್ ಹಠ ಒಬ್ಬೊಬ್ಬ ಊಟ ಬಿಟ್ಬಿಟ್ರೆ ಅವಾಗ ಅಮ್ಮನೇ ನೀನ್ ಕೇಳಿದ್ದೆಲ್ಲ ಕೊಡಿಸ್ಬಿಟ್ಟು ಬಾರೋ ಜಯಂತ ಊಟ ಮಾಡೋ ಅಂತ. ಊಟ ಬಿಟ್ರೆ ಏನಾಗುತ್ತೆ? ಊಟ ಬಿಟ್ರೆ ಏನಾಗುತ್ತೆ ಹೇಳು. ಸ್ಟ್ರೈಕ್ ಮಾಡ್ತೀಯ ನೀನು ಊಟ ಬಿಟ್ಟು? ಅಬ್ಬಬ್ಬಬ್ಬಾ, ಬಾಳ ಶಕ್ತಿ ಕೊಟ್ಟಿದ್ದಾನೆ ದೇವಸ್ಥಾನಕ್ಕೆ ಹೋಗ್ತೀಯಲ್ಲ, ನಿಂಗೆ ದೇವ್ರು ತುಂಬಾ ಶಕ್ತಿ ಕೊಟ್ಟಿದ್ದಾನಂಗಾರೆ ಊಟ ಬಿಟ್ರು ಸುಸ್ತಾಗಲ್ಲ ನಿಂಗೆ. ಆಮೇಲೆ ಏನಾದ್ರೂ ಕೇಳಿದ್ರೆ ಹಠ ಮಾಡ್ತೀನಿ, ಏನಾದ್ರೂ ಕೇಳಿದ್ರೆ ಅವ್ರು ಕೊಡಿಸ್ದೇ ಇದ್ರೆ ನಂಗೆ ಕೋಪ ಬರುತ್ತೆ ಅಂದ್ಯಲ್ಲ, ಏನ್ ಕೇಳ್ತೀಯ ನೀನು ಅಮ್ಮನ್ಗೆ? ಆಮೇಲೆ ಸುಮ್ನಾಗ್ತೀಯ. ಸರಿ, ಏನ್ ಏನ್ ಕೇಳ್ತೀಯ? ನಿಂಗೆ ತುಂಬಾ ಇಷ್ಟ ನಂಗೆ ಇದು ಕೊಡ್ಸಮ್ಮ ಅಂತ ಕೇಳ್ತೀಯಲ್ಲ, ಏನ್ ಬೇಕು ನಿಂಗೆ, ಏನ್ ಕೇಳ್ತೀಯ? ತಿನ್ನಕ್ಕೆ ಕೇಳ್ತೀಯ? ಆಮೇಲೆ ತಿನ್ನದ್ ಬೇಡಪ್ಪ, ಈಗ ಪೆನ್ನು ಪುಸ್ತಕ ಅಥವಾ ಯಾವ್ದ ಪೆನ್ನು ಪುಸ್ತಕ ಆಟದ ಸಾಮಾನು ಆ ತರದ ಯಾವ್ದ? ಅದೆಲ್ಲ ಅದೆಲ್ಲ ಇಟ್ಕೊಂಡು ಆಟ ಆಡ್ಕೊಂಡು ಖುಷಿಯಾಗಿ ಅದೆಲ್ಲ ಕೇಳ್ತೀಯ. ಹ್ಮ್, ಕಲರ್ಸ್. ಹ್ಮ್, ಓಕೆ, ಈಗ ಮಾತು ಸಾಕು. ನಮ್ಮ ಎಲ್ಲರೂ ನಿನ್ ಮಾತನ್ನ ಕೇಳಿದರೆ ಈಗ ನಮ್ಮ ಜಯಂತ್ಗೆ ಬೇಕಾಗಿರುವ ಹಾಡು ಯಾವುದು?
1: ನನಗೆ ಮುಂಗಾರು ಮಳೆ ಚಿತ್ರದಿಂದ ಕುಣಿದು ಕುಣಿದು ಸಂಗೀತ ಮನೋಮೂರ್ತಿ.
0: ಓಕೆ, ಆಯ್ತು ಜಯಂತ್.
1: ಜಯಂತ್ ಕಾಕಿನಿ.
0: ಹ, ಓಕೆ. ಹ್ಮ್ ಹ್ಮ್, ಉದಿತ್ ನಾರಾಯಣ್ ಅವರು ಹೌದು. ಈಗ ನಿನಗೋಸ್ಕರ ಆ ಹಾಡು ಬರ್ತಾ ಇದೆ, ಕೇಳು ಖುಷಿಯಾಗಿ. ಇನ್ನೊಂದ್ಸಲ ತಿಂಡಿ ತಿನ್ನು. ಬಾಯ್.

0: ಭಾನುವಾರ ನಮ್ಮೊಟ್ಟಿಗೆ ಮಕ್ಕಳು ಮಾತಾಡ್ತಾರೆ. ನಮಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 2237077888, 2237077999. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ಕರೆ ಮಾಡಿ ಮಕ್ಕಳು ಮಾತಾಡೋದಕ್ಕೆ ಅನುವು ಮಾಡಿಕೊಡಿ. ಮಕ್ಕಳಿಗೆ ಮುಂಚೆನೆ ನೀವು ಹೇಳಿರಬಹುದು, ಹೀಗೆ ಕೇಳಿದಾಗ ನೀವು ಉತ್ತರ ಕೊಡಿ ಅಂತ ಹೇಳಬಹುದು. ಮಕ್ಕಳು ಮಾತಾಡಲಿ, ನೋಡೋಣ ಈಗ ನಮ್ಮ ಜೊತೆ ಯಾರಿದ್ದಾರೆ ಅಂತ. ಹಲೋ, ನಮಸ್ಕಾರ. ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ಕಾರ.
1: ಹಲೋ.
2: ಹಲೋ,
0: ಹಾ ಹೇಳಪ್ಪ, ಏನ್ ನಿನ್ ಹೆಸರು?
2: ಶುಭ.
0: ಶುಭ, ಯಾವ ಊರು ಶುಭ ಅದು?
2: ಮೂಡಿಗೆರೆ.
0: ಮೂಡಿಗೆರೆ. ಮೂಡಿಗೆರೆಯಿಂದ ಶುಭ ನಮಗೆ ಈಗ ಫೋನ್ ಮಾಡಿ ಮಾತಾಡ್ತಿದ್ದಾಳೆ. ಶುಭ ಪಕ್ಕ ಯಾರಿದ್ದಾರೆ? ನಂಗೊಂದು ವಾಯ್ಸ್ ಕೇಳಿಸ್ತಲ್ಲ, ಮತ್ತೆ ನೀ ಸುಳ್ಳು ಹೇಳ್ಬಾರ್ದಪ್ಪ. ಅಕ್ಕನಾ? ಓಕೆ. ಅಕ್ಕ ಹೆಸರೇನು?
2: ಸಿರಿಯಕ್ಕ.
0: ಸಿರಿಯಕ್ಕ. ಹ್ಮ್, ಮತ್ತೆ ಶುಭ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಥರ್ಡ್ ಸ್ಟ್ಯಾಂಡರ್ಡ್. ಓ, ಜಯಂತ್ ಮಾಡಿದ್ನಲ್ಲ ಈ ಹಿಂದೆ, ಅವನು ಕೂಡ ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಆಮೇಲೆ ಶುಭಂಗೆ ಏನೆಲ್ಲ ತುಂಬಾ ಇಷ್ಟ?
2: ಡ್ರಾಯಿಂಗ್.
0: ಡ್ರಾಯಿಂಗ್ ತುಂಬಾ ಇಷ್ಟ. ಫಸ್ಟ್ ಟೈಮ್ ಮಾತಾಡ್ತಿದ್ಯಾ ಶುಭ ನಮ್ ಜೊತೆಗೆ? ಎಸ್. ಓಕೆ. ಆಮೇಲೆ ಶುಭ, ಈಗ ನೀನು ಇದು ನಿಮ್ಮ ಸ್ಕೂಲಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ತಾರಲ್ಲ, ಆಗಸ್ಟ್ 15th ಮತ್ತೆ ಬೇರೆ ಬೇರೆ ಎಲ್ಲ ಮಾಡ್ತಾರಲ್ಲ, ಹಾಗೆಲ್ಲ ನೀನು ಪಾರ್ಟಿಸಿಪೇಟ್ ಮಾಡ್ತೀಯಾ? ಮಾಡ್ತೀಯಾ? ಏನೆಲ್ಲ ಮಾತಾಡ್ತಾರಾಗ, ನಮ್ಮ ದೇಶ ಹೀಗಿರ್ಬೇಕು ಚೆನ್ನಾಗಿರ್ಬೇಕು ಅಂತೆಲ್ಲ ಹೇಳ್ತಾರಲ್ವಾ, ನೀನೇನಾದ್ರು ಮಾತಾಡಿದ್ಯಾ ಆ ಟೈಮಲ್ಲಿ? ಇಲ್ಲ. ಹಾಡೇನಾದ್ರು ಹೇಳಿದ್ಯಾ? ಹಾಡ್ ಹೇಳಿದ್ಯಾ? ಹಾಡ್ ಹೇಳಿದ್ಯಾ? ಆಗೆಲ್ಲ ಎಲ್ಲ ಹೇಳ್ತಾರಲ್ಲ, ನಿಂಗ್ ನಮ್ ದೇಶ ಹೇಗಿರ್ಬೇಕು ಅಂತ ಇಷ್ಟ? ಕ್ಲೀನ್ ಆಗಿ ಚೆನ್ನಾಗಿರ್ಬೇಕು. ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಕ್ಲೀನ್ ಆಗಿರ್ಬೇಕಾದ್ರೆ?
2: ಹ್ಮ್,
0: ಅಲ್ವಾ? ನಾವೇನ್ ಮಾಡ್ಬೇಕು, ನಾವ್ ನೀಟಾಗಿ ಇಟ್ಕೊಂಡ್ರೆ ನಮ್ ದೇಶನೂ ಕ್ಲೀನ್ ಆಗಿರುತ್ತೆ ಅಲ್ವಾ? ಸ್ವಚ್ಛ ಭಾರತ್ ಮಾಡಿದ್ವಿ ಅಲ್ಲ ನಾವೆಲ್ಲ ನಿನ್ನೆ ಎಲ್ಲ ಗಾಂಧೀಜಿಯವರ ನೆನಪಲ್ಲಿ ಸ್ವಚ್ಛತಾ ಹಿ ಸೇವಾ ಅಂತ ಮಾಡ್ತೀವಿ. ಅಂದ್ರೆ ಏನಂದ್ರೆ ನಮ್ಮ ಸುತ್ತಮುತ್ತಲ ಮತ್ತೆ ನಮ್ಮ ಎಲ್ಲ ನಮ್ಮ ಮನೆ ಇರ್ಬೋದು, ನಮ್ಮ ರೋಡ್ ಇರ್ಬೋದು, ಇದೆಲ್ಲ ನಾವು ನೀಟಾಗಿ ಇಟ್ಕೋಬೇಕು. ಚಾಕ್ಲೇಟ್ ತಿಂದ್ರೆ ನಾವು ಅಲ್ಲಲ್ಲೇ ಅನ್ನ ಎಸಿಬಾರ್ದು, ಅದರದ್ದು ಪೇಪರ್ನ ಎಲ್ಲೆಲ್ಲೋ ನಾವು ಗಲೀಜು ಮಾಡಬಾರ್ದು. ಕಡಲೆಕಾಯಿ ತಿಂದ್ರೆ ಏನ್ ಮಾಡ್ಬೇಕು, ಸಿಪ್ಪೆನ ಎಲ್ಲಿ ಬಿಸಾಕ್ಬೇಕು ಅಲ್ವಾ, ಕಸದ ಗುಂಡಿಲಿ ಬಿಸಾಕ್ಬೇಕು. ಆಮೇಲೆ ಎಲ್ಲರೂ ಬಸ್ಸಲ್ಲೆಲ್ಲ ಹೋಗುವಾಗ ಕಡಲೆಕಾಯಿ ತಿಂದ್ರೆ ಸಿಪ್ಪೆನ ಒಂದು ಕವರಲ್ಲಿ ಹಾಕೊಂಡು ಮತ್ತೆ ಎಲ್ಲಿ ನಮಗೆ ಕಸ ಬುಟ್ಟಿ ಕಾಣುತ್ತೆ ಅಲ್ಲಿ ಹಾಕ್ಬೇಕು ಅಲ್ವಾ? ಇದೆಲ್ಲ ನಾವು ರೂಢಿಸ್ಕೊಂಡ್ರೆ ನಮ್ ದೇಶ ಚೆನ್ನಾಗಿರುತ್ತೆ ಅಲ್ವಾ ಪುಟ್ಟ? ಓಕೆ, ಈಗ ನಮ್ಮ ಪುಟ್ಟ ಶುಭಾಗೆ ಯಾವ ಹಾಡು ಹಾಕೋಣ?
2: ಮುಂಗಾರು ಮಳೆ.
0: ಮುಂಗಾರು ಮಳೆಯಲ್ಲಿ ಅಲ್ವಾ ಹೇಳೋದು? ಮುಂಗಾರು ಮಳೆಯಲ್ಲಿ ಆಗ್ಲೇ ಹೇಳದಿಲ್ಲ, ಒಂಚೂರು ಹೇಳು ಆ ಲೈನು.
2: ಮುಂಗಾರು ಮಳೆ ತನ್ನ
3: ಮುಂಗಾರು
2: ಮುಂಗಾರು ಮಳೆಯಲ್ಲಿ ನೆಲಿ ಪ್ರೀತಿಯ ಮುನ್ಸೂಚನೆ.
0: ಓಕೆ,
2: ನಿಂತಲ್ಲಿ
0: ಆಯ್ತು ಪುಟ, ನಿನ್ ಹಾಡ್ ಕೇಳೋಣ ಈಗ. ಥ್ಯಾಂಕ್ ಯು, ನಿನಗೂ ಥ್ಯಾಂಕ್ ಯು, ನಿನ್ನ ಅಕ್ಕ ಸಿರಿಗೂ ಥ್ಯಾಂಕ್ ಯು.
2: ಬಾಯ್
0: ಬಾಯ್. ನಮಸ್ತೆ.
2: ನಮಸ್ತೆ.

ನಮ್ಮ ಶುಭ ಮೂಡಿಗೆರೆಯಿಂದ ಕರೆ ಮಾಡಿ ಮುಂಗಾರು ಮಳೆಯಲ್ಲಿ ಒಂದು ಹಾಡು ಕೇಳಿದ್ರು. ಮುಂಗಾರು ಮಳೆ ಚಿತ್ರಾನ್ನ ಅಂದ್ರೆ ಅಲ್ಲ ಅಂತ ಹೇಳಿದ್ರು. ಬಹುಶಃ ಅವ್ರು ಕೇಳಿದ ಈ ಹಾಡಿರ್ಬೇಕು ಅನ್ಸುತ್ತೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಆತ್ಮೀಯರೇ, ಇವತ್ತು ಭಾನುವಾರ 12:45 ನಮ್ಮ ಮಕ್ಕಳು ಮಾತಾಡ್ತಾ ಇದ್ದಾರೆ. ಮಕ್ಕಳ ಗೀತೆಗಳನ್ನು ಅಂದರೆ ಮಕ್ಕಳು ಇಷ್ಟಪಡುವ ಗೀತೆಗಳನ್ನು ಕೇಳ್ತಾ ಇದ್ದೀವಿ ಅವರ ಮಾತುಗಳ ಜೊತೆ. ಈಗ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ. ನಮಸ್ಕಾರ. ಹಲೋ
1: ಹಲೋ.
0: ಹಾಂ ಹೇಳು, ಯಾರು ಮಾತಾಡೋದು? ರಾಘವೇಂದ್ರ. ಹಬ್ಬಾ, ಎಷ್ಟ್ ಚೆನ್ನಾಗಿ ಹೇಳ್ತೀಯಲ್ಲೋ. ಎಷ್ಟನೇ ಕ್ಲಾಸ್ ರಾಘವೇಂದ್ರ? ರಾಘವೇಂದ್ರ ರಾಗವಾಗಿ ಹೇಳಿದ ಅವನ ಹೆಸರನ್ನ. ರಾಘವೇಂದ್ರನ ಊರು ಯಾವುದು? ಯಾವ ಊರಿಂದ ರಾಘವೇಂದ್ರ ಮಾತಾಡ್ತಿದ್ದಾನೆ? ದಾಸನಹಳ್ಳಿಯಿಂದ ಮಾತಾಡ್ತಿದ್ದಾನೆ. ಎಸ್, ರಾಘವೇಂದ್ರ ಯಾವ ಕ್ಲಾಸು? ಫಸ್ಟ್ ಸ್ಟ್ಯಾಂಡರ್ಡ್. ಮತ್ತೆ ರಾಘವೇಂದ್ರ ಅಪ್ಪ ಹೆಸರು ಏನು?
1: ನಂದೀಶ್ ಕುಮಾರ್.
0: ಅಮ್ಮ?
1: ರಾಧಾ.
0: ಮತ್ತೆ ಚಂದ ಮಾತಾಡ್ತೀಯ ರಾಘವೇಂದ್ರ, ಆಮೇಲೆ ಹಾಡೆಲ್ಲ ರೇಡಿಯೋ ಎಲ್ಲ ಕೇಳ್ತೀಯ ಅಲ್ವಾ ನೀನು? ಮೊಬೈಲಲ್ಲಿ ಆಟ ಎಲ್ಲ ಆಡ್ತೀಯ? ಮೊಬೈಲ್

0: ಕೊಡ್ತಾರ ನಿನ್ ಕೈಲಿ ಅಮ್ಮ ಕೊಡ್ತಾರ ಮೊಬೈಲ್? ಮೊಬೈಲ್ ಅಲ್ಲಿ ಆಟ ಆಡ್ತೀಯಾ ರಾಘವೇಂದ್ರ? ಬೈತಾರಲ್ಲ. ಹ್ಮ್, ನಿಂಗೆ ಇಷ್ಟನಾ ಮೊಬೈಲ್ ಅಲ್ಲಿ ಆಟ ಆಡಕ್ಕೆ? ಬೈತಾರೆ. ಹ್ಮ್, ಮತ್ತೆ ನಿಂಗೆ ಇಷ್ಟನಾ? ನಿಂಗೆ ಇಷ್ಟ ಬೈತಾರೆ ಅಂತ ತಗೊಳಲ್ಲ ಅಲ್ಲ ಮೊಬೈಲು?
1: ಇಲ್ಲ.
0: ಹ್ಮ್, ಇಲ್ಲ. ಕಾಲ್ ಎಲ್ಲ ರಿಸೀವ್ ಮಾಡೋಕ್ಕೆಲ್ಲ ಬರುತ್ತಾ ನಿಂಗೆ? ರಿಸೀವ್ ಮಾಡೋಕ್ಕೆ, ಕಾಲ್ ರಿಸೀವ್ ಮಾಡೋಕ್ಕೆ, ಮೆಸೇಜ್ ಮಾಡೋಕ್ಕೆಲ್ಲ ಬರುತ್ತಾ?
1: ಇಲ್ಲ.
0: ಬರಲ್ವಾ?
1: ಇಲ್ಲ.
0: ಶಾಲೆಯಲ್ಲಿ ಏನು ಹೇಳ್ಕೊಡ್ತಾರೆ ನಿಂಗೆ? ರೈಮ್ಸ್ ಎಲ್ಲ ಹೇಳ್ಕೊಡ್ತಾರಲ್ಲ, ಕನ್ನಡ ರೈಮ್ಸ್ ಹೇಳ್ಕೊಡ್ತಾರ, ಇಂಗ್ಲಿಷ್ ರೈಮ್ಸ್ ಹೇಳ್ಕೊಡ್ತಾರ? ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರ. ನಿಂಗ್ ಯಾವ್ದು ತುಂಬಾ ಇಷ್ಟ? ಹ್ಮ್, ಒಂಚೂರು ಹೇಳ್ತೀಯಾ ನೋಡೋಣ, ಟ್ರೈ ಮಾಡ್ತೀಯಾ? ಯಾವ್ದಾದ್ರು ಒಂದ್ ರೈಮ್ ಹೇಳ್ತೀಯಾ? ಹೇಳು ನೋಡೋಣ.
1: Butterfly, butterfly, up, up, up.
0: Hmm.
1: Butterfly, butterfly, down, down, down.
0: Hmm.
1: Butterfly. Butterfly, butterfly, in, in, in.
0: Hmm.
1: Butterfly, butterfly, out, out, out.
0: Hmm.
1: ಅಷ್ಟೇ
0: ಅಷ್ಟೇ ಅಲ್ಲ, ಇದ್ರ ಯಾಕೆ ಹೇಳ್ಕೊಡ್ತಾರೆ ಗೊತ್ತಾ? ಇನ್ ಅಂದ್ರೆ ಏನು, ಔಟ್ ಅಂದ್ರೆ ಏನು, ಫ್ಲೈ ಅಂದ್ರೆ ಏನು? ನೆನ್ನೆ ನೆನ್ನೆನೋ ಮೊನ್ನೆನೋ ಬಟರ್ಫ್ಲೈ ದಿನ ಇತ್ತು, ಚಿಟ್ಟೆ ದಿನ ಗೊತ್ತಾ ನಿಂಗೆ? ಚಿಟ್ಟೆ ಅಂದ್ರೆ ಇಷ್ಟನಾ? ಚಿಟ್ಟೆ ಬಟರ್ಫ್ಲೈ ಅಂದ್ರೆ ಇಷ್ಟನಾ? ನೋಡಿದ್ಯಾ ನಿನ್ ಊರಲ್ಲಿ ಬಟರ್ಫ್ಲೈನ ನೋಡಿದ್ಯಾ? ಬಣ್ಣ ಬಣ್ಣ ಬಣ್ಣ ಬಣ್ಣ ಬಣ್ಣ ಬಟರ್ಫ್ಲೈ ಇರುತ್ತಲ್ಲ, ಚೆನ್ನಾಗಿರುತ್ತಲ್ಲ ಬಟರ್ಫ್ಲೈ? ನೋಡಿದ್ಯಾ? ಈಗ ನಿನ್ಗೆ ಯಾವ ಹಾಡ್ ಬೇಕು? ಕಾರವು ಯಾವ್ದದು ಗೊತ್ತಾಗ್ತಿಲ್ವಲ್ಲ ನನಗೆ, ಯಾವ ಹಾಡು?
1: ಕರಬು ಬಾಸು ಕರಬು.
0: ಯಾವ ಸಿನಿಮಾದು? ಯಾವ ಸಿನಿಮಾ ಹಾಡು? ನೀ ಹೇಳ್ತಿರೋದು ಗೊತ್ತಾಗ್ತಿಲ್ವಲ್ಲ ನಂಗೆ, ಯಾವ ಹಾಡು ಕೇಳ್ತಿದ್ಯಾ? ಚೂರು ಹೇಳು ನೋಡೋಣ, ಯಾವ ಹಾಡದು?
1: ಕಾರಬು ಬಾಸು ಕರಾಬು.
0: ಕಾರಬು ಬಾಸು ಕರಾಬುನ? ಖರಾಬಾ? ಯಾವ ಹಾಡು ಹೇಳ್ತಿದ್ಯಾ ಪುಟ್ಟಣ?
1: ಕರಾಬು ಬಾಸು ಕರಾಬು.
0: ಪಕ್ಕದಲ್ಲಿ ಯಾರಿದ್ದಾರೆ? ಪಕ್ಕದಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ನೀನ್ ಹೇಳ್ತಿರೋ ಹಾಡ್ ನಂಗೆ ಗೊತ್ತಾಗ್ತಿಲ್ಲ, ಬೇರೆ ಹಾಡು ಯಾವ್ದಾದ್ರು ಕೇಳು ನೋಡೋಣ. ಆ ಹಾಡು ಬಿಟ್ಟು ನೀ ಹೇಳಿದ ಹಾಡು ಯಾವುದು ಅಂತ ನನ್ಗೆ ಅರ್ಥ ಆಗ್ತಿಲ್ವಲ್ಲ.
1: ನಾಕು
0: ನಾಕು ನಾಕು ನಾಕು ನಾಕು. ಏನ್ ನಾಕು ನಾಕು ನಾಕು ಹಾಡಾ? ಹಾಡಾದು ನಾಕು ನಾಕು ನಾಕು. ನಾಕೊಂದ್ಲಿ ನಾಕು ಹಾಕ್ಬಿಡ್ಲ, ಶುಭಮಂಗಳ ಹಾಡು ಅದ ನೀ ಕೇಳ್ತಿರೋದು? ನಾಕು ನಾಕು ನಾಕು. ಖರಾಬು ಯಾವ ಹಾಡು ಗೊತ್ತಾಗ್ಲಿಲ್ಲ ನನಗೆ, ನೀನ್ ಕೇಳಿದ್ದು ನಾಕು ನಾಕು ನಾಕು ಹಾಡು ಹಾಕ್ತೀನಿ ಆಯ್ತಾ? ಹ್ಮ್, ಫಸ್ಟ್ ಟೈಮ್ ಮಾತಾಡಿದ ರಾಘವೇಂದ್ರ ಅಥವಾ ಮಾತಾಡಿದ್ಯಾ ಮುಂಚೆ ನಮ್ ಜೊತೆಗೆ? ಫಸ್ಟ್ ಮೊದಲ ಸಲ ಫಸ್ಟ್ ಟೈಮ್ ಮಾತಾಡಿದ್ಯಾ ನಮ್ ಜೊತೆಗೆ? ಮೊದ್ಲು ಮಾತಾಡಿದ್ಯೋ? ಮಾತಾಡಿದ್ಯಾ? ಸರಿ, ಈಗ ನಿಂಗೆ ಇಷ್ಟವಾದ ನಾಕು ನಾಕು ನಾಕು ನಾಕು ಹಾಡು
1: ಕೇಳೋಣ.
0: ಥ್ಯಾಂಕ್ ಯು, ನಮಸ್ತೆ. ರಾಘವೇಂದ್ರ ದಾಸನಹಳ್ಳಿಯಿಂದ ಕರೆ ಮಾಡಿದ್ದು, ಸುಮಾರು ಮಾತಾಡ್ದ ರಾಘವೇಂದ್ರ. ಆದರೆ ರಾಘವೇಂದ್ರ ಕೇಳಿದ ಹಾಡು ಯಾವುದು ಅಂತ ಗೊತ್ತಾಗ್ಲಿಲ್ಲ, ನಾಕು ನಾಕು ನಾಕು ಅಂತಂದ, ಆಮೇಲೆ ಖರಾಬು ಅಂತ ಹೇಳ್ದ, ಯಾವ ಹಾಡಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಒಂದನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ ರಾಘವೇಂದ್ರ. ರಾಘವೇಂದ್ರ ಮತ್ತು ಅವರ ಮನೆಯವರಿಗಾಗಿ, ನಿಮ್ಮೆಲ್ಲರಿಗಾಗಿ ಈಗ ನಾಕು ನಾಕು ನಾಕು ರಾಘವೇಂದ್ರ ಕೇಳಿದ್ದು ಇದೇ ಇರಬೇಕು ಅಂತ ಅಂದುಕೊಂಡು ನಾವು ಈ ಗೀತನ ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳೋಣ.

ನಮ್ಮ ಅನೇಕ ಶ್ರೋತೃಗಳು ರಾಘವೇಂದ್ರನ ಮಾತಿಗೆ ಸ್ಪಂದಿಸಿ ಹೇಳ್ತಾ ಇದ್ದಾರೆ, ರಾಘವೇಂದ್ರ ಕೇಳಿದ್ದು ಯಾವ ಹಾಡು ಅಂತ ನಮಗರ್ಥ ಆಯಿತು. ಅವನು ಕೇಳಿದ್ದು ಪೊಗರು ಚಿತ್ರದ ಹಾಡು, ಅದು ಖರಾಬು ಬಾಸು ಖರಾಬು ಆ ಹಾಡು ಕೇಳಿದ್ದು. ಆದ್ದರಿಂದ ರಾಘವೇಂದ್ರನಿಗೆ ಇಷ್ಟವಾದ ಹಾಡನ್ನು ಪ್ರಸಾರ ಮಾಡಿ ಅಂತ ಒಂದಿಬ್ಬರು ಮೆಸೇಜ್ ಮಾಡಿದಿರಿ. ಸಂದೇಶ ಕಳಿಸಿ ರಾಘವೇಂದ್ರನ ಮಾತನ್ನು ಅರ್ಥ ಮಾಡಿಕೊಂಡು ಅದು ಈ ಗೀತೆ ಅಂತ ನೀವು ಸೂಚಿಸಿದ್ದಕ್ಕೆ ನಮ್ಮ ಶ್ರೋತೃಗಳಾದ ಯಾರು ಹೆಸರನ್ನು ಹಾಕಲಿಲ್ಲ, ರಾಜಶೇಖರ ಪಾಪನಾಳ ಅವರು ಮತ್ತು 667 ಅವರು ಮತ್ತು ಇನ್ನೊಬ್ಬರು 640 ಮೂರು ಜನ ನೀವು ಸಜೆಸ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು. ರಾಘವೇಂದ್ರನಿಗೆ ಇಷ್ಟವಾದ ಆ ಹಾಡನ್ನೇ ಕೇಳಿಸೋಣ.

0: ಮಕ್ಕಳಿಗೆ ಖರಾಬು ಬಸ್ಸು ಖರಾಬು ಅಂತ ಹಾಡು ಕೇಳ್ತಾ ಸ್ಟೆಪ್ಸ್ ಹಾಕೋದು ಎಷ್ಟು ಇಷ್ಟ ಇರಬಹುದು.
1: ಹಲೋ,
0: ಈಗ ನಮ್ ಜೊತೆ 4 ನಿಮಿಷ ಮಾತ್ರ ಇದೆ, ನೋಡೋಣ. ಹಾಡು ಹಾಕಕ್ ಆಗದೆ ಇದ್ರು ಯಾವ ಪುಟ್ಟು ಮಾತಾಡುತ್ತೆ ನೋಡೋಣ. ಹಲೋ, ನಮಸ್ತೆ.
1: ಹೇಳ್ಕಂದ, ನಮಸ್ತೆ. ಹೇಳು.
0: ನಮಸ್ತೆ. ಯಾರು ನೀನು? ಯಾವ ಶ್ರೀಪ್ರದಾ? ನೀ ಸ್ಕೂಲ್ಗೆ ಹೋಗ್ತಿಲ್ಲ ಅಲ್ವಾ ಇನ್ನೂನು? ಎರಡೂವರೆ ವರ್ಷ.
1: ಶ್ರೀ, ಸಿಹಿ ಮುತ್ತು ಬೇಕು, ಹಾಡೆ
2: ಬೇಕು.
1: ಸಿಹಿ ಮುತ್ತು, ಸಿಹಿ ಮುತ್ತು ಹಾಕಿ.
0: ಹೌದಾ? ಅದ ಅಮ್ಮ ಹಾಡ್ತಾರ ನಿಂಗ? ಹಾ, ಹೇಳು ಹೇಳು, ನೀನ್ ಏನೇನ್ ಕಲ್ತಿದ್ಯಾ? ಒಂದ್ ಪುಟಾಣಿ ರೈಮ್ ಹೇಳು ನೋಡೋಣ.
1: ನಮ್ ದೇಶ ಯಾವ್ದು ಹೇಳ್ಬಿಡು. ಭಾರತ. ಆಮೇಲೆ ನಮ್ ಪ್ರೈಮ್ ಮಿನಿಸ್ಟರ್ ಯಾರು ಹೇಳು? ನಮ್ ಪ್ರೈಮ್ ಮಿನಿಸ್ಟರ್ ಯಾರು ಹೇಳು?
2: ಮೋದಿ ತಾತ.
0: ಓಹೋಹೋ,
1: ಮೋದಿ ತಾತ ಯಾವ್ದ್ರಲ್ಲಿ ಓಡಾಡ್ತಾರೆ ಹೇಳು? ಹೇಳು ಹೇಳು, ಮಾತಾಡು, ನೀನ್ ಮಾತಾಡ್ಬೇಕು.
0: ಓಕೆ, ನಮ್ಮ ಭಾರತಿ ಅರವಿಂದ್ ಅವರು ಕರೆ ಮಾಡಿ ಮಗು ಕೈಲಿ ಮಾತಾಡಿಸ್ತೀನಿ ಅಂತ ಹೇಳಿದ್ರು. ಭಾರತಿ ಅರವಿಂದ್ ಅವರು ಪುಟ್ಟ 2.5 ವರ್ಷದ ಮಗು ಜೊತೆಗೆ ಮಾತಾಡಿದ್ದು. ಮಗುಗೆ ಅವರು ಬಹುಶಃ ಈ ಹಾಡು ಹಾಡ್ತಾರೆ ಅನ್ಸುತ್ತೆ. ಈ ಗೀತೆನ ಪ್ರಸಾರ ಮಾಡಿ ಅಂತ ಮಗುಗೆ ಪ್ರಾಂಪ್ಟ್ ಮಾಡಿ ಹೇಳಿಕೊಟ್ರು. ಮಗು ತುಂಬ ಚಿಕ್ಕ ಮಗು, 2.5 ವರ್ಷದ ಮಗು ಆಗಿರೋದ್ರಿಂದ ಚೆಂದಾಗಿ ಹೇಳ್ತು ಅದು ತನ್ನ ಹೆಸರನ್ನ. ನಮ್ಮ ದೇಶ ಯಾವುದು ಅಂದರೆ ಭಾರತ ಅಂತ ಹೇಳ್ತು. ಪುಟ್ಟ ಈ ಮಗುಗಾಗಿ

ಭಾನುವಾರದ ಈ ಹೊತ್ತಿನಲ್ಲಿ ಅನೇಕರು ಪುಟ್ಟ ಪುಟ್ಟ ಮಕ್ಕಳು ನಮ್ಮ ಜೊತೆ ಮಾತಾಡಿದ್ರು. ಆರ್ಯ, ಸುಹಾಸಿನಿ, ಜಯಂತ್, ಶುಭ, ರಾಘವೇಂದ್ರ, ಹಾಗೆ ಭಾರತಿ ಅರವಿಂದ್ ಅವರ ಮಗು ಎಷ್ಟು ಮುದ್ದಾಗಿ ನಮ್ಮ ಜೊತೆ ಮಾತಾಡಿದ್ರು. ಕೊನೆಯಲ್ಲಿ 2.5 ವರ್ಷದ ಆ ಮಗು ಮಾತಾಡಿ ಸಿಹಿ ಮತ್ತು ಹಾಡನ್ನು ಕೇಳಿದ್ದು. ಮಕ್ಕಳ ಮಾತು ನಿಜವಾಗಿ ಪಟಾಕಿಯೂ ಹೌದು, ಸಿಹಿಯೂ ಹೌದು, ಅದು ಮುದ್ದೂ ಹೌದು. ಮಕ್ಕಳನ್ನು ಮಾತನಾಡಿಸಿ, ನೀವು ಮಕ್ಕಳಿಗಾಗಿ ನಮ್ಮ ಮಗು ರೇಡಿಯೋದಲ್ಲಿ ಮಾತಾಡಲಿ ಅಂತ ಇಷ್ಟೆಲ್ಲ ಶ್ರಮ ತಗೊಂಡು ಅವರಿಗೆ ಹೇಳ್ಕೊಡ್ತೀರಿ. ಎಲ್ಲ ಪೋಷಕರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ನಮ್ಮ ಕರೆಗೊಂದು ಹಾಡು ಮಕ್ಕಳ ಮಾತು ಕಾರ್ಯಕ್ರಮವನ್ನು ಮುಗಿಸೋಣ. ಕರೆ ಮಾಡಿದ ಮಕ್ಕಳಿಗೆ ಸಿಹಿ ಮುತ್ತು.

0: ಮತ್ತೊಂದು ಸಮಯ 1 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಮರ ಹುತಾತ್ಮ ಸುಬ್ರಹ್ಮಣ್ಯ ಶಿವ ಅವರ ಜಯಂತಿಯಂದು ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಗೌರವ ನಮನ ಸಲ್ಲಿಸಿದರು. ಸುಬ್ರಹ್ಮಣ್ಯ ಶಿವ ಅವರು ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ವಂದೇ ಮಾತರಂ ಎಂಬ ಸ್ವಾತಂತ್ರ್ಯದ ಜಯಘೋಷವನ್ನು ಪ್ರತಿಧ್ವನಿಸುವಂತೆ ಮಾಡಿದರು ಎಂದು ಉಪರಾಷ್ಟ್ರಪತಿ ಸ್ಮರಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಕಡಲ ಭದ್ರತೆ ಹಾಗೂ ಸಹಕಾರ ಬಲಪಡಿಸುವ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ಇಂಡೋ ಪೆಸಿಫಿಕ್ ಕಮಾಂಡರ್ ಅಡ್ಮಿರಲ್ ಸ್ಯಾಮ್ಯುಯಲ್ ಜೆ ಪಾಪಾರೋ ಅವರೊಂದಿಗೆ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸೇನಾ ಸುಬೇದಾರ್ ಅವರ ಪಾರ್ಥಿವ

ಶರೀರವನ್ನು ಹೊತ್ತೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ಮತ್ತು ಟ್ರಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ನಾಲ್ವರು ಸಾವನ್ನಪ್ಪಿದ ಘಟನೆ ಉತ್ತರ ಪ್ರದೇಶದ ಸುಲ್ತಾನ್ಪುರದ ಪೂರ್ವಾಂಚಲ್ ಎಕ್ಸ್ಪ್ರೆಸ್ವೇನಲ್ಲಿ ನಡೆದಿದೆ. ಮೈಸೂರಿನಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಎನ್ಇಬಿ ಸ್ಪೋರ್ಟ್ಸ್ ವತಿಯಿಂದ ಆಯೋಜಿಸಿದ್ದ ವಿಶ್ವದ ಅತಿದೊಡ್ಡ ಎಲ್ಎ ಟೇಪ್ ಸೈಕ್ಲಿಂಗ್ ಸ್ಪರ್ಧೆಗೆ ಲೋಕಸಭಾ ಸದಸ್ಯ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಚಾಲನೆ ನೀಡಿದರು. ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರೇಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳಲಿದೆ. ಇದೇ 6ರಂದು ಈ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ. ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಮಹಾರಾಷ್ಟ್ರದ ನಾಗಪುರದ ದೀಕ್ಷಾಭೂಮಿ ಯಾತ್ರೆ ಕೈಗೊಳ್ಳುವ ಪರಿಶಿಷ್ಟ ಜಾತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನುಯಾಯಿಗಳನ್ನು ನಿಯೋಜಿಸಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಯಾತ್ರಾರ್ಥಿಗಳು sww.services.karnataka.gov.in ಜಾಲತಾಣದ ಮೂಲಕ ಇದೇ 9ರವರೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಜಪಾನ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ಪುರುಷರ ಹಾಕಿ ಸ್ಪರ್ಧೆಯ ಚಿನ್ನದ ಪದಕ ವಿಜೇತ ತಂಡದ ಗೋಲ್ ಕೀಪರ್ ಆಗಿ ಉತ್ತಮ ಪ್ರದರ್ಶನ ನೀಡಿದ ಕರ್ನಾಟಕದ ಮೋಹಿತ್ ಎಚ್ ಎಸ್ ಅವರನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಶೇಷವಾಗಿ ಅಭಿನಂದಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಯಾಸೀನ್ ನಿಜಾರ್ ಅವರ ಧ್ವನಿಯಲ್ಲಿ ಎಪಿ ಅರ್ಜುನ್ ಅವರು ಬರೆದ ಗೀತೆ, ಆರ್ ಪಿ ಪಟ್ನಾಯಕ್ ಅವರು ಬರೆದ ಗೀತೆಯನ್ನು ಕೇಳಿದಿರಿ. ಗರ್ಗಾ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ. ಮಕ್ಕಳ ಮಾತು ಕೇಳಿ ತುಂಬ ಖುಷಿಯಾಯಿತು. ಒಳ್ಳೆಯ ಕಾರ್ಯಕ್ರಮ ಇದು. ನಾವು ಭಾನುವಾರ ಮಕ್ಕಳ ಮಾತಿಗಾಗಿ ಕಾಯ್ತಾ ಇರ್ತೀವಿ ಅಂತಾರೆ ಶ್ವೇತಾ ಎಸ್ ರಾವ್ ಸುಳ್ಯದಿಂದ. ಹಾಗೆ ಲಕ್ಷ್ಮೀಶಂಕರ ಅವರು ಮಕ್ಕಳ ಮಾತು ಇಷ್ಟ ಆಯಿತು ಅಂತ ಹೇಳಿದಿರಿ. ಪೊಗರು ಚಿತ್ರದ ಕರಾಬು ಬಾಸು ಕರಾಬು ಹಾಡು ಅಂತ ಸೂಚಿಸಿದ ನಮ್ಮ ಶ್ರೋತರು ಹೆಸರನ್ನು ಹಾಕಲಿಲ್ಲ. 954 ನಿಮಗೆ ಧನ್ಯವಾದ. ಹಾಗೆ ರಾಜಶೇಖರ ಅವರು ನಂಬರ್ 667640 ನಮ್ಮ ಶ್ರೋತೃ. ವಾಸುಕಿ ಸಾಗರದಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ, ಹರೀಶ್ ಮಲ್ಲೇಶ್ವರ, ಭಾರತಿ ಅರವಿಂದ್, ಆನಂದ ಕುಲಕರ್ಣಿ ಸುಲೆಪೇಟೆ, ಮಕ್ಕಳ ಮುಗ್ಧ ಭಾವನೆ ಮಾತು ಎಷ್ಟು ಚಂದ ಅಂತಾರೆ ಹನುಮಂತಪ್ಪ ಮಡಿವಾಳರ್, ಪ್ರಭಾಕರ ಪಾಸ್ತೆ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹೋವಳೆ ಲಕ್ಷ್ಮೀ ಚಂದ್ರಶೇಖರ್, ವಾಣಿ ಜಯರಾಮ್ ಅವರ ಕಲಾಭಾರತಿ ನಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದಿರಿ. ಕೆ ತಿಪ್ಪೇಸ್ವಾಮಿ ಹರಿಹರ, ಗಾಯಕಿ ವಾಣಿ ಜಯರಾಮ್ ಅವರ ಕೇಳದ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡಿದಿರಿ, ಥ್ಯಾಂಕ್ ಯು ಅಂತ ಹೇಳಿದಿರಿ. ಗಾಯಕಿ ವಾಣಿ ಜಯರಾಮ್ ಅವರದ್ದು ಒಂದು ಯುನಿಕ್ ವಾಯ್ಸ್, ಅವರದ್ದು ವಿಶಿಷ್ಟ ಧ್ವನಿ. ಅವರು ಹಾಡಿದ ಅಪರೂಪದ ಕೇಳದ ಭಿನ್ನವಾದ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತಾರೆ ಶೈಲಿನಿ ಮುರಳೀಧರ್. ಕಲಾಭಾರತಿ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ ಜೆ ಸಿ ನಗರದ ಅರುಣಾ ಮೈತ್ರಿ ಮತ್ತು ಮನೆಯವರು. ಗಗನ್ ರಾಜ್ಕುಮಾರ್ ಮಾರಿಕಣಿವೆಯಿಂದ, ಕಲಾಭಾರತಿ ಇಷ್ಟ ಆಯಿತು. ಒಳ್ಳೆಯ ವಿಚಾರಗಳು ಮತ್ತು ಗೀತೆಗಳು, ನಾವು ಕೇಳಿರದ ಗೀತೆಗಳು ಪ್ರಸಾರ ಆಯಿತು ಅಂತ. ರಾಣಿಯವರು ಮಳೂರಿನಿಂದ ಸಂದೇಶ ಕಳಿಸಿ, ವಾಣಿಯವರ ಅಮೋಘ ಗಾನ ಮರೆಯಲು ಸಾಧ್ಯವೇ ಅಂತ ಹೇಳಿದಿರಿ. ಮೋಹನ ಮುರಳಿ ನನಗೆ ಇಷ್ಟವಾದ ಹಾಡು ಅಂದಿದ್ದೀರಿ. ಹೌದು, ಸಾಮಾನ್ಯವಾಗಿ ಇಷ್ಟವಾದ ಹಾಡುಗಳು ವಾಣಿ ಜಯರಾಮ್ ಅವರದ್ದು. ನಾವು ಪ್ರಸಿದ್ಧವಾದ ಜನಪ್ರಿಯವಾದ ಗೀತೆಗಳನ್ನು ಕೇಳಿರ್ತೀವಿ. ಈ ದಿನ ಪ್ರಸಾರವಾಗಿದ್ದು ಒಂದಷ್ಟು ಆಫ್ ಬೀಟ್ ಹಾಡುಗಳು ಅಂತ ಹೇಳಿನೇ ಅಪರೂಪದ ಗೀತೆಗಳನ್ನು ಆರಿಸಿ ಪ್ರಸಾರ ಮಾಡಿದ್ದು ಇವತ್ತಿನ ಕಲಾಭಾರತಿಯಲ್ಲಿ. ತಂಪಾದ ಸಮಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಗೀತೆಗಳನ್ನು ನಾವು ಕೇಳ್ತಾ ಇರ್ತೀವಿ ಅಲ್ವಾ? ತಂಪಾದ ಸಮಯ ಇರಲಿ ಅಥವಾ ಬಿಸಿಲಿನ ಬಿಸಿಯಾದ ಸಮಯ ಇರಲಿ, ಹಾಡುಗಳನ್ನು ಕೇಳ್ತಾ ಇದ್ದರೆ ತಾನಾಗಿಯೇ ತಂಪಾಗುತ್ತೆ ಅಲ್ವಾ? ವರಲಕ್ಷ್ಮಿ ಪೀಣ್ಯ ಬಲ್ಗೂರಪ್ಪ ಅವರು ಸಿರುಗುಪ್ಪದಿಂದ ಸಂದೇಶವನ್ನು ಕಳಿಸಿದ್ದೀರಿ. ನಾವು ಗೀತೆಗಳನ್ನು ಕೇಳ್ತಾ ಇದ್ದೀವಿ, ನಮಗೆ ಕಲಾಭಾರತಿ ಇಷ್ಟ ಆಯಿತು, ಮಕ್ಕಳನ್ನು ಮಾತನಾಡಿಸಿದ ರೀತಿ ಇಷ್ಟ ಆಯಿತು ಅಂತಾರೆ ದಿಲೀಪ್ ದೊಡ್ಡಮನಿಯವರು. ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದ. ಸಮಯ ಆಗಿದೆ 1:10 ಕೇಳೋಣ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ ಪೂರ್ಣ, ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ, ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ, 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ವಾರ್ತೆಗಳ ವಿವರ: ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾರ್ಹತೆ ಪರಿವರ್ತನೆ ಯೋಜನೆ ಪಿಎಂ ಸೇತುಗೆ ಇಂದು 1 ವರ್ಷ ಪೂರ್ಣಗೊಂಡಿದೆ. ಕಳೆದ ವರ್ಷ ಅಕ್ಟೋಬರ್ 4ರಂದು ಈ ಯೋಜನೆಯನ್ನು ಆರಂಭಿಸಲಾಗಿತ್ತು. ಕೈಗಾರಿಕೆ ಆಧಾರಿತ ಆಡಳಿತವನ್ನು ಬಲಪಡಿಸುವುದು, ತರಬೇತಿ ಮೂಲಸೌಕರ್ಯವನ್ನು ಉನ್ನತೀಕರಿಸುವುದು ಹಾಗೂ ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಯ ಅಗತ್ಯಗಳಿಗೆ ಅನುಗುಣವಾಗಿ ಬೇಡಿಕೆ ಆಧಾರಿತ ಕೋರ್ಸ್ಗಳನ್ನು ಉತ್ತೇಜಿಸುವುದು ಯೋಜನೆಯ ಉದ್ದೇಶವಾಗಿದೆ. ದೇಶದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಆಧುನಿಕ ಮತ್ತು ಕೈಗಾರಿಕಾ ಅಗತ್ಯಗಳಿಗೆ ಹೊಂದಿಕೊಳ್ಳುವ ತರಬೇತಿ ಸಂಸ್ಥೆಗಳಾಗಿ ಪರಿವರ್ತಿಸುವ ಮೂಲಕ ವೃತ್ತಿಪರ ತರಬೇತಿಯ ಗುಣಮಟ್ಟ ಮತ್ತು ಪ್ರಸ್ತುತತೆಯನ್ನು ಹೆಚ್ಚಿಸುವ ಗುರಿಯನ್ನು ಪಿಎಂ

0: ಏತು ಹೊಂದಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಇಸ್ರೇಲ್ನ ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಿದ್ಯುಕ್ತ ಜ್ಯೋತಿಯನ್ನು ಬೆಳಗಿಸಲು ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಅವರೊಂದಿಗಿನ ದೂರವಾಣಿ ಸಂಭಾಷಣೆಯಲ್ಲಿ ನೆತನ್ಯಾಹು ಭಾರತೀಯ ಪೈಲಟ್ ಅವರನ್ನು ಭಾರತ, ಇಸ್ರೇಲ್ ಮತ್ತು ವಿಶ್ವದ ಹೀರೋ ಎಂದು ಶ್ಲಾಘಿಸಿದ್ದಾರೆ. ಕ್ಯಾಪ್ಟನ್ ಮಚ್ಚರ್ ಶೀಘ್ರ ಮತ್ತು ಸಂಪೂರ್ಣ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದು ಪೈಲಟ್ ಕುಟುಂಬಕ್ಕೆ ತಮ್ಮ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಅಮರ ಹುತಾತ್ಮ ಸುಬ್ರಹ್ಮಣ್ಯ ಶಿವ ಅವರ ಜಯಂತಿಯಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ ಸುಬ್ರಹ್ಮಣ್ಯ ಶಿವ ಅವರು ತಮಿಳುನಾಡಿನ ಮೂಲೆ ಮೂಲೆಯಲ್ಲೂ ವಂದೇ ಮಾತರಂ ಎಂಬ ಸ್ವಾತಂತ್ರ್ಯದ ಜಯ ಘೋಷವನ್ನು ಪ್ರತಿಧ್ವನಿಸುವಂತೆ ಮಾಡಿದರು ಹಾಗೂ ಜನರ ಮನಸ್ಸಿನಲ್ಲಿ ದೇಶಪ್ರೇಮ ಮತ್ತು ಸ್ವಾತಂತ್ರ್ಯದ ಹಂಬಲವನ್ನು ಜಾಗೃತಗೊಳಿಸಿದರು ಎಂದು ಸ್ಮರಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸ್ವಾತಂತ್ರ್ಯ ಹೋರಾಟಗಾರ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಜಯಂತಿಯಂದು ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಉಪರಾಷ್ಟಪತಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಅವರ ಅಚಲ ಬದ್ದತೆ, ನಿರ್ಭೀತ ಮನೋಭಾವ ಹಾಗೂ ವಿದೇಶಗಳಲ್ಲಿದ್ದ ಭಾರತೀಯರಲ್ಲಿ ಕ್ರಾಂತಿಕಾರಿ ರಾಷ್ಟೀಯತೆಯನ್ನು ಪ್ರೇರೇಪಿಸುವ ಮತ್ತು ಬೆಳೆಸುವಲ್ಲಿ ಅವರ ಪ್ರವರ್ತಕ ಪ್ರಯತ್ನಗಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಶಾಶ್ವತ ಭಾಗವಾಗಿ ಉಳಿದಿವೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ದರು. ಮಾತೃಭೂಮಿಯ ಗೌರವವನ್ನು ರಕ್ಷಿಸುವಲ್ಲಿ ಅವರ ಧೈರ್ಯ ಮತ್ತು ಭಕ್ತಿಯನ್ನು ದೇಶವು ಎಂದಿಗೂ ನೆನಪಿಸಿಕೊಳ್ಳುತ್ತದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗುನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಸಚಿವಾಲಯಗಳಿಗೆ ಸಂಬಂಧಿಸಿದ ಹಲವಾರು ಸಂಸದೀಯ ಸಮಿತಿಗಳನ್ನು ಪುನರ್ರಚಿಸಿದ್ದಾರೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿ ಬಿಜೆಪಿ ಸಂಸದ ಭರ್ತೃಹರಿ ಮಹತಾಬ್ ಅವರನ್ನು ನೇಮಿಸಲಾಗಿದೆ. ಬಿರ್ಲಾ ಅವರು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಇದರಲ್ಲಿ ಕೆಳಮನೆಯಿಂದ 21 ಸದಸ್ಯರು ಮತ್ತು ಮೇಲ್ಮನೆಯಿಂದ 10 ಸದಸ್ಯರು ಇದ್ದಾರೆ. ರೈಲ್ವೆ ಸಮಿತಿಯ ನೇತೃತ್ವವನ್ನು ಬಿಜೆಪಿ ಸಂಸದ ಸುಧೀರ್ ಗುಪ್ತಾ

ವಹಿಸಲಿದ್ದಾರೆ. ರಾಸಾಯನಿಕ ಮತ್ತು ರಸಗೊಬ್ಬರಗಳ ಸಮಿತಿಯ ಅಧ್ಯಕ್ಷರಾಗಿ ಬಿರ್ಲಾ ಅವರು ಲೋಕಸಭಾ ಸಂಸದ ಡಾಕ್ಟರ್ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ನೇಮಿಸಿದ್ದಾರೆ. ನೀತಿ ಆಯೋಗದ ಸದಸ್ಯ ರಾಜೀವ್ ಗೌಬಾ ವೇಗವಾಗಿ ಬದಲಾಗುತ್ತಿರುವ ಭೌಗೋಳಿಕ, ರಾಜಕೀಯ, ತಾಂತ್ರಿಕ ಮತ್ತು ಆರ್ಥಿಕ ಪರಿಸರದ ಜೊತೆಗೆ ನಿಯಂತ್ರಕ ಚೌಕಟ್ಟುಗಳು ವಿಕಸನಗೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ. ನೀತಿ ನಿರೂಪಕರ ಮುಂದಿರುವ ಸವಾಲು ನಿಯಂತ್ರಣ ಮತ್ತು ಬೆಳವಣಿಗೆಯ ನಡುವೆ ಆಯ್ಕೆ ಮಾಡುವುದಲ್ಲ, ಬದಲಿಗೆ ನಾವೀನ್ಯತೆ, ಸ್ಪರ್ಧೆ ಮತ್ತು ಹೂಡಿಕೆಯನ್ನು ಬೆಂಬಲಿಸುವಾಗ ಅಪಾಯಗಳನ್ನು ನಿರ್ವಹಿಸುವ ನಿಯಮಗಳನ್ನು ಅಭಿವೃದ್ಧಿಪಡಿಸುವುದು ಎಂದು ಅವರು ಒತ್ತಿ ಹೇಳಿದರು. ಜಪಾನ್ನಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಐತಿಹಾಸಿಕ ಚಿನ್ನದ ಪದಕ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತೀಯ ಮಹಿಳಾ ಹಾಕಿ ತಂಡದ ಸದಸ್ಯರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಜೃಂಭಣೆಯ ಹಾಗೂ ಭಾವಪೂರ್ಣ ಸ್ವಾಗತ ಕೋರಲಾಯಿತು. ಭಾರತೀಯ ಮಹಿಳಾ ಹಾಕಿ ತಂಡವು ಬರೋಬ್ಬರಿ 44 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಏಷ್ಯನ್ ಗೇಮ್ಸ್ನಲ್ಲಿ ದೇಶಕ್ಕೆ ಚಿನ್ನದ ಪದಕ ತಂದುಕೊಟ್ಟು ಹೊಸ ಇತಿಹಾಸ ಬರೆದಿದೆ. ತಂಡದ ಆಟಗಾರ್ತಿಯರು ಸಾಯಿ ಬೆಂಗಳೂರು ಕೇಂದ್ರದಲ್ಲಿಯೇ ಸುದೀರ್ಘ ತರಬೇತಿ ಪಡೆದಿದ್ದರು. ಏಷ್ಯನ್ ಗೇಮ್ಸ್ನ ಯಶಸ್ವಿ ಅಭಿಯಾನದ ನಂತರ ಆಟಗಾರ್ತಿಯರು ಕೆಲ ದಿನಗಳ ಮಟ್ಟಿಗೆ ತಮ್ಮ ಸ್ವಂತ ರಾಜ್ಯಗಳಿಗೆ ತೆರಳಿ ಕುಟುಂಬಸ್ಥರನ್ನು ಭೇಟಿ ಮಾಡಲಿದ್ದಾರೆ. ಮುಂದಿನ ಅಂತಾರಾಷ್ಟೀಯ ಪಂದ್ಯಾವಳಿಗಳಿಗೆ ಆಟಗಾರ್ತಿಯರನ್ನು ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಸಣ್ಣ ವಿರಾಮದ ಬಳಿಕ ಸಾಯಿ ಬೆಂಗಳೂರು ಕೇಂದ್ರದಲ್ಲಿ ರಾಷ್ಟೀಯ ತರಬೇತಿ ಶಿಬಿರವನ್ನು ಪುನಾರಂಭಿಸಲಾಗುವುದು ಎಂದು ಪ್ರಾಧಿಕಾರ ತಿಳಿಸಿದೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಇಂದು ಮುಕ್ತಾಯಗೊಳ್ಳಲಿದ್ದು ಎರಡು ವಾರಗಳಿಂದ ಹೆಚ್ಚು ರೋಮಾಂಚಕಾರಿ ಕ್ರೀಡಾ ಉತ್ಸವಕ್ಕೆ ತೆರೆ ಬೀಳಲಿದೆ. ಸಮಾರೋಪ ಸಮಾರಂಭವು ಜಪಾನ್ನ ನಗೋಯಾ ಸಿಟಿ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸಮಾರೋಪ ಸಮಾರಂಭವು ಭಾರತೀಯ ಕಾಲಮಾನ ಸಂಜೆ 6 ಗಂಟೆಗೆ ಪ್ರಾರಂಭವಾಗಲಿದೆ. ಭಾರತವು ಈ ವರ್ಷದ ಕ್ರೀಡಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು 21 ಚಿನ್ನ, 27 ಬೆಳ್ಳಿ ಮತ್ತು 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳೊಂದಿಗೆ ಒಟ್ಟಾರೆ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಗಳಿಸಿದೆ. ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಮೊದಲ 3 ಸ್ಥಾನ ಗಳಿಸಿವೆ. ಸಮಾರೋಪ ಸಮಾರಂಭಕ್ಕೆ ಭಾರತದ ಮಹಿಳಾ ಧ್ವಜಧಾರಿ ಶೂಟಿಂಗ್ ಸ್ಟಾರ್ ನೀರು ಧಂಡ ಎಂದು ದೃಢಪಡಿಸಲಾಗಿದೆ. ಅವರು ನಗೋಯಾದಲ್ಲಿ ಹೆಮ್ಮೆಯಿಂದ ತ್ರಿವರ್ಣ ಧ್ವಜವನ್ನು ಹಿಡಿದು ತಂಡವನ್ನು ಮುನ್ನಡೆಸಲಿದ್ದಾರೆ. ಸಮಾರಂಭವು ಕ್ರೀಡಾಪಟುಗಳ ಮೆರವಣಿಗೆ ಮತ್ತು ಕ್ರೀಡಾಕೂಟದ ಔಪಚಾರಿಕ ಸಮಾರೋಪ ಸೇರಿದಂತೆ ಸಾಂಪ್ರದಾಯಿಕ ಸಮಾರೋಪ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ಸೇತು ಯೋಜನೆಗೆ ಇಂದಿಗೆ 1 ವರ್ಷ ಪೂರ್ಣ. ಸರ್ಕಾರಿ ಐಟಿಐಗಳ ಆಧುನೀಕರಣ ಪ್ರಧಾನ ಗುರಿ. ಇಸ್ರೇಲ್ ಸ್ವಾತಂತ್ರ್ಯ ದಿನದಂದು ಜ್ಯೋತಿ ಬೆಳಗಿಸಲು ಪ್ರಧಾನಿ ನರೇಂದ್ರ ಮೋದಿ, ಕ್ಯಾಪ್ಟನ್ ಸ್ಮಿತ್ಗೆ ಪ್ರಧಾನಿ ಬೆಂಜಮಿನ್ ಆಹ್ವಾನ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ತಾಯ್ನಾಡಿಗೆ ಮರಳಿದ ಭಾರತ ಮಹಿಳಾ ಹಾಕಿ ತಂಡಕ್ಕೆ ಬೆಂಗಳೂರಿನಲ್ಲಿ ಭವ್ಯ ಸ್ವಾಗತ. ಹಾಗೂ 20ನೇ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ವರ್ಣರಂಜಿತ ತೆರೆ. 21 ಚಿನ್ನ ಸೇರಿ 85 ಪದಕಗಳನ್ನು ಗೆದ್ದ ಭಾರತಕ್ಕೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್.

0: ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಂದೇಶ ನಮಗೆ, ಸಂಗೀತ ನಿಮಗೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ 9483091029 ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶವನ್ನು ಕಳಿಸಿ ನಿಮ್ಮ ಮೆಚ್ಚಿನ ಗೀತೆಗೆ ಕೋರಿಕೆ ಸಲ್ಲಿಸಬಹುದು. ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡ್ತೀವಿ. ಈ ಸಮಯದಲ್ಲಿ 2:30 ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು. ಸಂದೇಶ ನಮಗೆ, ಸಂಗೀತ ನಿಮಗೆ.

ಶ್ರೋತೃಗಳೇ, ನಿಮಗೆ ಗಾನಾಭಿಷೇಕ ಪ್ರೇಮಾಭಿಷೇಕದ ಈ ಗೀತೆಯನ್ನ ಕೇಳಬೇಕು ಅಂದವರು ನಮ್ಮ ಶ್ರೋತೃಗಳಾದ ಸುದರ್ಶನ, ಭರತ್ ಕುಮಾರ್, ಆದರ್ಶ ಇವರೆಲ್ಲ ವಿಜಯಪುರದಿಂದ ಸಂದೇಶವನ್ನು ಕಳಿಸಿದ್ದು. ರೆಡಿಮೇಡ್ ಗಂಡ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗೀತಾ ಕಟ್ಟಿ ಅವರು ಹಾಡಿದ ಗೀತೆ ಇದು. ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಸಮಯ 1:28. ನಮಗೆ ನೀವು ಸಂದೇಶಗಳನ್ನು ಕಳುಹಿಸಬೇಕಾದ ವಾಟ್ಸಪ್ ಸಂಖ್ಯೆ 9483091029.

ಶಿವಮೊಗ್ಗದ ರೂಪಾ ಯೋಗೇಶ್ ಅವರು ಕೇಳಿರುವ ಗೀತೆ ಇದು. ಅಪ್ಪು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ತಾಯಿಗೆ ತಕ್ಕ ಮಗ ಚಿತ್ರಕ್ಕೆಂದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಸ್ತೂರಿ ಶಂಕರ್ ಅವರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಯನ್ನು ಪ್ರಸಾರ ಮಾಡಿ ನಮಗಾಗಿ ಪ್ಲೀಸ್ ಅಂತ ಸಂದೇಶ ಕಳಿಸಿದವರು ಶೃಂಗೇರಿಯ ಅನಂತಮೂರ್ತಿ.

ಕುಲಗೌರವ ಚಿತ್ರಕ್ಕೆಂದು ಪಿವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಹಾಡಿದ ಈ ಗೀತೆಯನ್ನು ಕೇಳಬೇಕು ಅಂದವರು ಕಡಬ ತಾಲೂಕು ಕೈಗಂಬಾ ಗ್ರಾಮದ ಧೀಮಂತ್, ದಿನಕರ ಶೆಟ್ಟಿ, ಪುತ್ತೂರು ತಾಲೂಕು ದಿನಕರ ಮತ್ತು ಮನೆಯವರು ನಾಗರಾಜ ಶರ್ಮ, ಕುರುಚಲುಗೂಡು ತಿಪ್ಪೇಸ್ವಾಮಿ, ಶಿವರಾಮ್, ಶಿವಕುಮಾರ್ ಮತ್ತು ಮನೆಯವರು.

ಹೈದರಾಬಾದ್ನ ಇಂದಿರಾ ಅವರಿಗಾಗಿ ಈ ಗೀತೆ. ಚಿತ್ರ ಶ್ರೀಮಂತನ ಮಗಳು, ಗಾಯಕಿ ಎಸ್ ಜಾನಕಿ.

ಹೇಳ್ತಾ ಇದ್ದೀರಿ ಸಂದೇಶ ನಮಗೆ ಸಂಗೀತ ನಿಮಗೆ. ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಸುಮಾರು 78ಕ್ಕೂ ಹೆಚ್ಚು ಸಂದೇಶಗಳು ಇಲ್ಲಿವೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಕೇವಲ 10-15 or 20 ಗೀತೆಗಳನ್ನು ನಾವು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಡಿನ ಅವಧಿಯನ್ನು ಆಧರಿಸಿ ಗೀತೆಗಳಿಗಾಗಿ ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಗೀತೆಗಳು ಪ್ರಸಾರ ಆಗುತ್ತೋ ಇಲ್ವೋ ನೋಡೋಣ. ಇನ್ನು 3 or 4 ಗೀತೆಗಳನ್ನು ನಾವು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಇದೆ. ಇದೀಗ 2 ಗಂಟೆಯ ಸಮಯ ಇಂಗ್ಲಿಷ್ ವಾರ್ತೆ ಕೇಳೋಣ. ವಾರ್ತಾ ಪ್ರಸಾರದ ನಂತರ ಸಂದೇಶ ನಮಗೆ ಸಂಗೀತ ನಿಮಗೆ ಮುಂದುವರಿಯುತ್ತೆ. ಕೇಳ್ತಾ ಇರಿ, ನಮ್ಮೊಂದಿಗೆ ರೀ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ.

ದಿಗ್ಗಜರು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅರ್ಚನಾ ಅವರು ಹಾಡಿದ ಗೀತೆ ಕೇಳಿದಿರಿ. ಈ ಗೀತೆಗಾಗಿ ಅಪೇಕ್ಷೆ ಪಟ್ಟವರು ಮಹೇಶ್ ಮತ್ತು ಮನೆಯವರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕುಡ ಗ್ರಾಮದ ಶ್ರೀಶೈಲ ತೇಲಿ, ಆದಿತ್ಯ ತೇಲಿ, ಹೋವಳೆ ಲಕ್ಷ್ಮೀ ಚಂದ್ರಶೇಖರ್, ಪಾಂಡುರಂಗ, ವಿಶಾಲ ಹಿರೇಮಠ್, ಗೌರಿ ಬಿದನೂರಿನ ಶ್ರೀಲಕ್ಷ್ಮಿ, ಗೌರಿ ನಂಜುಂಡ, ಯೋಗಿತ್ ಗೌಡ ಚಿಂತಾಮಣಿಯಿಂದ ಇನ್ನೂ ಸುಮಾರು ಜನ ಈ ಗೀತೆಗಾಗಿ ಅಪೇಕ್ಷೆ ಪಟ್ಟು ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಕಾರ್ಯಕ್ರಮದ ಕೊನೆಯಲ್ಲಿ

ಯೋಗೇಶ್ ಪಾಳ್ಯದ ಅವಿನಾಶ್ ಮತ್ತು ಮನೆಯವರು ನಂಬರ್ 952 ಧರ್ಮೇಂದ್ರದಲ್ಲಿ ತ್ರಿವೇಣಿ ಸುದರ್ಶನ್ ಪರಿಮಳ ಶಾಂತ ಸ್ನೇಹ ಸುಧ

0: ಜಯಪ್ರಕಾಶ್ ಅವರ ಧ್ವನಿಯಲ್ಲಿ ರಾಜಕುಮಾರ ಚಿತ್ರದ ಗೀತೆ ಕೇಳಿದಿರಿ. ಸಂದೇಶ ನಮಗೆ, ಸಂಗೀತ ನಿಮಗೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಸಮಯ 2:30. ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ. ಬರ ಪರಿಹಾರವಾಗಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ಕನ್ನಡಿಗ ಮೋಹಿತ್ ಎಚ್ಎಸ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ. ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ರಾಜ್ಯಕ್ಕೆ ಆಗಮಿಸಿರುವ ಕೇಂದ್ರ ಅಧ್ಯಯನ ತಂಡ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಉಂಟಾಗಿರುವ ತೀವ್ರ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೇಂದ್ರ ನಿಯೋಗದಲ್ಲಿ ಪಾಟ್ನಾದ ಭತ್ತ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾ ಮಾನ್ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರದ 3 ಸದಸ್ಯರ ತಂಡ ಇಂದು ಬರ ಅಧ್ಯಯನ ನಡೆಸಿತು. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ, ದೋರನಹಳ್ಳಿ, ಬಿದರಾಣಿ, ಮದ್ರಿಕಿ, ಮುಡಬೋಳ ಗ್ರಾಮದ ಬಳಿಯ ಬರಪೀಡಿತ ಜಮೀನುಗಳಿಗೆ ಭೇಟಿ ನೀಡಿದ ತಂಡ ಬೆಳೆ ಹಾನಿಯ ಪ್ರಮಾಣ ಪರಿಶೀಲಿಸಿ ರೈತರ ಅಹವಾಲು ಆಲಿಸಿತು. ಈ ತಂಡದೊಂದಿಗೆ ನವದೆಹಲಿಯ ವೆಚ್ಚ ನಿಯಂತ್ರಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಪಾರ್ಥಪಾಲ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಧೀನ ಕಾರ್ಯದರ್ಶಿ ರಾಕೇಶ್ ಕುಮಾರ್, ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡವು ಸ್ಥಳೀಯ ಪರಿಸ್ಥಿತಿಯ ವೀಕ್ಷಣೆ ನಡೆಸಿತು. ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು, ಉಪನಿರ್ದೇಶಕ ಚೇತ್ ರಾಮ್ ಮೀನಾ, ಒಎಸ್ಡಿ ಕರ್ನಲ್ ಅಮರೇಂದ್ರ ಸಿಂಗ್ ಹಾಗೂ ನಿರ್ದೇಶಕ ಡಾ ಜೆ ಹರ್ಷ ಅವರನ್ನೊಳಗೊಂಡ ಈ ತಂಡವು ಹಿರಿಯೂರು ತಾಲೂಕಿನ ಸಕ್ಕರ ಗ್ರಾಮಕ್ಕೆ ಭೇಟಿ ನೀಡಿ ರೈತರ ಜಮೀನಿನಲ್ಲಿ ಶೇಂಗಾ ಬೆಳೆ ಹಾನಿ ಮತ್ತು ಅಂತರ್ಜಲ ಮಟ್ಟ ಕುಸಿತದಿಂದ ನೀರಾವರಿ ಆಶ್ರಿತ ಮೆಕ್ಕೆಜೋಳ ಹಾಗೂ ಹತ್ತಿ ಬೆಳೆಗಳು ಒಣಗಿರುವ ಸ್ಥಿತಿಯನ್ನು ತಂಡವು ಪರಿಶೀಲಿಸಿತು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ರೈತರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ನಂತರ ಧರ್ಮಪುರ ಹೋಬಳಿಯ ಹೊಸಕೆರೆ ಗ್ರಾಮಕ್ಕೆ ತೆರಳಿದ ತಂಡವು ಜಲಮೂಲಗಳ ಸಂರಕ್ಷಣೆ ಯೋಜನೆಯಡಿ ಕೆರೆ ಹೂಳೆತ್ತುವ ಕಾಮಗಾರಿಯನ್ನು ವೀಕ್ಷಿಸಿತು. ಜೊತೆಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ಕಲ್ಪಿಸಲಾಗಿರುವ ಗೃಹ ನಳ ಸಂಪರ್ಕದ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿತು. ಕೇಂದ್ರ ಸರ್ಕಾರದ ತಂಡವು ಇಂದು ದಾವಣಗೆರೆ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲನೆ ನಡೆಸಲಿದೆ. ಇಂದು ಅಪರಾಹ್ನ ದಾವಣಗೆರೆ ತಾಲೂಕಿನ ನಿರ್ಥಡಿ ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ ಪರಿಶೀಲನೆ,

0: ನಂತರ ನ್ಯಾಮತಿ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಕೆರೆ ವೀಕ್ಷಣೆ ಹಾಗೂ ಪರಿಶೀಲನೆ, ನಂತರ ಬರಪೀಡಿತ ಮೆಕ್ಕೆಜೋಳ ಮತ್ತು ರಾಗಿ ಬೆಳೆಗಳ ಪರಿಶೀಲನೆ ನಡೆಸಲಿದೆ. ಸಂಜೆ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮದಲ್ಲಿ ಬರಪೀಡಿತ ಮೆಕ್ಕೆಜೋಳ ಬೆಳೆ, ಹೊನ್ನಾಳಿ ತಾಲೂಕಿನ ಎಚ್ ಕಡದಕಟ್ಟೆ ಗ್ರಾಮದಲ್ಲಿ ಜಮೀನುಗಳಿಗೆ ಭೇಟಿ ನೀಡಲಿದೆ. ರಾಜ್ಯದಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯಿಂದ ಸಂಕಷ್ಟಕ್ಕೀಡಾಗಿರುವ ರೈತರಿಗೆ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿ ಇಂದು ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರತಿ ಹೆಕ್ಟೇರ್ಗೆ ಕೇವಲ 2,500 ರೂಪಾಯಿ ಪರಿಹಾರ ಘೋಷಿಸಿರುವುದು ಅತ್ಯಲ್ಪ ಮೊತ್ತವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದ್ದು ನೌಕರರಿಗೆ ಸಂಬಳ ನೀಡಲು ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸರ್ಕಾರ ತಕ್ಷಣವೇ ಶ್ವೇತಪತ್ರ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬಡವರು ಹಾಗೂ ರೈತರ ಪರವಾಗಿ ಬಿಜೆಪಿ ನಿರಂತರ ಹೋರಾಟ ನಡೆಸಲಿದೆ ಎಂದು ಇದೇ ವೇಳೆ ತಿಳಿಸಿದರು. ವಿಶ್ವಪ್ರಸಿದ್ಧ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ನಗರಾಭಿವೃದ್ಧಿ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಚಾಲನೆ ನೀಡಿದರು. ಮೈಸೂರಿನಲ್ಲಿ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಮೈಸೂರಿನ ಸಾಂಸ್ಕೃತಿಕ ಹಿರಿಮೆಯ ದಸರಾ ಮಹೋತ್ಸವದಷ್ಟೇ ಇಲ್ಲಿನ ಮಣ್ಣಿನ ಕ್ರೀಡೆಯಾದ ಕುಸ್ತಿಗೂ ಭವ್ಯ ಇತಿಹಾಸವಿದೆ. ಸ್ಥಳೀಯ ಮತ್ತು ರಾಜ್ಯದ ಉದಯೋನ್ಮುಖ ಕ್ರೀಡಾಪಟುಗಳಿಗೆ ಸೂಕ್ತ ವೇದಿಕೆ ಒದಗಿಸಿ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸುವುದೇ ಈ ಕ್ರೀಡಾಕೂಟದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂತಹ ಸಾಂಪ್ರದಾಯಿಕ ಕ್ರೀಡೆಗಳಲ್ಲಿ ಸೋಲು ಗೆಲುವುಗಿಂತ ಭಾಗವಹಿಸುವಿಕೆ ಮತ್ತು ಕ್ರೀಡಾ ಸ್ಫೂರ್ತಿ ಪ್ರಮುಖವಾಗಿರುತ್ತದೆ ಎಂದು ಸಚಿವರು ಪ್ರತಿಪಾದಿಸಿದರು. ಇದೇ ವೇಳೆ 2026 ದಸರಾ ಕುಸ್ತಿ ಪಂದ್ಯಾವಳಿಯ ಅಧಿಕೃತ ಪೋಸ್ಟರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯ ನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ಲಾಗೂನ್ವರೆಗೆ ತಲುಪಿವೆ. 2025 ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಸ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲೊಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025 ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚಿನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಭಾರತೀಯ ಚಿತ್ರರಂಗದ ಖ್ಯಾತ ನಿರ್ದೇಶಕ ಸಿಂಗೀತಂ ಶ್ರೀನಿವಾಸರಾವ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಧಾನಪರಿಷತ್ ಉಪಸಭಾಪತಿ ಡಾ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದರು. ಸಿಂಗೀತಂ ಅವರ ಅಗಲಿಕೆಯಿಂದ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದಿರುವ ಮುಖ್ಯಮಂತ್ರಿ, ಹಾಲು ಜೇನು, ಚಲಿಸುವ ಮೋಡಗಳು ಸೇರಿದಂತೆ ಖ್ಯಾತ ಮೂಕಿ ಚಿತ್ರ ಪುಷ್ಪಕ ವಿಮಾನದಂತಹ ಹಲವು ಚಲನಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಹೊಸ ಆಯಾಮ ನೀಡಿದ್ದರು ಎಂದು ಸ್ಮರಿಸಿದ್ದಾರೆ. ತಮ್ಮ ಸಂದೇಶದಲ್ಲಿ ಡಾ ಉಮಾಶ್ರೀ, ಬಹುಭಾಷಾ ನಿರ್ದೇಶಕರಾಗಿದ್ದ ಸಿಂಗೀತಂ ಅವರು 60ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿ ರಾಷ್ಟೀಯ ಮತ್ತು ರಾಜ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಜಪಾನ್ನಲ್ಲಿ ನಡೆದ 2026 ಏಷ್ಯನ್ ಗೇಮ್ಸ್ನ ಪುರುಷರ ಹಾಕಿ ಪಂದ್ಯಾವಳಿಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ತಂಡದ ಸದಸ್ಯ ಹಾಗೂ ಕರ್ನಾಟಕದ ಹೆಮ್ಮೆಯ ಗೋಲ್ ಕೀಪರ್ ಮೋಹಿತ್ ಚೆಸ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಬೆಂಗಳೂರಿನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವಸತಿ ನಿಲಯದಿಂದ ಬೆಳೆದು ಬಂದ ಪ್ರತಿಭೆಯೊಂದು ಇಂದು ಏಷ್ಯನ್ ಗೇಮ್ಸ್ನ ಅತ್ಯುನ್ನತ ಸಾಧನೆ ಮಾಡಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡಿರುವುದು ರಾಜ್ಯಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ಬಣ್ಣಿಸಿದ್ದಾರೆ. ತರಬೇತುದಾರ ವಿಜಯ ಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ರೂಪುಗೊಂಡ ಮೋಹಿತ್ ಅವರ ಸಾಧನೆ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಸದಾ ಪ್ರೇರಣೆಯಾಗಿರಲಿದೆ ಎಂದು ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಎನ್ಇಬಿ ಸ್ಪೋರ್ಟ್ಸ್ ವತಿಯಿಂದ ಆಯೋಜಿಸಿದ್ದ ವಿಶ್ವದ ಅತಿದೊಡ್ಡ ಎಲ್ ಎಟೇಪ್ ಸೈಕ್ಲಿಂಗ್ ಸ್ಪರ್ಧೆಗೆ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ತೇಜಸ್ವಿ ಸೂರ್ಯ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ, ಮೈಸೂರಿನಲ್ಲಿ ಸೈಕ್ಲಿಂಗ್ ಸ್ಪರ್ಧೆಯನ್ನು ಮೊದಲ ಬಾರಿಗೆ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿದೆ ಎಂದರು. ಇದರ ಜೊತೆಗೆ ಸ್ವತಃ ಅವರು ಸೈಕ್ಲಿಂಗ್ ರೇಸ್ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಪರಿಶೀಲನೆಗಾಗಿ ಇಂದು ಯಾದಗಿರಿ, ಚಿತ್ರದುರ್ಗ ಹಾಗೂ ದಾವಣಗೆರೆಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ. ಬರ ಪರಿಹಾರವಾಗಿ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಲು ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ದಸರಾ ನಾಡಕುಸ್ತಿ ಪಂದ್ಯಾವಳಿಯ ಜೋಡಿ ಕಟ್ಟುವ ಕಾರ್ಯಕ್ರಮಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ಕನ್ನಡಿಗ ಮೋಹಿತ್ ಎಚ್ಎಸ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳು. ಈ ದಿನ ಒನ್ ರಾಬ್ರಿ ಕಥೆ ಚಿತ್ರದ ಗೀತೆಗಳನ್ನು ಕೇಳೋಣ.

ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದ್ ರಾಬರಿ ಕಥೆ ಚಿತ್ರದ ಗೀತೆ ಕೇಳ್ತಾ ಇದ್ದೀರಿ. 2023 ಬಿಡುಗಡೆಯಾದ ಚಿತ್ರ ಇದು. ರಣಧೀರ್ ಗೌಡ, ರಿಶ್ವಿ ಭಟ್, ಶಿವರಾಜ್, ಕೆಆರ್ ಪೇಟೆ, ಚಂದ್ರು, ಗಿರೀಶ್, ಶಿವಣ್ಣ ಹೊಸ ಪ್ರತಿಭೆಗಳು ನಟಿಸಿದ ಚಿತ್ರ. ಆಕ್ಷನ್ ಮತ್ತು ಪ್ರೇಮದ ಕಥೆಯನ್ನ ಹೊಂದಿತ್ತು ಒನ್ ರಾಬರಿ ಕಥೆ.

ಆಕ್ಷನ್, ಕ್ರೈಮ್, ಡ್ರಾಮಾ, ಎಮೋಷನ್ಸ್ ಇದೆಲ್ಲ ಇಟ್ಕೊಂಡು ತೆಗೆದಂತಹ ಚಿತ್ರ ಇದು. ಹೊಸಬರು ನಿರ್ಮಾಣ ಮಾಡಿದ ಚಿತ್ರ ಇದು. ಒನ್ ರಾಬರಿ ಕಥೆ March 10, 2023 ತೆರೆ ಕಂಡಿದ್ದು, ಗೋಪಾಲ್ ಹಾಲೇರ್ ಹೊನ್ನಾವರ ಅನ್ನೋರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು. ಸಂತೋಷ್ ಎನ್ ಆರ್ ನಾಗೇನಹಳ್ಳಿ ಅವರು ನಿರ್ಮಾಣ ಮಾಡಿದ ಚಿತ್ರ ಒನ್ ರಾಬರಿ ಕಥೆ. ತಂದೆ ತಾಯಿ ನಿರಪರಾಧಿಗಳು, ಆದರೆ ಸುಳ್ಳು ಅಪವಾದದ ಮೇಲೆ ಜೈಲಿಗೆ ಹೋಗಬೇಕಾಗತ್ತೆ. ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆಗ ಮಗ ಏನೂ ತೋರದೆ ಸಣ್ಣ ಪುಟ್ಟ ಕಳ್ಳತನಗಳಿಂದ ಆರಂಭ ಮಾಡಿ ದರೋಡೆಗೆ ಇಳಿತಾನೆ. ಇದು ಕಥಾಹಂದರ. ಆಮೇಲೆ ಏನೇನಾಯಿತು, ಹೇಗಾಯಿತು ಅಂತ ಕಥೆ ಬೆಳೀತಾ ಹೋಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಕಥೆನ ಕೊಟ್ಟಿದ್ದೀವಿ ಅಂತ ಹೇಳಿದರು ನಿರ್ಮಾಪಕರು ಮತ್ತು ನಿರ್ದೇಶಕರು. ಆದರೆ ಚಿತ್ರ ಅಷ್ಟಾಗಿ ಗಮನ ಸೆಳೆಯಲಿಲ್ಲ. 2 ಸ್ಟಾರ್ ಅಥವಾ 3 ಸ್ಟಾರ್ ಗಳಿಸ್ಕೊಳ್ತು ವಿಮರ್ಶೆಯಲ್ಲಿ. ಹೊಸಬರು ಮಾಡಿದ ಕಾರಣಕ್ಕೋ ಅಥವಾ ನಿರ್ದೇಶನದ ಅಲ್ಪ ಸ್ವಲ್ಪ ತೊಡರು ತೊಂದರೆಗಳು ಚಿತ್ರ ಅಷ್ಟಾಗಿ ಗಮನ ಸೆಳೆದೇ ಇದ್ದರೂ ಹಾಡುಗಳು ಬಹಳವಾಗಿ ಜನಪ್ರಿಯಗೊಂಡವು. ಒನ್ ರಾಬರಿ ಕಥೆ ಚಿತ್ರದ ಹಾಡುಗಳನ್ನು ಕೇಳ್ತಾ ಇದ್ದೀರಿ ಇವತ್ತಿನ ಚಿತ್ರ ತಾಣದಲ್ಲಿ.

ಒನ್ ರಾಬರಿ ಕಥೆ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ಚಿತ್ರತಾಣದಲ್ಲಿ ಚಿತ್ರದ ನಿರ್ದೇಶಕರಾದ ಗೋಪಾಲ್ ಹಾಲೇರ್ ಹೊನ್ನಾವರ ಅವರೇ ಸ್ವತಃ ಚಿತ್ರಕಥೆ ಮತ್ತು ಕಥೆ, ಚಿತ್ರದ ಪ್ರಮುಖ ಮೂರು ಸೂಪರ್ ಹಿಟ್ ಹಾಡುಗಳಿಗೆ ಸಾಹಿತ್ಯವನ್ನು ಕೂಡ ರಚಿಸಿದರು. ಬೇಲೂರು ಮೂಲದ ಒಂದು ಮನರಂಜನಾ ಸಂಸ್ಥೆ ಈ ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದದ್ದು. ಹಿರಿಯ ಕಲಾವಿದರು ಈ ಚಿತ್ರಕ್ಕೆ ಬೆಂಬಲ ಕೊಟ್ಟರು. ನಟ ಸುಂದರ್ ರಾಜ್ ಅವರು, ತಬಲಾ ನಾಣಿ ಶಿವರಾಜ್, ಕೆಆರ್ ಪೇಟೆ, ಕರಿಸುಬ್ಬು ಇವರೆಲ್ಲ ಅನುಭವಿ ಕಲಾವಿದರು ಚಿತ್ರದಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿ ಚಿತ್ರಕ್ಕೆ ಬಲ ತುಂಬಿದರು. ಸಾಹಸ ದೃಶ್ಯಗಳನ್ನು ತುಂಬ ಚೆನ್ನಾಗಿ ಇದರಲ್ಲಿ ಚಿತ್ರೀಕರಿಸಲಾಗಿತ್ತು. ಡ್ಯಾನಿ, ಡಿಫ್ರೆಂಟ್ ಡ್ಯಾನಿ ಅಂತಲೇ ಪ್ರಸಿದ್ಧರು. ಇವರು ಸಾಹಸ ನಿರ್ದೇಶಕರು, ಸ್ಯಾಂಡಲ್ವುಡ್ನ ಪ್ರಸಿದ್ಧ ನಿರ್ದೇಶಕರು. ಈ ಚಿತ್ರದಲ್ಲಿ ವಿಶೇಷವಾದ ಹೈ ವೋಲ್ಟೇಜ್ ಆ್ಯಕ್ಷನ್ ಸೀನ್ಗಳನ್ನು ಮಾಡಿದರು. ಆದರೂ ಕೂಡ ಚಿತ್ರ ಅಷ್ಟಾಗಿ ಬೆಳಕಿಗೆ ಬರಲಿಲ್ಲ ಅಥವಾ ಜನಗಳನ್ನು ತಲುಪೋದರಲ್ಲಿ ವಿಫಲವಾದರು. OTTನಲ್ಲಿ ಒಂದಷ್ಟು ಪಾಪ್ಯುಲಾರಿಟಿ ಗಳಿಸಿತು ಈ ಚಿತ್ರ ಒನ್ ರಾಬರಿ ಕಥೆ. ಚಿತ್ರಕ್ಕೆ ಸಂಗೀತ ನೀಡಿದವರು ಶ್ರೀವತ್ಸ ಅವರು, ಅನುರಾಧ ಭಟ್, ಹೇಮಂತ್ ಹಾಗೂ ಐಶ್ವರ್ಯ ರಂಗರಾಜನ್ ಅವರು ಧ್ವನಿ ನೀಡಿದ ಗೀತೆಗಳು. ಗೀತೆಗಳು ಸೂಪರ್ ಹಿಟ್ ಗೀತೆಗಳಾದವು, ಬಹಳಷ್ಟು ವ್ಯೂಸ್ಗಳನ್ನು ಪಡ್ಕೊಂಡವು. ಬೇರೆ ಬೇರೆ ಕಡೆ ಇದು ಗೀತೆಗಳನ್ನು ನೋಡಿ ಜನ ಇಷ್ಟಪಟ್ಟರು, ಲೈಕ್ ಒತ್ತಿದ್ರು. ಆದರೆ ಚಿತ್ರ ಅಷ್ಟಾಗಿ ಸಕ್ಸಸ್ ಆಗಲಿಲ್ಲ. ಒನ್ ರಾಬರಿ ಕಥೆ ಚಿತ್ರದ ಹಾಡುಗಳನ್ನು ಇವತ್ತು ನೀವು ಆಲಿಸಿದಿರಿ.

ಫನ್ ರಾಬರಿ ಕಥೆ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಇವತ್ತು ಇದು ಇಂದಿನ ಚಿತ್ರ ತಾನ. ಸಮಯ 3 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮೀಯ ಕೇಳುಗರೇ, ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. 4 ಗಂಟೆಗೆ ಪರಿಮಳ ಪ್ರಸಾರವಾಗಲಿದೆ.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತು ಮಧುರ ಗಾನ ಪರಿಮಳ. ಇವತ್ತು ಮುಕ್ತ ಮಾತು ಏನಿದೆ, ಗಾನ ಏನಿದೆ, ಇವತ್ತಿನ ಪರಿಮಳದ ವಿಶೇಷ ಏನು? ಇವತ್ತು ಪರಿಮಳದಲ್ಲಿ ಸಮಯ, ಶಿಸ್ತು, ನಗು, ಹಾಸ್ಯ ಇವೆಲ್ಲ ಇರುವ ಒಂದು ಪ್ರಹಸನವನ್ನು ಕೇಳೋಣ. ಹಾಸ್ಯ ಸಂಚಿಕೆ ನಗಬೇಡಿ. ಆಮೇಲೆ ಭಾಷೆ, ಚಿತ್ರ, ಶಿಕ್ಷಣ, ದೇಶಿ ಸೊಗಡು, ಈ ಎಲ್ಲ ವಿಷಯವಾಗಿ ಅರಮಿತ್ರ ಅವರು ಮಾತಾಡಿದ್ದಾರೆ, ಅದನ್ನು ಕೇಳೋಣ. ಈಗಲೂ ಕಾಲ ಮಿಂಚಿಲ್ಲ. ಮಧುರಗಾನ ಮೊದಲು ಶುರು ಮಾಡೋಣ. ಈಗ ಎದೆಯ ತಟ್ಟುವ ಒಂದು ಗೀತೆ.

0: ಎದೆಯ ತಟ್ಟಿ ತಲ್ಲೋ ಹಾಡನ್ನ ಕೇಳಿದ್ರಿ. ಜರ್ಸಿ ನಂಬರ್ 10 ಚಿತ್ರದ ಹಾಡಿದು, ಜುಬಿನ್ ಪಾಲ್ ಅವರು ಹಾಡಿದ್ದು, ಬಿ ರಾಘವೇಂದ್ರ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಜುಬಿನ್ ಪಾಲ್. ಸಮಯ, ಶಿಸ್ತು ಇದೆಲ್ಲ ಬಹಳ ಮುಖ್ಯ, ಹಾಗೆ ನಗು, ಹಾಸ್ಯ ಕೂಡ. ಅನೇಕ ಸಂದರ್ಭಗಳಲ್ಲಿ ಚಲನಚಿತ್ರ ಇರಬಹುದು, ನಾಟಕ ಇರಬಹುದು, ಪ್ರಹಸನ ಇರಬಹುದು, ನಾವು ಈ ವಿಚಾರವಾಗಿ ಮಾತಾಡ್ತಾನೆ ಇರ್ತೀವಿ. ಆದರೆ ಹೇಗೆ ಅದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ, ನಮಗೆ ನಾವು ಏನೆಲ್ಲ ಮಾತಾಡ್ತಾ ಇರ್ತೀವಿ, ಅದು ಹೇಗೆಲ್ಲ ಧ್ವನಿಸುತ್ತೆ ಅಂತ ಇಲ್ಲಿ ಒಂದು ಹಾಸ್ಯ ಪ್ರಹಸನ ಇದೆ. ಸಾಯಿಲಕ್ಷ್ಮಿಯವರು ಹಾಗೂ ಗೋಪಾಲ್ ನಾಯಕ್ ಅವರು ಈ ಮಾತುಗಳನ್ನಾಡ್ತಾ ಪ್ರಹಸನದಲ್ಲಿ ಭಾಗವಹಿಸಿದ್ದಾರೆ. ಕೇಳೋಣ ಈಗ ಹಾಸ್ಯ ಸಂಚಿಕೆ ನಗಬೇಡಿ.
1: ನಗಬೇಡಿ ಹಾಸ್ಯ ಸಂಚಿಕೆ. ನಗಬೇಡಿ ಕಾರ್ಯಕ್ರಮದ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತ ಸ್ವಾಗತ, ಆತ್ಮೀಯ ನಮಸ್ಕಾರ ಹೇಳ್ತಾ ಇದ್ದೀವಿ. ಸಾಯಿ ಲಕ್ಷ್ಮಿ ಮತ್ತೆ
2: ಗೋಪಾಲ್ ನಾಯಕ್.
1: ಗೋಪಾಲ್, ನಾನು ನಿಮ್ಗೊಂದು ಕತೆ ಹೇಳಿದ್ದೆ.
2: ಕತೆ ಒಂದೇ ಒಂದು?
1: ನೀವು ಮಾತು ಕೊಟ್ಟಿದ್ರಿ.
2: ಮಾತು
1: ರೇಡಿಯೋಲ್ಲಿ ಹೇಳಿರ್ಲಿಲ್ಲಪ್ಪ ನಾನು.
2: ಸದ್ಯಪ್ಪ, ಪರವಾಗಿಲ್ಲ ಬಿಡಿ, ಮಾತು ಕೊಡ್ತಾ ಇರ್ತೀವಿ, ತಗೋತಾ ಇರ್ತೀವಿ. ಹೇಳಿ ಯಾವ ಮಾತು ಅಂತ.
1: ಒಂದು ಪ್ರಸಂಗ ಹೇಳ್ಬಿಟ್ಟು ಇದನ್ನ ನಮ್ಮ ಕೇಳುಗರು ಕೇಳಿಸಿದ್ರೆ ಹೇಗೆ ಅಂತ ಹೇಳಿದ್ದೆ.
2: ಓ ಹೌದಲ್ವಾ, ಜ್ಞಾಪಕ ಬರ್ತಾ ಇಲ್ವಲ್ಲ ಸಾಯಿಲಕ್ಷ್ಮಿ.
1: ಮದುವೆ ಕರೆಯೋದು ನೆನಪಾಯ್ತಾ?
2: ಮದುವೆ ಒಂದೇ ಅಲ್ಲ, ಯಾವುದೇ ವಿಷಯ ಆಗಿರ್ಲಿ ಒಟ್ಟಿನಲ್ಲಿ ಫೋನ್ ಆಯಿಸೋದು ಎಲ್ಲರ ಸಮಯ ಹಾಳು ಮಾಡೋದು. ರತ್ನಮ್ಮ ಅಂತ
1: ನಿಜ ನಿಜ, ರತ್ನಮ್ಮನವರು ನಮ್ಮ ಕಥಾನಾಯಕಿ.
2: ಕಥಾನಾಯಕಿ
1: ಆಕೆ ಬಗ್ಗೆ ನಿಮಗೆ ನಾನು ವಿವರ ಕೊಟ್ಟಿದ್ದೆ.
2: ಹೌದು,
1: ಯಾಕೆ ಸಾಯಿಲಕ್ಷ್ಮಿ ಒಂದು ಪ್ರಹಸನ ಕೇಳಿಸ್ಬಾರ್ದು ಅಂತ ನೀವು ಹೇಳಿದ್ರಿ.
2: ಯಾಕೆ ಅಂದ್ರೆ ನನಗನ್ನಿಸ್ತಪ್ಪ, ಹೇಳ್ಬಿಡ್ಲ ಒಂದ್ ಚುಟ್ಕ. ಯಾಕೆ ಅಂತ ಅಂದ್ರೆ ನಮಗೆ ಸಮಯ ಸಿಕ್ಕಿದ ತಕ್ಷಣ ಬೇರೆಯವ್ರಿಗೂ ಹಾಗೆ ಇರುತ್ತೆ. ನಾವೇನೋ ಮಲ್ಕೊಂಡಿದ್ರೆ ಸೋಮಾರಿಗಳ ತರ ಬೇರೆಯವರು ಮಲಗಿರ್ತಾರೆ. ಹಾಗಂದ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ?
1: ಯಾರಿಗೂ ಸಮಯ ಇಲ್ಲ. ಇವತ್ತು
2: ಸಮಯಕ್ಕೆ ಇರೋ ಬೆಲೆ ಬಹುಶಃ ಚಿನ್ನಕ್ಕೂ ಇಲ್ಲ, ಬೆಳ್ಳಿಗೂ ಇಲ್ಲ, ಬಂಗಾರಕ್ಕೂ ಇಲ್ಲ, ಯಾವುದೇ ವಜ್ರ ವೈಢೂರ್ಯಕ್ಕೂ ಇಲ್ಲ. ಹೌದು ಅಲ್ವಾ?
1: ಅದು ನಿಜ. ಅದ್ರ ಜೊತೆನಲ್ಲಿ ನಿಮಗೇನಾದ್ರೆ ನನಗೇನ್ರಿ, ನನ್ನ ಬದುಕು ನಂದು, ನಂದು ನನಗೆ ದೊಡ್ಡದು. ಹೌದಾ? ಅದೇ ಮನೋಭಾವ ಇವತ್ತೊಂದು ದಿನ.
2: ಅದಕ್ಕೆ ರತ್ನಮ್ಮ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್.
1: ಈ ರತ್ನಮ್ಮ ಇವಾಗ ಕರೆಯೋಕೆ ಹೊರಡ್ತಾ ಇದ್ದಾರೆ. ಒಂದು ಪ್ರಹಸನ ಬರೆದ್ಬಿಟ್ಟೆ ನಾನು, ನೀವು ಕೇಳಿಸ್ತೀನಿ ಅಂದ್ರಲ್ಲಪ್ಪ. ಅದಕ್ಕೆ
2: ಕೈಲಿ ಸ್ಕ್ರಿಪ್ಟ್ ಇದೆ, ನೀವೇನು ಅನ್ಕೊಂಡಿದ್ದೀರಿ, ನೀವು ಹೇಳಿ ಮಾತು ಮುಗಿಸೋದ್ರೊಳಗೆ ಆ ಸ್ಕ್ರಿಪ್ಟ್ ನನ್ನ ಕೈಲಿದೆ ಅಂದರೆ ನಾನೂ ನಿಮ್ಮ ಸಮಯವನ್ನು ಕೇಳುಗರ ಸಮಯವನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶ. ಆಯ್ತಾ?
1: ಅದಕ್ಕೊಂದು ಹೆಸರಿಟ್ಟಿದ್ದೀನಿ, ಏನು ಗೊತ್ತಾ? ಹಿಡಿದು ಬಿಟ್ರೆ
2: ಬಿಡೋದಿಲ್ಲ,
1: ಅದನ್ನ ನೀವು ಸೇರಿಸ್ಕೋಬೇಕು. ನೋಡಿ, ಈಗ ನೀವು ನಿರೂಪಕರು ಈ ಪ್ರಹಸನಕ್ಕೆ.
2: ಆಯ್ತಪ್ಪ.
1: ಮತ್ತೆ ಪಾತ್ರಧಾರಿಗಳು ಕಾಯ್ತಾ ಇದ್ದಾರೆ, ಯಾವ ದೃಶ್ಯದಲ್ಲಿ ನಾವು ನಮ್ಮ ಪಾತ್ರ ನಿರ್ವಹಿಸೋದು ಅಂತ. ರತ್ನಮ್ಮ ಅಂತೂ ಕುರ್ಚಿ ಮೇಲೆ ಕೂತೇ ಬಿಟ್ಟಿದ್ದಾರೆ.
2: ಸರಿ, ಹಾಗಿದ್ರೆ ಶುರು ಮಾಡ್ಬಿಡೋಣ.
1: ಶುರು ಮಾಡ್ಬಿಡಿ.
2: ಕೆಲವರು ಇರ್ತಾರೆ ನೋಡಿ, ಅವ್ರ ಹತ್ರ ಸಮಯ ದಂಡಿಯಾಗಿರುತ್ತೆ. ಬೇರೆಯವರ ಸಮಯ ಸಮಯದ ಬಗ್ಗೆ ಅವ್ರಿಗೆ ಲಕ್ಷ್ಯವೇ ಇರೋದಿಲ್ಲ. ಅವರು ಕಾಲವನ್ನು ಚೆನ್ನಾಗಿ ಬಳಸ್ಕೊಂಡೇ ವಿಷಯ ಹೊರಕ್ಕೆ ಹಾಕೋದು. ಅಂತಹ ಕೆಲವು ಪ್ರಸಂಗಗಳು ನಿಮಗಾಗಿ, ನಿಮ್ಮ ಕಿವಿಗಳಿಗಾಗಿ. ರತ್ನಮ್ಮನವ್ರಿಗೆ ಈಗ 75 ಪ್ರಾಯ. ಆಸ್ಟ್ರೇಲಿಯಾದಲ್ಲಿ

0: ಅವ ಮಗಳು ಜಮುನಳ ಸಂಸಾರ. ಇಷ್ಟಕ್ಕೆ ತಕ್ಕ ಗಂಡ ಸಿಕ್ಕದೆ ಮೊಮ್ಮಗಳು ಸುಮನ ಅವಳು ಮದುವೆ ವಿಪರೀತ ನಿಧಾನವಾಗಿ ಅವಳು 30 ಗಡಿ ದಾಟುವವಳಿದ್ದಾಳೆ. ಎಲ್ಲ ದೇಶದ ಭಾರತೀಯ ಮೂಲದ ರಾಜಕುಮಾರರು ಮೆಲ್ಬರ್ನ್ ಸ್ವಯಂವರದಲ್ಲಿ ಭಾಗವಹಿಸಿದರ ಫಲವೋ ಏನೋ, ಸುಮನ ಗಂಡೊಂದನ್ನು ಮೆಚ್ಚಿ ಮಾಲೆ ಹಾಕೋವಳಿದ್ದಾಳೆ. ಈಗ ಮದುವೆ ಬರೋ ಭಾನುವಾರವೇ ಬೆಳಿಗ್ಗೆ 10:30 ಛತ್ರದಲ್ಲ ಪಂಚತಾರ ಹೋಟ್ಲಲ್ಲಿ. ರತ್ನಮ್ಮನವರ ಸಂಭ್ರಮ ಕೇಳಬೇಕೇ, ಕೈಲಾಗದಿದ್ರೂ ಕಾಲಾಡದಿದ್ರೂ ಖುಷಿಯಿಂದ ಕುಣಿದಾಡ್ತಿದ್ದಾರೆ. ಕೆಲವರನ್ನೇ ಆಮಂತ್ರಿಸೋದಕ್ಕೆ ಅಂತ ಆಯ್ಕೆ ಮಾಡಿಕೊಂಡು ಮೊಬೈಲ್ ಹಿಡಿದು ಅವ್ರ ನಂಬರಿಗೆ ಫೋನ್ ಹೊಡಿತಾ ಕೂತಿದ್ದಾರೆ. ದನಿಲು ಎಳೆತನ ಇಣುಕ್ತಾ ಇದೆ. ತಡ ಯಾಕೆ, ನೀವೇ ಕೇಳಿ ನಿರ್ಧರಿಸಿ.
1: ಹಲೋ,
2: ಯಾರು?
1: ರಮಾದೇವಿನಾ? ಹೌದು, ನಾನು ರಮಾ. ನೀವ್ ಯಾರು?
2: ನಾನು ರತ್ನಮ್ಮ. ಗೊತ್ತಾಗ್ಲಿಲ್ವಾ?
1: ಓ ರತ್ನ, ನಮಸ್ಕಾರ. ಚೆನ್ನಾಗಿದ್ದೀರಾ?
2: ನಮಸ್ಕಾರಮ್ಮ. ಆಯ್ತಾ ಕೆಲ್ಸ ಎಲ್ಲ?
1: ಕೇಳಿಸ್ದವಳೆ, ಸರಿಯಾದ ಸಮಯಕ್ಕೆ ಬಂದ್ರಲ್ವೇ ಕೆಲ್ಸ. ಅವಳ ಮುಖ ದರ್ಶನವಾಗಿ 2 ದಿನ ಆಗೋಯ್ತು.
2: ಓ ಅದ್ ಸರಿ ಅನ್ನಿ. ಅವ್ರದ್ದೇನ್ ಸರ್ಕಾರಿ ಕೆಲ್ಸನಾ? ಟೈಮ್ ಆದ್ಮೇಲೆ ಬಂದು ಮುಂಚೆ ಹೋಗೋಕ್ಕೆ. ಯಜಮಾನ್ರು ವಾಕಿಂಗ್ ಇಂದ ಬಂದ್ರಾ ಹೇಗೆ?
1: ಚೆನ್ನಾಗಿ ಕೇಳಿದ್ರಿ. ಮನೆ ಕೆಲಸದವಳಿಲ್ಲ 2 ದಿನದಿಂದ. ಆ ಯೋಚನೆಯಲ್ಲಿ ಯಜಮಾನ್ರು ವಾಕಿಂಗ್ ಇಂದ ವಾಪಸ್ಸೇ ಬರೋದಿಲ್ಲ ಅಂತೀನಿ.
2: ಯಾಕಂತೆ?
1: ಮತ್ತಿನ್ನೇನ್ರಿ, ಬೇಗ ಬಂದ್ರೆ ಪೊರ್ಕೆ ಹಿಡಿಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ. ಎಲ್ಲ ಕೆಲಸ ನಾನೇ ಕೈಲಾದ ಹಾಗೆ ಮುಗಿಸಿದ ಮೇಲೆ ಬೆಕ್ಕಿನ ತರ ಕಳ್ಳ ಹೆಜ್ಜೆ ಇಟ್ಕೊಂಡು ಬರ್ತಾರ ನೋಡಿಪ್ಪ. ಬಂದು ನ್ಯೂಸ್ ಪೇಪರ್ ಹಿಡ್ಕೊಂಡು ಕೂತ್ ಬಿಟ್ರೆ ಅಲ್ಲಿಗೆ ಮುಗೀತು. ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಬರುತ್ತೇನೋ ಅಂತ ಅಡಿಗೆ ಮನೆ ಕಡೆ ಅವಾಗವಾಗ ಕಳ್ಳನೋಟ ಬೀರ್ತಾ ಇರ್ತಾರೆ. ಹೋಗ್ಲಿ ಪಾಪ ಅಂತ ನಾನೇ ಕಾಫಿ ಕೊಟ್ಟು ಸುಮ್ಮನಾಗ್ಬಿಡ್ತೀನಿ ನೋಡಿ. ರತ್ನಮ್ಮ, ಅದಿರ್ಲಿ, ನೀವ್ ಯಾಕೆ ಫೋನ್ ಮಾಡಿದ್ದು? ಏನು ವಿಶೇಷ?
2: ಸರಿ ಪಾಪ, ನೀವೇನೋ ತುಂಬಾ ಗಡ್ಬಿಡಿಯಲ್ಲಿದ್ದೀರಿ ಅಂದ್ರೂ ನನ್ ಮಗಳು
1: ಯಾರು? ಅದೇ ಜಮುನಾನೇ. ಓಹೋಹೋ, ಹೇಳಿ ಏನಾಯ್ತು?
2: ಜಮುನಾ ಗೊತ್ತಲ್ವಾ ನಿಮ್ಗೆ?
1: ಗೊತ್ತಿಲ್ದೆ ಏನ್ರಿ, ನಮ್ ಕಣ್ಣು ಮುಂದೆ ಬೆಳೆದ ಹುಡುಗಿ ಅಲ್ವೇ. ನಮ್ ಮಗನ್ ಜೊತೆಲಿ ಕಣ್ಣಾ ಮುಚ್ಚಾಲೆ ಆಡ್ದವಳು, ಕೊಳ್ಳೊಪ್ಸಿ ಹಾಗೆ ಮದುವೆಯಾಗಿ ಹಾರೇ ಬಿಟ್ಲು ಆಸ್ಟ್ರೇಲಿಯಾಗೆ. ಹೌದು, ಏನೀಗ ಅವಳ ಸಮಾಚಾರ?
2: ಏನು ಅಂತಂದ್ರೆ, ಅದೇ ಜಮ್ನಾ ಮಗಳು ಸುಮ್ನ ಇದ್ದಾಳಲ್ಲ.
1: ಹೋ ಸುಮ್ನ,
2: ಅಲ್ಲೇ ಆಸ್ಟ್ರೇಲಿಯಾದಲ್ಲಿ ಓದಿ ಬರೆದು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮೆಡಲ್ ತಗೊಂಡ್ಲಲ್ಲ.
1: ಹೌದು.
2: ಅವಳು ಯಾಕೋ ರಮ ಯಾವ ಗಂಡ ಬಂದ್ರು ಒಪ್ತಾನೆ ಇರ್ಲಿಲ್ಲ.
1: ಅಂದ್ರೆ ಆಶ್ರಮ ಸೇರ್ಬಿಟ್ಲೇನು?
2: ಇಲ್ಲಪ್ಪ, ನೋಡಿ 50-60 ಗಂಡುಗಳ ಫೋಟೋ ಜಾತಕ ಪರಸ್ಪರ ವಿನಿಮಯ ಆಗಿ ಕೊನೆಗೆ ಲಾಟ್ರಿ ಎತ್ತಿ ಒಂದು ಗಂಡನ್ನ ಮೆಚ್ಕೊಂಡ್ಬಿಟ್ಟಿದ್ದಾಳೆ.
1: ಓ,
2: ಅವಳ ಮದುವೆ ಬರೋ ಭಾನುವಾರ.
1: ಎಲ್ಲಿ? ಆಸ್ಟ್ರೇಲಿಯಾದಲ್ಲೇನಾ?
2: ಇಲ್ಲಪ್ಪ, ಇಲ್ಲೇನೆ.
1: ಎಲ್ಲಿ?
2: ಅದೇ ಹೋಟೆಲ್ ಅಲ್ಲಿ.
1: ಯಾವ ಹೋಟೆಲ್ ಅಪ್ಪ?
2: ಲಂಬೋದರ.
1: ಓಹೋಹೋಹೋ, ಲಂಬೋದರ ಹೋಟೆಲ್.
2: ಲಂಬೋದರ ಹೋಟೆಲ್ ಅಲ್ಲಿ ಬೆಳಗ್ಗೆ 10 ಮದುವೆ, ಮಧ್ಯಾಹ್ನ 12 ಊಟ.
0: ಇಷ್ಟಕ್ ನಿಲ್ಲತ್ತಾ ರತ್ನಮ್ಮ ಮುಂದುವರ್ಸ್ತಾ?
2: ರಮಾ ರಮಾ, ಏನು ಮಾತೇ ಇಲ್ವಲ್ಲ, ಕೇಳಿಸ್ತಾ ಇದೆಯಾ? ಓ, ಈ ಫೋನ್ ಈಗ್ಲೇ ಕಟ್ ಆಗ್ಬೇಕಾ? ಈ ಫೋನ್ನವ್ರಿಗೆ ಯಾರಾದ್ರೂ ಆತ್ಮೀಯವಾಗಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಎಷ್ಟು ಹೊಟ್ಟೆ ಕಿಚ್ಚು ಅಂತೀನಿ. ಅಲ್ಲ,
1: ಸುಮ್ಮನ ಮದ್ವೆ.

0: ಗೆ ಲಕ್ಷ್ಮಣ್ ಕರೆಯೋಕ್ ಮುಂಚೆನೆ ಡಿಸ್ಕನೆಕ್ಟ್ ಆಗೋಯ್ತಲ್ಲ. ಓ, ಏನೇ ಆಗ್ಲಿ, ಹೋಟೆಲ್ ಲಂಬೋದರ ಊಟ ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ, ನೋಡೋಣ. ರಮಾನೇ ಫೋನ್ ಮಾಡಿ ವಿಚಾರಿಸ್ಲಿ, ವಿವರ ತಗೊಂಡೇ ತಗೋತಾರೆ ನನಗ್ ಗೊತ್ತು. ಸುಮ್ಸುಮ್ನೆ ನಾನ್ ಯಾಕೆ ಕರೆನ್ಸಿ ವೇಸ್ಟ್ ಮಾಡ್ಕೊಳ್ಳಿ?
1: ಅಂತೂ ರತ್ನಮ್ಮ ರಮಾದೇವಿ ಸಂಭಾಷಣೆ ತುಂಡಾಗಿ ಹೋಯ್ತು. ರಮಾದೇವಿ ಮನೆಗೆಲಸದಲ್ಲಿ ಬ್ಯುಸಿ, ಸಾಲದ್ದಕ್ಕೆ ತಾವು ಆಡಿಸಿ ಬೆಳೆಸಿದ ಹುಡುಗಿ ಜಮುನಾ ನೇರವಾಗಿ ಬಂದು ಅಕ್ಷತೆ ಕೊಟ್ಟು ಕರೆಯೋಕೇನು ಗುನುಗೂ. ಈ ಕಾಲದವರು ಎಲ್ಲ ಫೋನಲ್ಲೇ ಮುಗಿಸ್ಬಿಡ್ತಾರೆ. ಪಾತ್ರೆ ಪರ್ವತ ಕರಗಿಸಿ ಬೆಟ್ಟದಷ್ಟು ಬಟ್ಟೆ ಒಗೆದು ಸುಸ್ತಾಗಿ ಹೋಗಿದೆ, ನೆಮ್ಮದಿಯಾಗಿ ಕೂರೋಣ ಅಂತ ಅಂದ್ಕೊಂಡು ರಮಾದೇವಿ ಫೋನ್ ಮಾಡೋ ಸುದ್ದಿಗೆ ಹೋಗದೆ ಕಾಲು ಚಾಚಿ ಕೂತು ಆರಾಮದ ಸುಖ ಅನುಭವಿಸಲಾರಂಭಿಸಿದರು. ನೋಡೋಣ ರತ್ನಮ್ಮ ಏನು ಮಾಡ್ತಿದ್ದಾರೆ ಅಂತ. ಅರೆ, ರತ್ನಮ್ಮ ಕನ್ನಡಕವನ್ನು ಸರಿಪಡಿಸಿಕೊಂಡು ಆಮಂತ್ರಣ ಪಟ್ಟಿಯಲ್ಲಿನ ಎರಡನೇ ಹೆಸರಿನತ್ತ ಕಣ್ಣು ಹಾಯಿಸಿ ಫೋನ್ ನಂಬರ್ ಒತ್ತೆ ಬಿಟ್ಟರು. ಆ ಕಡೆಯಿಂದ ಬಂತು ಕಮಲಾ ಧ್ವನಿ. ಹಲೋ, ಹಾಂ, ಈ ಕಮಲ ಸರ್ಕಾರಿ ಅಧಿಕಾರಿ, ಉಸಿರಾಡೋದು ಸಹಜ ಕ್ರಿಯೆ ಆದ್ದರಿಂದ ನಡೀತಾ ಇದೆ ಅಷ್ಟೇ, ಅವಳಿಗೆ ಅಷ್ಟೂ ಬಿಡುವಿಲ್ಲ. ಮಕ್ಕಳನ್ನ ಕಾಲೇಜಿಗೆ ಹೊಟ್ಟೆ ತುಂಬಿಸಿ ಡಬ್ಬೊಟ್ಟು ಕಳಿಸಾಯಿತು. ಮುದ್ದು ನಾಯಿ ಟುಂಬಿಸಿಗೆ ಚಪಾತಿ ಒತ್ತುತ್ತಾ ಇದ್ದಾಳೆ. ಅದಕ್ಕೋ ಒಂದು ಚಪಾತಿ ಒಲೆ ಮೇಲಿರಬೇಕು, ಇನ್ನೊಂದನ್ನು ಮುರಿದು ತಿನ್ನಿಸ್ಕೊ. ಅಂತ ಹದವಾದ ಬಿಸಿ ಬೇಕು ಈ ಟುಂಬಿಸಿಗೆ. ಕಮಲ ಚಪಾತಿ ಹಿಟ್ಟು ಉಂಡೆ ಮಾಡಿ ಎಣ್ಣೆ ಸವರಿ ಸಾಟಿ ಹಾಕಿ ಒತ್ತುತ್ತಾ ಇದ್ದಾಳೆ. ಬಂತು, ಬಂದೇ ಬಂತು ರತ್ನಮ್ಮನ ಕರೆ.
2: ಹಲೋ.
0: ಹಾಂ, ಹಲೋ, ಕಮಲ ಅಲ್ವಾ?
2: ಹೌದು, ಯಾರು? ರತ್ನ ಅಂಟಿನ.
0: ಓ ಕಮಲ, ಎಷ್ಟ್ ಚೆನ್ನಾಗಿ ಗುರ್ತಿಡ್ಬಿಟ್ಟಿಯಲ್ಲಮ್ಮ ನೀನು ನನ್ ಧ್ವನಿನ. ಹಾ, ಏನ್ ಮಾಡ್ತಾ ಇದೀಯಮ್ಮ?
2: ಆಂಟಿ, ಟುಂಬಿಸಿಗೆ ಚಪಾತಿ ರೆಡಿ ಆಗ್ತಿದೆ.
0: ಓ, ನಿಮ್ಮ ಮನೆನಲ್ಲಿ ಬಿಡಮ್ಮ, ಎಲ್ರಿಗೂ ಆ ಟುಂಬಿಸಿ ಅಂದ್ರೆ ಪಂಚಪ್ರಾಣ, ಎಲ್ರಿಗೂ ಕೈ ಮಗು. ಅದಕ್ಕೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಟ್ಬಿಡ್ತೀರಾ? ಆ ಮೂಕ ಪ್ರಾಣಿಯ ರಾಜಯೋಗ ನೋಡು, ಹೇಗ್ ಮಾಡಿಸ್ಕೊಳ್ಳುತ್ತೆ ಉಪಚಾರ.
2: ಆಂಟಿ, ಆಫೀಸ್ಗೆ ಹೋಗಿ ಫೋನ್ ಮಾಡ್ಲಾ?
0: ಓ ಕಮಲ, ನೀನು ಬಿಡುವಾಗೆ ಫೋನ್ ಮಾಡಿದಾಗ ನಾನ್ ಸಿಗ್ಬೇಕಲ್ಲ. ನೋಡೋ, ಸ್ನಾನ ಪೂಜೆ ಅದು ಇದು ಅಂತ ನಾನು ತುಂಬಾ ಬ್ಯುಸಿಯಾಗಿ ಹೋಗ್ತೀನಮ್ಮ. ನೋಡೋ, ವಿಷಯ ಹೇಳ್ಬಿಡ್ತೀನಿ. ನನ್ ಮೊಮ್ಮಗಳು ಸುಮಣ ಗಲ್ವಾ ನಿನ್ಗೆ?
2: ಹಾ, ಗೊತ್ತು ಆಂಟಿ.
0: ಅವಳು ಮದ್ವೆ ಅಮ್ಮ ಬರೋ ಭಾನುವಾರ ಬೆಳಿಗ್ಗೆ 10:30.
2: ಎಲ್ಲಿ ಆಂಟಿ?
0: ಅದೇ ಪಂಚತಾರ ಹೋಟೆಲ್ ಇದೆಯಲ್ಲ ಲಂಬೋದರ, ಆ ಹೋಟೆಲ್ ಅಲ್ಲಮ್ಮ.
2: ಹೌದಾ ಆಂಟಿ, ತುಂಬಾ ಸಂತೋಷ, ನಾನ್ ಬರ್ತೀನಿ.
0: ಹುಡುಗ ಯಾರು ಅಂತ ಕೇಳೇ ಇಲ್ವಲ್ಲ ಕಮಲ.
2: ಓ
0: ನೋಡು, ಹುಡುಗ ಅಮೆರಿಕಾದಲ್ಲಿ ಓದಿ PhD ಮಾಡಿ ಈಗ ಮೆಲ್ಬೋರ್ನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ತುಂಬಾ ದೊಡ್ಡ ಕೆಲಸ.
2: ಓ,
0: ಅವ್ರ ತಂದೆ ತಾಯಿ ಇಲ್ಲೇ ಜಯನಗರದಲ್ಲೇ ಇದ್ದಾರೆ.
2: ಓಕೆ.
0: ನೋಡಮ್ಮ, ತುಂಬಾ ಒಳ್ಳೆ ಜನ, ಈಗ ಸ್ವಲ್ಪ ಆರಾಮಿಲ್ಲ. ಒಂದು ಕಾಲದಲ್ಲಿ ತಾನೇ ಕಾರು ಓಡಿಸ್ತಿದ್ದ ಹೆಂಗ್ಸು ಈಗ ಟ್ಯಾಕ್ಸಿಲ್ ಓಡಾಡ್ತಾರೆ. ಮನೆ ತುಂಬಾ ಆಳು ಕಾಳು, ಒಳ್ಳೆ ಅನುಕೂಲವಂತರು. ನೋಡು, ನಮ್ ಸುಮ್ನಾಗೆ ವಜ್ರದ್ದು ಪ್ಲಾಟಿನಮ್ಮು ಚಿನ್ನದ್ದು ಅಂತ ಎಲ್ಲಾ ಸೀರೆಗು ಒಂದೊಂದು ಮ್ಯಾಚಿಂಗು ಒಂದು 15-20 ಸೆಟ್ ತಂದ್ಬಿಟ್ಟಿದಾರಮ್ಮ.
2: ಹೌದಾ ಆಂಟಿ?
0: ನೋಡು, ಮದ್ವೆಗೆ ನೀನ್ ಬರ್ಲೇಬೇಕು.
2: ಖಂಡಿತ ಬರ್ತೀನಿ ಆಂಟಿ. ಸರಿ, ಫೋನ್ ಇಡ್ಲಾ?
0: ನೋಡು ನೋಡು ಕಮಲ, ಒಂದ್ ನಿಮಿಷ. ಮನೆಗೆ ಒಬ್ಬೊಬ್ರು ಅಂತ ಲೆಕ್ಕ ಹಾಕ್ಬಿಟ್ಟಿದೀವಿ. ಮದ್ವೆ ಕ್ಷೇತ್ರದಲ್ಲಾಗಿದ್ದಿದ್ರೆ ನೀವೆಲ್ಲರೂ ಬರಬಹುದಾಗಿತ್ತು. ಹೋಟೆಲ್ಲು ಪಂಚತಾರ ಹೋಟೆಲ್ ನೋಡು, ತಲೆ ಲೆಕ್ಕ. ಅದಕ್ಕೆ ನಿಂಗೆ ಬರೋಕಾಗ್ದೆ ಇರೂ ಬೇಜಾರಿಲ್ಲ, ಹೇಳ್ಬಿಟ್ರೆ ಸಾಕು. ನೋಡು, ನಾವು ಕರೆಕ್ಟಾಗಿ ಅಲ್ಲಿ ಹೇಳ್ಬಿಡ್ಬಹುದು, ಮೊದ್ಲೇ ತಿಳಿಸ್ಬಿಡು, ಅಲ್ಲಿ ಏನು ವೇಸ್ಟ್ ಆಗೋದಿಲ್ಲ ನೋಡು. ಅದಕ್ಕೆ
2: ಆಂಟಿ, ಮದ್ವೆ ನೆಕ್ಸ್ಟ್ ಸಂಡೇ ಅಲ್ವಾ? ಅಯ್ಯೋ, ಅವತ್ತು ಜೈಪುರದಲ್ಲಿರ್ತೀನಿ ಆಫೀಷಿಯಲ್.

0: ಶಿವೂರ್ ಆಂಟಿ, ಸಾರಿ ಆಂಟಿ, ಮರ್ತ್ ಬಿಟ್ಟಿದ್ದೆ. ಬೆಸ್ಟ್ ವಿಶಸ್ ತಿಳಿಸಿ ಜಮುನ ಸುಮ್ನ ಇಬ್ಬರಿಗೂ.
1: ಕಮಲ ಪಾಪ, ಆ ಹ್ಞೂ ಏನು ಹೇಳೋಕ್ಕಾಗದೆ ತೊಳಲ್ತಾ ಇದ್ದಾಳೆ. ರತ್ನಮ್ಮನವ್ರಿಗೆ ಇದೆಲ್ಲ ತಿಳಿಬೇಕಲ್ಲ, ಅವ್ರ ಪ್ರಯತ್ನನೂ ಪಡಲ್ಲ ಬಿಡಿ.
2: ಅಂದಂಗೆ ನಾಯಿ ದತ್ತಾತ್ರೇಯರ ಸ್ವರೂಪ, ನಿಮ್ಗೆಲ್ಲ ಒಳ್ಳೆ ಪುಣ್ಯ ಸಂಪಾದನೆ ಆಗತ್ತೆ ಬಿಡು.
1: ಇತ್ತ ರತ್ನಮ್ಮನ ವಾಕ್ಝರಿ ಫೋನ್ನಲ್ಲಿ ಹರಿತಿದೆ. ಕಮಲ ಅವರ ಪತಿ ಮನೋಹರ್ ರಾಯರು ಅಡುಗೆ ಮನೆಯ ಬಾಗಿಲಲ್ಲಿ ಬಿಸಿ ಚಪಾತಿಗಾಗಿ ಪ್ಲೇಟ್ ಹಿಡಿದು ಕಾಯ್ತಾ ಇದ್ದಾರೆ. ಮುದ್ದು ಟುಂಬಿಸಿ ಹಾಲಿನ ಸೋಫಾದಲ್ಲಿ ಕುಳು ಬಿಸಿ ಚಪಾತಿ ಮೆದ್ದು ಕಮಲಾಳತ್ತ ದೃಷ್ಟಿ ಹರಿಸಿದೆ. ಪಾಪ ಕಮಲ ಫೋನ್ ಕೆನ್ನೆಗೆ ಒತ್ತಿ ಎಡತೋಳಿನ ಆಸರೆ ನೀಡಿ ಹಿಡ್ಕೊಂಡಿದ್ದಾಳೆ. ಬಲಗೈ ಚಪಾತಿ ಒತ್ತುವ ಬೇಯಿಸುವ ಕೆಲಸದಲ್ಲಿ ಭಾಗಿಯಾಗಿದೆ. ಇನ್ನು 10 ನಿಮಿಷದಲ್ಲಿ ಅವಳು ರೆಡಿಯಾಗಿ ಆಫೀಸ್ಗೆ ಹೊರಡಬೇಕು. ರತ್ನಮ್ಮನಿಗೆ ಈ ತರಾತುರಿ ಅರಿವೇ ಇಲ್ಲ. ಕಡೆಗೆ ಫೋನ್ ಇಟ್ಟೇ ಬಿಟ್ಲು ಕಮಲ. ಇಟ್ಲು ಅನ್ನೋದಕ್ಕಿಂತ ಕುಕ್ಕಿದ್ಲು. ಈ ಕಾಲದವ್ರಿಗೆ ದೊಡ್ಡವರು ಚಿಕ್ಕರು ಅನ್ನೋದೇ ಇಲ್ಲ. ಸಿಡಿಮಿಡಿಯಾಯಿತು ರತ್ನಮ್ಮನಿಗೆ. ಮುಂದೆ ಅವರ ಬೆರಳು ಒತ್ತಿದ್ದು ನಾಗಮಣಿಯ ನಂಬರ್ಗೆ. ನಾಗಮಣಿ ಬರಹಗಾರ್ತಿ, ಒಂದಷ್ಟು ಹೆಸರಿದೆ. ರತ್ನಮ್ಮನ ಬಗ್ಗೆ 4 ಸಾಲ ಯಾವತ್ತೂ ಸಂಜೆ ಪತ್ರಿಕೆಗೆ ಬರೆದ ಋಣದ ಕರೆಯೋಲೆ ಈಗ ಅವರ ಕಿವಿ ಸೇರು.
3: ಮಣಿ ನಮಸ್ಕಾರ, ನಾನು ರತ್ನಮ್ಮ. ಹೇಗಿದ್ದೀರಿ?
4: ಚೆನ್ನಾಗಿದ್ದೀನಿ, ನೀವು?
3: ಓ ಚೆನ್ನಾಗಿದ್ದೀನಿ. ನಿಮ್ಮಂಥವರು ಪದೇ ಪದೇ ನಮ್ಮ ಬಗ್ಗೆ ಬರೆದ್ರೆ ನಾವು ಚೆನ್ನಾಗಿ ಪರಿಚಯ ಆಗ್ತೀವಿ.
1: ಮಣಿ ಯಾವ ದಿಕ್ಕಿನಲ್ಲಿ ಎದ್ದಿದ್ರೋ ಕಾಣೆ. ರತ್ನಮ್ಮ ಸೀದಾ ವಿಷಯಕ್ಕೆ ಪ್ರವೇಶ ಮಾಡಿಬಿಟ್ರು. ಹಳೆಯ 2 ಅನುಭವಗಳು ಕಾರಣ ಇರಬಹುದು ಅನ್ನಿ.
3: ಅದೇ ಮಣಿ, ನನ್ನ ಮೊಮ್ಮಗಳು ಸುಮನ, ಅವಳ ಮದುವೆ ಬರೋ ಭಾನುವಾರ ಲಂಬೋದರ ಹೋಟೆಲ್ನಲ್ಲಿ. 10:30 ಮುಹೂರ್ತ, 12 ಗಂಟೆಗೆ ಲಂಚ್.
4: ಓ ತುಂಬಾ ಸಂತೋಷ, ಅಭಿನಂದನೆಗಳು.
3: ಓ ಫೋನ್ನಲ್ಲಿ ಹೇಳಿದ್ರೆ ಆಗೋದಿಲ್ಲ, ಬರಲೇಬೇಕು. ನೇರವಾಗಿ ಬಂದು ಅಲ್ಲೇ ಹೇಳಿ ಅಕ್ಷತೆ ಹಾಕ್ಬೇಕು.
4: ನಿಮ್ದು ದೊಡ್ಡ ಮನ್ಸು, ಎಲ್ರು ತುಂಬಾ ಹಚ್ಕೋತೀರಪ್ಪ.
3: ಅಯ್ಯೋ ನಾನೆಲ್ಲಿ ಹಚ್ಕೊಂಡೆ, ನನ್ ಮಗಳು ಜಮ್ನ ಇದ್ದಾಳಲ್ಲ, ಲಿಸ್ಟ್ ಮಾಡಿದಾಳೆ. ಅದ್ರಲ್ಲಿ ಮೊದ್ಲ ಹೆಸರೇ ನಿಮ್ದು, ಪಕ್ಕದಲ್ಲೇ ಪೇಪರ್ ಆಂಟಿ ಅಂತ ಬ್ರಾಕೆಟ್ ನಲ್ಲಿ ಬರೆದು ಬಿಟ್ಟಿದ್ದಾಳೆ. ನಾನಂತೂ ನಿಮ್ಮನ್ ಬಿಡೋ ಹಾಗ ಇಲ್ವೇ ಇಲ್ಲ. ನಿಮ್ಮಂತಹ ಸಾಹಿತಿ ನಮ್ಮ ಮಿತ್ರೆ ಅಂತ ಹುಡುಗನ ಮನೆಯವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅವರೆಲ್ಲ ನಿಮ್ಮನ್ನ ಭೇಟಿಯಾಗೋದಕ್ಕೆ ತುದಿಗಾಲಲ್ ಕಾಯ್ತಾ ಇದ್ದಾರೆ.
4: ಹೌದು, ನನಗೆ ಸುಮಾರು ಜನ ಗೊತ್ತಿಲ್ಲ, ಆದ್ರೆ ನನ್ನ ಲೇಖನೆ ಮೂಲಕ ಎಲ್ರಿಗೂ ನಾನು ಚೆನ್ನಾಗಿ ಪರಿಚಯ. ಆಗಾಗ ನನ್ನ ಫೋಟೋ ಕೂಡ ಪೇಪರ್ನಲ್ಲಿ ಬರ್ತಾ ಇರುತ್ತೆ. ಅಷ್ಟೇ ಯಾಕೆ, ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿವೆ. ಸಂತೋಷ, ಬರ್ತೀನಿ.
3: ಖಂಡಿತ ಬರ್ಬೇಕು.

0: ಅಂತೂ ಸೂರ್ಯ ರಂಗು ರಂಗಾಗಿ ಅಸ್ತಂಗತನಾಗುವ ಹೊತ್ತಿಗೆ ರತ್ನಂನವರ ಮೊಬೈಲ್ ಕರೆಯೋಲೆ ತರಂಗಗಳ ಮೂಲಕ ಅವರ ಆಪ್ತೇಷ್ಟರ ಕಿವಿಗಳನ್ನು ಮುಟ್ಟಿತ್ತು. ಹೃದಯವನ್ನ ತಟ್ಟಿತ್ತು ಅಂತ ಹೇಳೋದು ಸ್ವಲ್ಪ ಕಷ್ಟ ಬಿಡಿ. ಫೋನ್ ಮಾಡಿದವರೆಲ್ಲರ ಗಡಿಬಿಡಿಯ ಹಿನ್ನೆಲೆ ರತ್ನಂನವರನ್ನ ಗಂಭೀರ ಚಿಂತನೆಗೆ ಹಚ್ಚಿದ್ದು ನಿಜ. ಅಲ್ಲ, ನಾನು ಸುಮ್ಮನಾಳ ಗಂಡನ ಮನೆಯವರ ಅಷ್ಟೈಶ್ವರ್ಯದ ಬಗ್ಗೆ ಎಳೆಯಾಗಿ ಮನ ಮುಟ್ಟೋ ಹಾಗೆ ಕಣ್ಣು ಕಿವಿ ಅರಳೋ ರೀತಿಲಿ ಪರಿಚಯ ಮಾಡಿಕೊಡ್ಬೇಕು ಅಂತ ಇದ್ರೆ ಒಬ್ರಿಗೂ ಕೇಳಿಸ್ಕೊಳ್ಳೋ ತಾಳ್ಮೆನೆ ಕಾಣೆ. ಇಂಥ ಫಾಸ್ಟ್ ಲೈಫ್ ಗಿತ್ತ ನಮ್ಮ ಬೆಂಗಳೂರಿನವ್ರಿಗೆ. ಸುಮ್ಮನಾಳ ಮದುವೆ ಆರಂಭ ಅಷ್ಟೇ, ಆಮೇಲೆ ಮುಂದೆ ಬೇಕಾದಷ್ಟು ಸಮಾರಂಭಗಳಿರ್ತವೆ. ಆಗ ಒಬ್ಬೊಬ್ಬರು ಬಿಡುವು ನೋಡಿಕೊಂಡೆ ಸಿರಿ ಸಂಪತ್ತಿನ ಸಮಾಚಾರ ಹಂಚಿಕೊಂಡ್ರೆ ಆಯಿತು ಅಂತ ಹೇಳಿ ರತ್ನಮ್ಮ ತಮ್ಮ ನೆಚ್ಚಿನ ಟಿವಿ ಸೀರಿಯಲ್ ಕಡೆಗೆ ಮುಖ ಮಾಡಿದ್ರು.
1: ಗೋಪಾಲ್ಜಿ,
0: ಹೇಳಿ ಸಾಯಿಲಕ್ಷ್ಮಿ.
1: ನೀವೇನೋ ಪ್ರಹಸನವನ್ನ ಗಂಭೀರವಾಗಿ ಪರಿಚಯ ಮಾಡಿಕೊಟ್ಬಿಟ್ರಿ.
0: ಏನ್ ಮಾಡೋದಪ್ಪ, ನೀವು ಹಾಗೆ ಬರೆದು ಬಿಟ್ಟಿದ್ದೀರಲ್ಲ.
1: ಪ್ರಸಂಗ ಒಂದು ಪ್ರೇರಣೆ ಕೊಟ್ಟಿದ್ದು
0: ನೋಡಿ. ಪ್ರತಿಯೊಂದಕ್ಕೂ ಒಂದು ಪ್ರೇರಣೆ ಕಾರಣ ಅಲ್ವಾ?
1: ಹೌದು,
0: ರಾಮಾಯಣ ಮಹಾಭಾರತ ರಚನೆ ಇದೆಲ್ಲ ಪ್ರೇರಣೆ ಮೂಲಕವೇ. ನೀವು ಬಿಡಿಯಪ್ಪ, ನಿಮ್ಮ ಪೆನ್ನು ಹರಿತಾ ಜಾಸ್ತಿ. ಯಾವುದನ್ನು ನೀವು ತಮಾಷೆ ಮಾಡ್ತಾ ಮಾಡ್ತಾನೆ ಎಲ್ಲಿ ಹೇಗೆ ಹೊಡಿಬೇಕು ಹೊಡಿತೀರಾ ಬಿಡಿ, ತಲುಪಿಸ್ಬಿಡ್ತೀರಾ ಒಟ್ಟಿನಲ್ಲಿ ಜನ.
1: ಪೆನ್ನಿನ ಕೆಲಸಾನೇ ಒಂದು ನದಿ ತರ ಹರಿತಾನೆ ಇರ್ಬೇಕಲ್ವಾ? ಹರಿತಾನೂ ಇರಬೇಕು, ಹರಿತಾನೂ ಇರಬೇಕು.
0: ಚೆನ್ನಾಗಿದೆ.
1: ಗೋಪಾಲ್ಜಿ,
0: ಹೇಳಿ.
1: ನಮ್ಮ ಕಲಾವಿದ್ರನ್ನ ಪರಿಚಯ ಮಾಡ್ಕೋಬೇಡ್ವಾ?
0: ಉಂಟೇನ್ರಿ ಅಲ್ವಾ, ಅವ್ರು ಎಷ್ಟು ಚೆನ್ನಾಗಿ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಜೀವ ತುಂಬಿದ್ದಾರೆ
1: ನೋಡಿ. ರತ್ನಮ್ಮನ ಪಾತ್ರಧಾರಿ ಯಾರು ಹೇಳಿ?
0: ರಮಾ. ರಮಾ,
1: ರಮಾ ಎಸ್ ಹಿರೇಭಟ್ಟ. ರಮನ್ ಜೊತೆ ಬೇರೆ ಬೇರೆ ದೃಶ್ಯಗಳಲ್ಲಿ ಅಂದ್ರೆ ಫೋನ್ ಮೂಲಕ ಮಾತಾಡಿದವರು ಪತ್ರಕರ್ತೆ ನಾಗಮಣಿಯಾಗಿ ಸಹನ, ಸರ್ಕಾರಿ ಅಧಿಕಾರಿ ಕಮಲಾ ಪಾತ್ರಧಾರಿ ಪ್ರಿಯಾ ಕೆರವಾಶೆ, ಗೃಹಿಣಿ ರಮಾದೇವಿಯಾಗಿ ಆಶಾ ವಿಶ್ವನಾಥ್. ಸಮಯ ಎಷ್ಟು ದುಬಾರಿ ಇವತ್ತಿನ ದಿನಮಾನದಲ್ಲಿ, ಸಮಯದ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನೋದೊಂದು ಸಣ್ಣ ಸಂದೇಶ ನಮ್ಮ ಕಾರ್ಯಕ್ರಮದಲ್ಲಿತ್ತು, ಏನಂತೀರಿ?
0: ತುಂಬ ಚೆನ್ನಾಗಿತ್ತು. ಕಳೆದ ಕಾಲ ಆಡಿದ ಮಾತು ಒಡೆದ ಮಡಿಕೆ ಯಾವುದು ವಾಪಸ್ ಬರಲ್ಲ ಅಂತಾರಲ್ಲ, ಅದಕ್ಕೆ ನಿದರ್ಶನ ಪ್ರಾಯವಾಗಿದ್ದೇ ಈ ಕಾರ್ಯಕ್ರಮ ಅಂತ ನನಗನ್ನಿಸ್ತು ಸಾಯಿಲಕ್ಷ್ಮಿ.
1: ಅಂದ್ರೆ ಸುಮ್ಮನೆ ನಕ್ಕು ಮರ್ತು ಬಿಡಬೇಡಿ ಅನ್ನೋದು ನಮ್ಮ ಆಶಯ
0: ಅಲ್ವಾ?
1: ಅದ್ರ ಹಿಂದೆ ಏನೋ ಒಂದು ಇರುತ್ತೆ ಉದ್ದೇಶ, ಅದ್ರ ಕಡೆ ಗಮನ ಹರಿಸಿ ಅದ್ರ ಬಗ್ಗೆ ಯೋಚನೆ ಮಾಡಿ ಸಾಧ್ಯವಾದ್ರೆ ಅದನ್ನ ಅನುಷ್ಠಾನಕ್ಕೂ ತರೋಣ ಅಂತ.
0: ಆಶಯ ತುಂಬಾ ಚೆನ್ನಾಗಿದೆ
1: ಗೋಪಾಲ್, ನೀವು ಬಿಡು ಮಾಡ್ಕೊಂಡು.
2: ಸಮಯದ ಮಹತ್ವ ಹಾಗೆ ಒಂದು ಮದುವೆಯ ಪ್ರಸಂಗದಲ್ಲಿ ಏನೇನೆಲ್ಲ ಆಗಬಹುದು, ಕರೆಯೋದು ಹೇಗೆ ಅನ್ನೋದನ್ನ ಸೊಗಸಾಗಿ ಪ್ರಹಸನದ ರೂಪದಲ್ಲಿ ಕೇಳಿದಿರಿ. ಪ್ರಸ್ತುತಿ ಗೋಪಾಲ್ ನಾಯಕ್ ಹಾಗೂ ಸಾಯಿಲಕ್ಷ್ಮಿ. ಎಸ್, ಕೇಳ್ತಾ ಇದ್ದೀರಿ ಪರಿಮಳ, ಮುಕ್ತ ಮಾತು, ಮಧುರ ಗಾನ.

0: ಪರಿಮಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಒಂದಷ್ಟು ಮಾತಾಡ್ತಾ ಹಾಗೆ ಪ್ರಹಸನ ಕೇಳಿದ್ವಿ. ಈಗ ಈ ಕಾಲದ ಬಗ್ಗೆ, ಸಮಯದ ಬಗ್ಗೆ ಎಷ್ಟೆಲ್ಲ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ. ಈಗ ಮತ್ತೆ ನಮ್ಮ ಮಿತ್ರ ಸರ್ ಹೇಳ್ತಾರೆ, ಈಗಲೂ ಕಾಲ ಮಿಂಚಿಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಹೌದು, ಯಾವುದಕ್ಕೆ ಅದು ಅವರು ಬಾಯಲ್ಲೇ ಕೇಳಬೇಕು. ಭಾಷೆ, ಚಿತ್ರಗಳು, ಶಿಕ್ಷಣ, ದೇಶಿ ಸೊಗಡು, ಸಮಯ, ಇದರ ಬಗ್ಗೆ ವಿಶೇಷವಾಗಿ ಮಾತಾಡಿದರೆ ಪ್ರಾಧ್ಯಾಪಕರಾದ ಡಾಕ್ಟರ್ ಅರ ಮಿತ್ರ ಅವರು, ಕೇಳೋಣ.
1: ನಾವು ನಗರದ ವಿದ್ಯಾವಂತರು ಪಶ್ಚಿಮದ ಗಾಳಿ ಬಡಿದು ಹಾಳಾಗಿ ಹೋಗಿದ್ದೀವಿ. ನಮ್ಮ ಭಾಷೆ, ನಮ್ಮ ಶಬ್ದರಚನೆ, ನಾವು ಹಿಂದೆ ಚಿಂತಿಸ್ತಾ ಇದ್ದ ಕ್ರಮ ಎಲ್ಲ ಈಗ ಹೊರಭಾಷೆಯಿಂದ ಆಮದಾದ ಪದ್ಧತಿ ಆಗಿಬಿಟ್ಟಿದೆ. ಇಂಥ ಮಹಾನಾಗರಿಕನಾದ ನನ್ನ ಬಳಿ

ಹಳ್ಳಿ ಮೂಲದ ಒಬ್ಬ ಅಧ್ಯಾಪಕ ಬಂದ, ತನ್ನ ದೇಸಿ ಸೊಗಡನ್ನು ಬೀರ್ತಾ ಮಾತಾಡ್ದ. ನಾನು ಹೇಳಿದ್ದಿಷ್ಟೇ, ನಾಳೆ ಬೆಳಗ್ಗೆ ಹೊತ್ತಲ್ಲಿ ಬನ್ನಿ, ನಾನು ಇರ್ತೇನೆ. ಕೂಡಲೇ ಅವನು ಕೇಳಿದ, ಬೆಳಗ್ಗೆನ ಯಾವ ಹೊತ್ತಿನಲ್ಲಿ? ನನಗೆ ಆಶ್ಚರ್ಯ ಆಯಿತು. ಹಾಗಾದರೆ ಎಷ್ಟು ಹೊತ್ತಿದೆ ಅಂತ ಕೂಡಲೇ ಅವನು, ನೀವೆಲ್ಲ ಗಡಿಯಾರ ಕಟ್ಕೊಂಡವರು, ನಿಮಗೆ ಗೊತ್ತಾಗಲ್ಲ, ನಮ್ಮ ಹಳ್ಳಿ ಭಾಷೆನೇ ಬೇರೆ, ಕೋಳಿ ಕೂಗೋ ಹೊತ್ತಿಗೆ ಬರಲೆ ಅಂತ ಕೇಳಿದ. ಆಮೇಲೆ ಇನ್ನೂ ಎಷ್ಟು ಹೊತ್ತಿದೆ ಅನ್ನೋದನ್ನು ಹೇಳಿದೆ. ನೆತ್ತಿಗೆ ಹೊರ ಹೊತ್ತೋ, ಇಳಿ ಹೊತ್ತೋ, ಬೆಳ್ಳಿ ಮುಳುಗೋ ಹೊತ್ತೋ, ಅಜ್ಜಿ ಮಂಚ ಮುಳುಗೋ ಹೊತ್ತೋ, ಸರಿ ಹೊತ್ತೋ, ಕಲ್ಲು ಕರಗೋ ಹೊತ್ತೋ, ದೆವ್ವ ತಿನ್ನೋ ಹೊತ್ತೋ, ಇಂಥ ಶಬ್ದಗಳ ಮೂಟೆನ ನನ್ನ ಮೇಲೆ ಇಲಾಜಾರವಾಗಿ ಬಿಸಾಡ್ದ. ನಮ್ಮ ಅಪ್ಪಜ್ಜರ ಕಾಲದಿಂದ ಈ ಕಾಲಗಳನ್ನೇ ನಡ್ಕೊಂಡು ಬಂದಿದೆ ಅಂತ ಹೇಳ್ದ. ನಾನು ಸುಮ್ಮನಿದ್ದೆ. ಹೋಗಲಿ, ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀರಾ ಅಂದ. ಏನಪ್ಪ ಅಂದೆ. ಒಂದು ಗಾದೆ ಮಾತಿದೆ, ಸುತ್ತಿ ಸುತ್ತಿ ಬರುತ್ತೀಯೇ ನನಗಾಗಿ, ಅಲ್ಲೊಬ್ಬ ಕುಂತವನೇ ನಿನಗಾಗಿ. ಇದರ ಅರ್ಥ ಹೇಳಿ ಅಂದ. ನನಗೆ ಅರ್ಥ ಆಗಲಿಲ್ಲ. ಕೊನೆಗೆ ಅವನೇ ಅದನ್ನು ಬಿಡಿಸ್ದ. ನೀವು ಮೀನು ಹಿಡಿಯೋರು ನೋಡಿದ್ದೀರಾ? ಓ, ಬಲೆಯಲ್ಲಿ ಗಾಳದ ಹುಳ ಹಾಕಿ ಹಿಡಿತಾರಲ್ಲ, ಮತ್ತೆ ಈ ಗಾದೆ ಗೊತ್ತಾಗಲಿಲ್ವಾ? ಒಂದು ಮೀನು ಗಾಳದ ಎರೆ ಹುಳ ತಿನ್ನೋಕ್ಕೆ ಅಂತ ಬರ್ತಾಯಿದೆ. ಆಗ ಆ ಮೀನಿಗೆ ಎರೆ ಹುಳ ಹೇಳೋ ಮಾತಿದು, ದಡದಲ್ಲಿ ಗಾಳ ಎಸೆದು ಮೀನು ಹಿಡಿಯೋದಕ್ಕೆ ಅಂತ ಒಬ್ಬ ಕಾಯ್ತಾ ಇದ್ದಾನೆ, ಅದರ ಚಿತ್ರ ಇಲ್ಲಿದೆ. ಅದಕ್ಕೆ ಸುತ್ತಿ ಸುತ್ತಿ ಬರುತ್ತೀಯೇ ನನಗಾಗಿ, ಅಲ್ಲೊಬ್ಬ ಕುಂತವನೇ ನನಗಾಗಿ. ನನಗೆ ಆಶ್ಚರ್ಯ ಆಯಿತು. ಗ್ರಾಮೀಣರ ಬೌದ್ಧಿಕ ಎಟುಕನ್ನು ಕಂಡು ನನಗೆ ಸಂತೋಷವೂ ಆಯಿತು. ನಮ್ಗೆ ಯಾಕೆ ಹೀಗೆ ಮಾತಾಡೋಕ್ಕೆ ಬರೋಲ್ಲ ಅಂದ್ಕೊಂಡೆ. ನಮ್ಮ ಭಾಷೆ ತನ್ನದೇ ಆದ ನುಡಿ ಸಂಪತ್ತನ್ನು ಹೊಂದಿದೆ. ನಾವು ಅದನ್ನು ಬೆಳೆಸೋದಿರಲಿ, ಉಳಿಸೋ ಪ್ರಯತ್ನವೂ ಮಾಡ್ತಾಯಿಲ್ಲ. ಈಗ ಅವರ ಮಾತುಗಳ ಕೆಲವು ವೈಶಿಷ್ಟ್ಯ ನೋಡೋಣ. ಗ್ರಾಮೀಣರಲ್ಲಿ ಒಡಪಿನ ಭಾಷೆ ಸಹಜ. ಒಡಪು ಅಂದರೆ ನಿಮಗೆ ಅದನ್ನು ಬಿಡಿಸಿ ಹೇಳದೇ ಇದ್ರೆ ಗೊತ್ತಾಗೋದಿಲ್ಲ, ಹಳ್ಳಿಯವ್ರಿಗೆ ಗೊತ್ತಾಗ್ಬಿಡುತ್ತೆ. ನಮ್ಮ ನಗರವಾಸಿಗಳಿಗೆ ಇದರ ಗಂಧವೇ ಇಲ್ಲ. ಒಬ್ಬ ಹೇಳ್ತಾನೆ, ಬಣ್ಣದ ಸೀರೆ ಮಣ್ಣಾಗ ಕುಂತದ. ಈ ಒಡಪಿನ ಅರ್ಥ ಏನು ಅಂದ. ಅದು ಬಹಳ ಸರಳ, ಅವನೇ ಹೇಳಿದ. ಆಮೇಲೆ ಅದು ಕ್ಯಾರೆಟ್ ಅಂತಿರಲ್ಲ ಸ್ವಾಮಿ, ಗಜರಿ ಅಂತೀವಿ ನಾವು ಅದನ್ನು, ಆ ತರಕಾರಿ ಅಲ್ಲ. ಬಣ್ಣ ಮಣ್ಣು ಈ ನುಡಿಗಳ ಸೊಗಸನ್ನು ನೋಡಿ. ಇಲ್ಲಿ ಇನ್ನೊಂದು ಕೇಳ್ದ, ಬೀದಿ ತುಂಬ ಬೀಜ ಮಾತ್ರ ಇಟ್ಟಾಡ್ತವೆ, ಈ ಮಾತಿಗೆ ಹೇಳಿ. ಬೀದಿ ತುಂಬ ಬೀಜ ಇಟ್ಟಾಡ್ತವೆ, ಮಳೆ ಸ್ವಾಮಿ ಮಳೆ. ಎಂಥ ನುಡಿ ಚಮತ್ಕಾರ. ನಮ್ಮ ನಗರದ ಸ್ನೇಹಿತನನ್ನು ಒಬ್ಬ ಹಳ್ಳಿಯವನು ಕರೆದ. ಎರಡು ಕೈಗಳಲ್ಲಿ ಮರ ಹಿಡಿದು, ಇದು ಎಷ್ಟು ಸ್ವಾಮಿ ಅಂತ ಕೇಳಿದ. ಅವನು ಚೇಷ್ಟೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲಿಲ್ಲ ಇವನಿಗೆ. ಅವನ ಬಳಿ ಇರೋ ಮರಳಿನ ಕಣ ಎಣಿಸೋಕ್ಕಾಗತ್ತೆ, ನೀನೇ ಹೇಳು ಅಂದಾಗ ಅವನು ಹೇಳಿದ್ದು, ಒಂದು ಬೊಗಸೆ. ಅಯ್ಯೋ, ಎಂಥ ಪೆಚ್ಚಾದೆ ನಾನು. ಇನ್ನು ಗಾದೆ ಮಾತೆ ನಮಗೆ ಪರಿಚಯ ಇಲ್ಲ, ಅವರ ಗಾದೆಗಳು ಯಾವ್ಯಾವ ಎತ್ತರಗಳಲ್ಲಿ ಜಿಗಿತವೆ ಗೊತ್ತೇ? ಒಂದು ಗಾದೆ ನೋಡಿ, ವಾಲಾಡಿ ವಾಲಾಡಿ ವಾಲೆ ಕಳ್ಕೊಂಡ್ಲು. ಅಂದರೆ ಅಬ್ಬರದ ಜೀವನ ನಡೆಸೋಕ್ಕೆ ಹೋಗೋರು ಹೊಸದಾಗಿ ಸಂಪಾದಿಸೋದೇನೂ ಇಲ್ಲ ಅನ್ನೋದು ಹಾಗಿರಲಿ, ಇರೋದನ್ನು ಕೂಡ ಕಳ್ಕೊಳ್ತಾರೆ ಅನ್ನೋದು ಈ ಗಾದೆಯ ಅಂತರರ್ಥ. ಇನ್ನೊಂದು ಅಬ್ಬರದ ಮಾತಿದೆಯಲ್ಲ, ಅದಕ್ಕೆ ಒಂದು ಗಾದೆ ಹೇಳುತ್ತೆ, ಹುರಿಯೋದಕ್ಕೆ ಹಂಚಿಲ್ಲ ಹುಕ್ಕೇರಿ ತನಕ ಪಂಜು ಹಿಡಿಸ್ತೀನಿ ಇನ್ನಂತೆ. ಹುರಿಯೋದಕ್ಕೆ ಹಂಚಿಲ್ಲ ಹುಕ್ಕೇರಿ ತನಕ ಪಂಜು, ಅದು ಮದುವೆಗೆ ಹೇಳಿದ್ದು. ಅಂದರೆ ಅವರಿಗೆ ಭಾಷೆ ಯಾವ ರೀತಿಯಲ್ಲಿ ಚಿಮ್ಮತ್ತೆ ಅವ್ರ ಬಾಯಲ್ಲಿ ಅಂತ ನೋಡಬೇಕು. ಗ್ರಾಮೀಣರು ಬಡ ಏನು ಮಾತ್ರ ಬಿಡೋದಿಲ್ಲ ಅಂತ ಈ ಮಾತಿನ ಅರ್ಥ. ಹೋಗಲಿ, ಒಗಟಿಗಳನ್ನು ಎಷ್ಟು ಚೆನ್ನಾಗಿ ನೇಯ್ತಾರೆ, ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ನೋಡಿ. ನಾಲ್ಕು ಕಾಲಿದ್ದರೂ ನಡೆಯಲಾರೆ, ಎರಡು ಕೈ ಇದ್ದರೂ ದುಡಿಲಾರೆ, ಬೆನ್ನೇರಿ ಕುಳಿತವನಿಗೆ ಬಡಿಲಾರೆ. ನನಗೆ ನಾಲ್ಕು ಕಾಲಿದ್ದರೂ ನಡೆಯಲಾರೆ, ಎರಡು ಕೈಗಳಿದ್ದರೂ ದುಡಿಲಾರೆ, ಬೆನ್ನೇರಿ ಕುಳಿತವಗೆ ಬಡಿಯಲಾರೆ, ಏನಪ್ಪ ಇದು, ನನಗೆ ಹೊಳಿಲಿಲ್ಲ. ಅವನು ಹೇಳ್ದ, ಅದು ಏನಿಲ್ಲ ಸ್ವಾಮಿ, ಕುರ್ಚಿಯಿಂದ. ಓಹ್, ನನಗೆ ಎಷ್ಟು ಬೇಗ ಅರ್ಥ ಆಗೋಯ್ತು ಅದು. ಇನ್ನೊಂದು ಕೇಳ್ದ, ಮುಳ್ಳಿದೆ ಮರ ಅಲ್ಲ, ಚಕ್ರ ಇದೆ ಗಾಡಿ ಅಲ್ಲ, ಅಂಕಿಗಳಿವೆ ಲೆಕ್ಕ ಅಲ್ಲ. ನಂಗೆ ಮತ್ತೆ ಯಥಾ ಪ್ರಕಾರ ಗೋಣು ಬಗ್ಸೋದೇ ಕೆಲಸ ಆಯಿತು. ಗಡಿಯಾರ ಸ್ವಾಮಿ ಇದು, ಅದು ಮುಳ್ಳಿದೆ ಮರ ಅಲ್ಲ, ಚಕ್ರ ಇದೆ ಗಾಡಿ ಅಲ್ಲ, ಅಂಕಿಗಳಿವೆ ಲೆಕ್ಕ ಅಲ್ಲ. ಒಂದೊಂದು ಒಡಪಿನ ಹಿಂದೆ ಒಂದೊಂದು ಸೋಜಿಗದ ಪುರಾಣ ಕಥೆ ಆಗಿಕೊಳ್ತಾ ಇರುತ್ತೆ. ನುಡಿಗೊಂದು ಸಿಂಗರದ ಇಳೆಯದ್ದು ನಿಲ್ಲುವಂತೆ ಅಂತಾರಲ್ಲ ಆ ಮಾತಿದು. ನೋಡಿ ಈ ಮಾತು ಕೇಳಿ, ಮುಟ್ಟಿ ಕೆಟ್ಟವರಿದ್ದಾರೆ, ಮುಟ್ಟದೇ ಕೆಟ್ಟವರಿದ್ದಾರೆ, ಕೊಟ್ಟು ಕೆಟ್ಟವರಿದ್ದಾರೆ, ಕೊಡದೇ ಕೆಟ್ಟವರಿದ್ದಾರೆ. ಯಾವುದನ್ನು ಹೇಳ್ತಾ ಇದ್ದಾನೆ ತಲೆ ಬಿಡೋ ಅರ್ಥ ಆಗಲಿಲ್ಲ ನನಗೆ. ನೋಡಿ ಸ್ವಾಮಿ, ಮುಟ್ಟಿ ಕೆಟ್ಟವರಿದ್ದಾರೆ ಅಂದರೆ ಮುಟ್ಟಿ ಕೆಟ್ಟವನು ಕೀಚಕ ದೇವೇಂದ್ರ, ಮುಟ್ಟದೇ ಕೆಟ್ಟವರು ಅಂದರೆ ಅವನು ದುಶ್ಯಾಸನ, ಅವನು ಅವಳನ್ನು ಮುಟ್ಟಲಿಲ್ಲ, ಸೀರೆ ಹಿಡಿದು ಎಳೆಯೋಕ್ಕೆ ಹೋದ್ನಲ್ಲ ಆದರೂ ಕೆಟ್ಟ. ಕೊಟ್ಟು ಕೆಟ್ಟವರಿದ್ದಾನೆ ಗೊತ್ತಿದೆ ನಿಮಗೆ ಕರ್ಣ. ಕೊಡದೇ ಕೆಟ್ಟವರು ಯಾರು ಅಂತಂದರೆ ದುರ್ಯೋಧನ, ಯಾಕೆಂದರೆ ಅವನು ಪಾಂಡವರಿಗೆ ರಾಜ್ಯ ಕೊಡಲ್ಲ ಕೊಡಲ್ಲ ಅಂಥೇಳಿ ಕೆಟ್ಟೋದ. ಈ ಗಾದೆಗಳಲ್ಲಿ ಎಂತಹ ಸೂಕ್ಷ್ಮವಾದ ಸಮಾಜ ವಿಮರ್ಶೆ ಇದೆ. ಈ ನಾಡಜನರ ಹಾಸ್ಯ ಪ್ರಜ್ಞೆ ಯಾವ ಹೊರಗಿನ ಪ್ರಭಾವಕ್ಕೂ ಒಳಗಾಗದೆ ದೇಸಿ ತನ್ನದೇ ನಾಣ್ಯವನ್ನು ಟಂಕಿಸ್ತಾ ಬಂದಿದೆ. ಈ ಹಳ್ಳಿಯವನು ಹೇಳೋದು,

ಮಕ್ಕಳಾಟವು ಚಂದ, ಮತ್ತೆ ಯೌವನ ಚಂದ, ಮುಪ್ಪಿನಲ್ಲಿ ಗಡ್ಡ ನೆರೆ ಚಂದ, ಎತ್ತ ನೋಡಿದರೂ ನಗು ಚಂದ. ಒಂದು ಹಾಸ್ಯವನ್ನು ಅದರ ವ್ಯಾಪ್ತಿಯನ್ನು ಕುರಿತು ಹೇಳೋದು ಪ್ರಾಚೀನ ಹನಿಗವನ ಅಂತ ಯಾಕೆ ಕರಿ ಬರೆದಿದ್ದೀನ? ಈಗ ಹನಿಗವನ ಬರಿತೇವೆ, ಹಳೆ ಹನಿಗವನ ಇದು. ಪ್ರಾಸ, ಉಪಮಾನ ವೈಖರಿ ಇವೆಲ್ಲ ಹೇಗಿದೆ ನೋಡಿ. ಇಲ್ಲಿ ಸಲೀಲವಾಗಿ ಬಾಲ್ಯ ಯೌವನ ಮುಪ್ಪು ಈ ಮೂರು ವಯೋಮಾನಗಳವರೆಗೆ ಹಾಸ್ಯ ಎಷ್ಟು ಚಂದ ಎಂಬ ಒಕ್ಕಣೆ ಇದೆ. ಶ್ರೀಮಂತರಿರಲಿ ಅವರಿವರಿರಲಿ, ಬಡವರಾದ ಮಾತ್ರಕ್ಕೆ ಹಾಸ್ಯಕ್ಕವರೇನು ಹೊರಗಿನಲ್ವಲ್ಲ. ಒಂದು ಈ ಪದ್ಯ ಅಂತೂ ನಂಗೆ ತುಂಬ ಹಿಡಿಸ್ತು. ಮುರುಕು ತೊಟ್ಟಿಲಿಗೊಂದು ಹೊರಕು ಚಾಪೆಯ ಹಾಸಿ. ಮುರುಕು ತೊಟ್ಲು ಬಡತನ ಚಿತ್ರ ಹೇಗೆ ಬರುತ್ತೆ ನೋಡಿ. ಮುರುಕು ತೊಟ್ಲು ಹರಕು ಚಾಪೆಯ ಹಾಸಿ, ಅರಚೋ ಪಾಪನ ಮಲಗಿಸಿ. ಮಗು ಅರಿಸ್ತಾ ಇದೆ, ಅದರಕ್ಕ ಕಲಿಕೇತ ಮಾಡಿ ತೂಗ್ಯಾಳ. ಈ ಕಲಿಕೇತ ಅಂದರೆ ಕಲಿಕೇತಿ ಅಂದರೆ ಮಾಯ ಅಂತ. ಮುರುಕು ತೊಟ್ಲು ಹರಕು ಚಾಪೆ ಇವು ಗ್ರಾಮೀಣ ಬಡವರ ವಾಸ್ತವಗಳು. ಹೊಟ್ಟೆಗಿಲ್ಲದ್ರಿಂದ ಪಾಪ ಮಗು ಅರಚುವ ಪಾಪ ಆಗಿದೆಯಂತೆ. ತೂಗುವಳು ಕಲಿಕೇತ ಅಂದರೆ ಕಲಿಕೇತಿ ಅಂದರೆ ಮಾಯಗಾತಿ. ಮಾತಿನ ಚದರೆ ಏನರ್ಥ ನೋಡಿ ಇಲ್ಲಿ ಕವಿ. ಇಲ್ಲಿ ಬಡತನವನ್ನು ಒಂದು ಸಹ್ಯ ಜೀವನ ಸ್ಥಿತಿ ಅಂತ ವರ್ಣಿಸ್ತಾನೆ. ಜಾನಪದರ ಜೀವನ ದೃಷ್ಟಿ ಎಂಥ ಆರೋಗ್ಯ ಪುಷ್ಟಿ ಹೊಂದಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅಭಿಜಾತ ಕಾವ್ಯಗಳನ್ನು ಕೂಡ ಜನಪದರು ಹೇಗೆ ತಮ್ಮ ಮಣ್ಣಿನ ಭಾಗ ಮಾಡ್ಕೊಂಡ್ಬಿಡ್ತಾರೆ, ಕಲೆಗಾರಿಕೆಯಿಂದ ಮೆರೆಯುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಏಕಚಕ್ರ ನಗರದಿಂದ ಹೊರಟ ಪಾಂಡವರು ದ್ರೌಪದಿ ಸ್ವಯಂವರಕ್ಕೆ ಅಂತ ಪಾಂಚಾಲ ನಗರಕ್ಕೆ ಬಂದರಷ್ಟೇ, ಒಬ್ಬ ಕುಂಬಾರನಲ್ಲಿ ಉಳ್ಕೊಂಡ್ರು. ಕುಂತಿಯನ್ನು ಅಲ್ಲಿ ಬಿಟ್ಟು ಮದುವೆ ಮಂಟಪಕ್ಕೆ ಹೊರಟವರು ದ್ರೌಪದಿಯನ್ನು ಮನೆಗೆ ಕರ್ಕೊಂಬಂದರು. ಇದು ಜನಪದರು ಹೇಳೋ ರೀತಿ. ಇದು ಸ್ವಲ್ಪ ಕಿವಿ ಕೆಲಸ ಅವಳಿಗೆ. ಹೆಣ್ಣು ತಂದೇನೆ ಹೆಣ್ಣು, ಹಡದವ್ವ ಒಳಕ್ಕೆ ಕರಿಯೇ ಅಂತ ಅರ್ಜುನ ಕೂಗಿದ್ರೆ ಕುಂತಿ, ಹಣ್ಣು ತಂದಿದ್ರೆ ಏನಾಯ್ತು, ಮಕ್ಕಳಿರಾ, ಪಂಚ ಇವರು ಹಂಚಿ ಉಣ್ಣಿರೋ. ನೋಡಿ, ಪಂಚ ಅಂದರು ಐದು, ಐವರು ಅಂದರು ಐದು, ಆ ಭಾಷೆಯ ಪಂಚ ಇವರು ಹಂಚಿ ಉಣ್ಣಿರೋ. ಅರ್ಜುನಿಗೆ ತಲೆ ಪಡ್ಕೊಳ್ಳೋ ಹಾಗಾಯಿತು. ಛೇಚೆ ಏನಿದು, ಗೌಡಿ ಒಳಕ್ಕೆ ಬಂದವಳೆ ಅಂತ ಹೇಳಿದೆ ಕೊನೆಗೆ. ಅಂದರೆ ಅವನ ದೃಷ್ಟಿಯಲ್ಲಿ ದ್ರೌಪದಿ ಗೌಡಿ, ಆದರೆ ಈ ಹೆಣ್ಣಲ್ಲ, ಅವಳಿಗೆ ಗೊತ್ತಾಗಲಿಲ್ಲ ಹಾಗಂತ. ತಾಯಿಗೆ ತಿಳಿಸೋಕ್ಕೋಸ್ಕರ ಹೆಣ್ಣು ಅಂತ ಈ ಮಾತು, ಆದರೆ ಅದು ಕೂಡ ಆ ಕಿವುಡಿಗೆ ಗೌಡಿಕೆ ಎಂಬಂತೆ ಕೇಳಿಸ್ಬೇಕೆ. ಗೌಡಿಕೆ ಬಂದರೆ ಏನಾಯಿತು, ಮಕ್ಕಳಿರಾ, ಪಂಚ ಇವರು ಕೂಡಿ ಆಳಿರೋ, ನೀವು ಐದು ಜನ ಸೇರಿ ಆಳಿ. ಈ ಮಾರ್ಪಾಡುಗಳು ಹಾಸ್ಯವನ್ನು ಉಕ್ಸೋದಷ್ಟೇ ಅಲ್ಲ, ಪಾಂಡವರ ಬದುಕಿನ ರೀತಿಯನ್ನೇ ಬದಲಿಸಿಬಿಡ್ತವೆ. ಈ ಕೆಳಗಿನ ಪದ್ಯದ ಸೊಗಸೆಯನ್ನು ಮೆಚ್ಚಿಕೊಳ್ಳೋಕೆ ಪ್ರಯತ್ನ ಪಡಿ. ಈ ಮಾತು ಗಮನ ಇಟ್ಟು ಕೇಳಿ. ಹತ್ತು ತಲೆ ಕೆಂಪಾಗಿ, ಹತ್ತು ತಲೆ ಕೆಂಪಾಗಿ, ಆರು ತಲೆ ಕಪ್ಪಾಗಿ, ಶಿವನ ಸಖನ ಸುತನ ಸ್ವಾಮಿಯ ಪತ್ನಿಯ ಕದ್ದೊಯ್ದವನ ಒಡ ಹುಟ್ಟಿದವನಂತೆ ಬಂದಿದ್ದವರಾರು ರಾತ್ರಿಯಲ್ಲಿ. ಇಲ್ಲಿ ಹೇಳಬೇಕು ಅಂತ ನಿಜವಾಗಿ ಅದರ ಅರ್ಥ ರಾತ್ರಿ ಅಂತ. ನಿದ್ದೆ ರಾತ್ರಿ ಹೊತ್ತು ಬರುತ್ತಲ್ಲ, ಅದನ್ನು ಹೇಗೆ ಹೇಳ್ತಾನೆ, ಹತ್ತು ತಲೆ ಕೆಂಪಾಗಿ ಆರು ತಲೆ ಕಪ್ಪಾಗಿ ಅಂದರೆ ಸೌದೆ. ಈ ಸೌದೆ ಏನಾಗುತ್ತೆ, ಹತ್ತ ಕೆಂಪಾಗುತ್ತೆ ಆರ್ತ ಕಪ್ಪಾಗುತ್ತೆ ಅಂದರೆ ಬೆಂಕಿ ಅಂತ ಅರ್ಥ. ಆ ಬೆಂಕಿಯ ಸಖ ಅಂದರೆ ವಾಯುದೇವ, ಅವನ ಸುತ ಅಂದರೆ ವಾಯುದೇವನ ಮಗ ಹನುಮಂತ, ಅವನ ಸ್ವಾಮಿ ಅಂದರೆ ರಾಮ, ಅವನ ಪತ್ನಿ ಅಂದರೆ ಸೀತೆ, ಅವಳನ್ನು ಕದ್ದೊಯ್ದವನು ಅಂದರೆ ರಾವಣ, ಅವನ ಒಡಹುಟ್ಟಿದವನಂತೆ ಅಂದರೆ ರಾವಣನ ಒಡಹುಟ್ಟಿದವನು ಕುಂಭಕರ್ಣ ಅಲ್ವೇ, ಕುಂಭಕರ್ಣನಂತೆ ಬಂದಿದ್ದವನು ಅಂದರೆ ನಿದ್ರಾ ಪುರುಷ, ಚೆನ್ನಾಗಿ ನಿದ್ದೆ ಹೊಡೆದ್ಬಿಡ್ತಾನೆ ಅಂತ ಅರ್ಥ. ಈ ಚಮತ್ಕಾರಗಳು ಶುದ್ಧ ದೇಸೀಯ ಚೆಲುವಿನ ಊಟಗಳು. ನನಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರದ್ದೇ ಆದ ಕೆಲವು ಸೊಗಸಿರುತ್ತೆ, ಇಲ್ಲ ಅಂತಲ್ಲ, ನಾವು ಯೋಚನೆ ಮಾಡೋ ರೀತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಹೋಗಲಿ, ಮಕ್ಕಳಿಗೆ ಅಕ್ಷರ ಕಲಿಸ್ತೀವಲ್ಲ, ಇದಕ್ಕೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಬೇರೆ ಒಂದಿದೆ. ಹಳ್ಳಿ ಮಾಸ್ತರು ಮಕ್ಕಳಿಗೆ ಅಕ್ಷರ ಕಲಿಸೋ ಪರಿ ನೋಡಿ, ಎಂಥ ದೃಶ್ಯ ಸೌಂದರ್ಯದಿಂದ ಮೆರೆದಿದೆ ನೋಡಿ. ರಕಾರ ಅಂತ ಹೇಳಬೇಕು ಅವನು, ಮಾಸ್ತರ್ ಹೇಳ್ಕೊಡ್ತಾ ಇದ್ದಾರೆ, ಠಕಾರ ರಕಾರ. ಅದಕ್ಕೆ ಹೇಳ್ತಾರೆ, ದುಂಡನ್ನ ಕಾಲಿಗೆ ದುಂಡನ್ನ ಗಾಲಿ, ಅದಕ್ಕೆ ಕೊಂಬಿನ ಕೋಲ ತೀಡಿದರೆ ಚಂದ, ಅದು ರ ಆಯಿತು, ಅದರೊಳಗೆ ಒಂದು ಚುಕ್ಕಿ ಇಟ್ಟರೆ ಅದು ಠ ಆಯಿತು. ನಮ್ಮದಲ್ಲದ ಇನ್ನೊಂದು ಭಾಷೆಯನ್ನು ಮಕ್ಕಳು ಹೇಗೆ ಎದುರುಕೊಳ್ತಾರೆ ಅನ್ನೋದನ್ನು ಸಿಂಪಿ ಲಿಂಗಣ್ಣವರು ಸ್ವಾರಸ್ಯವಾಗಿ ಚರಿಸ್ತಾರೆ. ಬಿಜಾಪುರ ಜಿಲ್ಲೆಯಲ್ಲಿ, ಅದು ಕನ್ನಡ ರಾಜ್ಯ ಆದರೂ ಕೂಡ, ಆಗ ಪ್ರಾಥಮಿಕ ಶಾಲೆಯಲ್ಲಿ ಮರಾಠಿ ಕಲಿಸ್ತಾ ಇದ್ರು. ಎರಡು ಅಂದರೆ ಎರಡು ಅನ್ನೋದಕ್ಕೆ ಅಲ್ಲಿ ಮರಾಠಿನಲ್ಲಿ ಬೈಯಕ್ಕೆ ಬೈಯ ಅಂತಾರೆ. ಈ ಹುಡುಗರು ಕನ್ನಡ ಹುಡುಗರು, ಇನ್ನೂ ಮರಾಠಿ ಕಲ್ತಿಲ್ಲ ಅವರು. ಕನ್ನಡ ಮಕ್ಕಳು ಬೈಯಕ್ಕೆ ಬೈಯ ಅಂದ್ಕೂಡ್ಲೇ ಬೈಬ್ಯಾಡೋ ಅಯ್ಯ ಅಂತ ಇದ್ದಾರಂತೆ. ಇನ್ನೊಂದು ಕಡೆ ನಾಡ ದೇಸಾಯಿ ನೋಡಿ, ನಾಡ ದೇಸಾಯಿ, ಆ ಹುಡುಗರ ಬಾಯಿಗೆ ಬಿದ್ದು ನಾಡ ದೇಸಾಯಿ, ನಾಳಿದ್ದೆ ಸತೋಗು. ಮದುವೆ ಗಂಡಿನ ವರ್ಣನೆ ನೋಡಿ, ತಿಂಗಳ ಬೆಳಕಿಗೆ ಚೆಂದುಳ್ಳ ಮಧುವಣ್ಣ, ತಿಂಗಳ ಬೆಳಕಿಗೆ ಚೆಂದುಳ್ಳ ಮಧುವಣ್ಣ, ಕಂತಿ ಬಪ್ಪಾಗ ಬೆಳಗಾಗ ಕಂಬಕ್ಕೆ ಮೊಸಿಯ ತೊಡೆದಂತೆ. ಆ ಕಂಬಕ್ಕೆ ಮೊಸಿ ತೊಡೆದಂತಿದ್ದ, ಕಪ್ಪಗಿದ್ದ ಅನ್ನೋದಕ್ಕೆ ಹೇಳೋ ಕ್ರಮ ಅದು. ಈ ಮಧುವಣಿಗ ಹೇಗಿರ್ತಾನೆ ಹೋಗಲಿ, ಆ ಗ್ರಾಮೀಣರ ಬಾಯಿಗೆ ಬಿದ್ದವನು ಏನಾಗ್ತಾನೆ ನೋಡಿ.

0: ಇದ್ದಾನೋ ನೋಡಮ್ಮ, ಒದ್ದರೆ ಬೀಳಂಗೆ. ಅವನು ಎಷ್ಟು ಚೆನ್ನಾಗಿದ್ದಾನೆ ಅಂದರೆ ಒದ್ದರೆ ಬೀಳೋಂಗಿದ್ದಾನಂತೆ. ಸುಗ್ಗಿಯಾಗೆ ಬೆಳೆದ ನವಣೀಯ ಬೇರಂಗೆ, ಆ ಸುಗ್ಗಿಯಲ್ಲಿ ಬೆಳೆದ ನವಣಿ ಬೇರನಾಗಿ ಇದ್ದಾನೆ ನೋಡಮ್ಮ ಋಣಗೇಡಿ. ಇನ್ನು ಕೆಲವರು ವಯಸ್ಸಾಗ್ಬಿಟ್ಟಿದೆ, ಗೊತ್ತಾಗಲ್ಲ ನಮಗೆ. 12 ವರ್ಷದ ಸಣ್ಣ ಹುಡುಗ ಅಂತಿದ್ದೋ, ಕೆನ್ನೆಗೆ ಬಂದಾವೆ ಮುದಿನೇರೆ, ಕೆನ್ನೆಗೆ ಬಂದಾವೆ ಮುದಿನೇರೆ, ಮೂಲಂಗಿ ಹಣ್ಣಿನಂಗವನೇ ಮದುಮಗ. ಅದೇ ಒಳ ಹುಡುಗಿ ಹೇಗಿದ್ದಾಳೆ ನೋಡಿ, ಬಳ್ಳಾರಿ ಕಡೆಗೆ ಗಾದೆ ಇದು. ಹಂಪಿಯ ತೇರಿಗೆ ಹೊಂದಿ ನಿಂತವಳ್ಯಾರ, ಚಂದಾನ ಗೊಂಬಿ ನನ್ನ ತಂಗಿ, ಚಂದಾನ ಗೊಂಬಿ ನನ್ನ ತಂಗಿ ನಿಂತಾರ, ಚಂದಪ್ಪಗ ಛಾಯಾ ಹಿಡಿದಂಗ. ಚಂದಪ್ಪ ಅಂದರೆ ಚಂದ್ರ, ನನ್ನ ತಂಗಿಯಲ್ಲಿ ನಿಂತರೆ ಆ ಚಂದ್ರನಿಗೆ ಏನೋ ಮಂಕು ಕವಿದಂತೆ. ಚಂದ್ರನ ಕಾಂತಿಯನ್ನು ಮಂಕುಗೊಳಿಸುವ ರೂಪಕಾಂತಿ ಆ ಹುಡುಗಿಯದು. ಇದನ್ನು ಇಷ್ಟು ಚೆನ್ನಾಗಿ ಹೇಳಿರುವ ಅಜ್ಞಾತ ಕವಿಯ ಸೌಂದರ್ಯ ಪ್ರಜ್ಞೆ ಕಡಿಮೆಯದೇನಲ್ಲ. ಜನಪದರು ಜೀವನವನ್ನು ತುಂಬ ಲಘುವಾಗಿಯೇ ಕಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಮಾತಾಡ್ತಾ ಮಾತಾಡ್ತಾ ಅಧ್ಯಾತ್ಮದ ದಡಕ್ಕೆ ಕರೆದೊಯ್ಯಬಲ್ಲ ಶಕ್ತಿ ಅವರ ಮಾತಿನಲ್ಲಿದೆ. ಒಬ್ಬ ನೋಡಿ, ಅವನು ಕರೆಯೋದು ತೆನೆ ಮೇಲಿನ ಹಕ್ಕಿ ಅಂತ ಕರೀತಾರೆ. ತೆನೆ ಮೇಲಿನ ಹಕ್ಕಿ ಅಂದರೆ ಇಷ್ಟ ಇದ್ದ ಕಡೆ ಇರುತ್ತೆ, ಇಲ್ಲದ್ರೆ ಹಾರೋಗ್ಬಿಡುತ್ತೆ ಅಂಥೇಳಿ. ಅದು ಗೂಡು ಇತ್ಯಾದಿಗಳಿಲ್ಲ, ಯಾವ ಯೋಚನೆಯೂ ಅವನನ್ನು ಕಾಡೋದಿಲ್ಲ ಅಂತ ಅರ್ಥ. ಆ ತಾತ್ವಿಕ ನಿಲುವನ್ನು ಈ ಸಣ್ಣ ಗಾದೆ, ಹಳ್ಳಿ ಭಾಷೆ ಇದು, ಮನೆ ಮನೆ ಮುದ್ದೆ ಮಾರಿಗುಡಿಲಿ ನಿದ್ದೆ, ಇಷ್ಟ ಬಂದರೆ ಇದ್ದೆ, ಇಲ್ಲದಿದ್ದರೆ ಎದ್ದೆ, ಎಷ್ಟು ಸಹಜವಾಗಿ ಅವನು ಬದುಕಿನ ಯಾವ ಗಂಭೀರವಾದ ಸೂತ್ರವನ್ನು ಇಲ್ಲಿ ಅನುಸರಿಸ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಇದಕ್ಕಿಂತ ಚೆನ್ನಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ಬಿಡುತ್ತೆ. ತತ್ವ ಪದಗಳನ್ನು ಕೂಡ ಎಷ್ಟು ಸಲೀಲವಾಗಿ ಹೇಳ್ತಾರೆ ನೋಡಿ. ನಾವಂತೀವಿ ಜೀವನ ಅನ್ನೋದು ಸುರಚಾಪಂ ಬೋಲೆ, ವಿದ್ಯುಲ್ಲತೆಗಳ ಓಲ್, ಮಂಜುವೋಲ್, ಮಣಿವೋಲ್ ಈ ಥರ ಬರುತ್ತೆ ನಮ್ಮಲ್ಲಿ, ಇಲ್ಲ ಅಂತಲ್ಲ, ವೈರಾಗ್ಯ ಚಿತ್ರ. ಆದರೆ ಇಲ್ಲಿ ನರಜನ್ಮ ಹೋಗುವಾಗ ತಾಯಿಲ್ಲ ತಂದಿಲ್ಲ, ನ್ಯಾಯದೋರಿಲ್ಲ ದೊರೆಯಿಲ್ಲ ರಂಗಪ್ಪ, ಹೋಗುವಾಗ ನಾಯಿ ಕೂಡ ಹಿಂದೆ ಬರಲಿಲ್ಲ. ಆ ಧರ್ಮರಾಯನಿಗೆ ಕೂಡ ಸ್ವಲ್ಪ ಕಾಲ ಬಂತು ನಾಯಿ ಅಷ್ಟೇ. ಸಾವಿನ ಚಿತ್ರವನ್ನು ಇಂಥ ಸಮಚಿತ್ತದಿಂದ ಕಟ್ಟಿಕೊಡೋದು ನಾಗರಿಕರಿಗೆ ಸಾಧ್ಯನೇ? ನಮಗೆ ಅಪ್ಪ ಅಮ್ಮ, ನ್ಯಾಯವಾದಿ, ಸರ್ಕಾರ, ಕೊನೆಗೆ ನಾಯಿ ಇವೆಲ್ಲ ಸೇರಿ ಸಾವಿನ ಅನಿವಾರ್ಯತೆಯನ್ನು ಸಾರುತ್ತವೆ. ಅದಕ್ಕೆ ಸ್ವಾಮಿ ನಾನು ಹೇಳಿದ್ದು, ನಾವು ಮಾದರಿಗಳಿಗೆಲ್ಲ ಪಶ್ಚಿಮದ ಕಡೆ ಮುಖ ಮಾಡ್ತೀವಿ ಯಾವಾಗಲೂ ಕೂಡ. ಆದರೆ ನಮ್ಮ ಹಿತ್ತಲಿನಲ್ಲಿಯೇ ಎಂಥೆಂಥ ಬೆಲೆ ಬಾಳುವ ಸರಕುಗಳಿವೆ ಅಂತ ಹುಡುಕೋದು ಒಳ್ಳೆಯದಲ್ವೇ? ನಮ್ಮದೇ ದೃಷ್ಟಿಕೋನ ಬೆಳೆಸ್ಕೊಂಡ್ರೆ ಉಳಿದವರು ಕೂಡ ನಮ್ಮ ಸಂಪತ್ತನ್ನು ಮೆಚ್ಚುತ್ತಾರಲ್ವೇ? ಹಾಗೆ ಮಾಡಲು ಪ್ರಯತ್ನಿಸೋಣ. ಈಗಲೂ ಕಾಲ ಮಿಂಚಿಲ್ಲ.
1: ಈಗಲೂ ಕಾಲ ಮಿಂಚಿಲ್ಲ, ನಾವು ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ, ನಮ್ಮ ಸಂಪತ್ತು ಹೇಗಿದೆ, ನಮ್ಮ ಗ್ರಾಮೀಣರ ಜೀವನ ಹೇಗಿದೆ, ಸಮಯ ಇರಬಹುದು ಅಥವಾ ಅವರ ಶಿಕ್ಷಣ ಇರಬಹುದು, ಆ ದೇಶಿ ಸೊಗಡಿನ ಭಾಷೆ, ಇದೆಲ್ಲದರ ಬಗ್ಗೆ ಸೊಗಸಾಗಿ ಅರ ಮಿತ್ರ ಅವರು ಕಟ್ಟಿಕೊಟ್ಟಿದ್ದಾರೆ. ಪ್ರಾಧ್ಯಾಪಕರು, ಚಿಂತಕರು, ಬರಹಗಾರರು, ವಿಮರ್ಶಕರು ಅರ ಮಿತ್ರ. ಪರಿಮಳ ಕೇಳ್ತಾ ಇದ್ದೀರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹೀಗೆ ಇಂತಹ ಗ್ರಾಮೀಣ ಸೊಗಡಿರಬಹುದು ಅಥವಾ ಯಾವುದೋ ಒಂದು ಮಹತ್ವದ ಗಹನವಾದ ವಿಚಾರವನ್ನು ತಿಳಿಸುವಂಥದ್ದಿರ್ಬೋದು, ಇಂತಹ ಒಂದು ಬೇರೆಯೇ ರೀತಿಯ ಚಿತ್ರಗಳನ್ನು ನಾವು ಕಾಣ್ತಾ ಬಂದಿದ್ದೇವೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕಲಾತ್ಮಕ ಚಿತ್ರಗಳು ಅಂತ ಕರೆಯೋದು ಉಂಟು, ಅಥವಾ ಆಫ್ ಬೀಟ್ ಆರ್ಟ್ ಫಿಲಮ್ ಅಂತ ಕರೆಯೋದುಂಟು. ಕನ್ನಡ ಚಿತ್ರರಂಗದಲ್ಲಿ ಆರ್ಟ್ ಫಿಲಮ್ಗಳಿಗೆ ಬಹಳ ದೊಡ್ಡ ಸ್ಥಾನ ಇದೆ. ಮಲಯಾಳಂ ಮತ್ತು ಕನ್ನಡ ಈ ಭಾಷೆಗಳಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಆರ್ಟ್ ಫಿಲಮ್ಗಳು ಮತ್ತು ಹೀಗೆ ಒಂದು ಸೊಗಡನ್ನು ಇಟ್ಟು ವಾಸ್ತವಿಕತೆ, ಸಾಹಿತ್ಯ, ಸಾಮಾಜಿಕ ಸಮಸ್ಯೆಗಳು ಇವೆಲ್ಲವನ್ನು ಆಳವಾಗಿ ಬಿಂಬಿಸುವಂತಹ, ಹೆಚ್ಚಿನ ಕಮರ್ಷಿಯಲ್ ಅಂಶಗಳು ಇಲ್ಲದಂತಹ ಚಿತ್ರಗಳನ್ನು ನಾವು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕಂಡಿದ್ದೇವೆ. ಅದು ಸಂಸ್ಕಾರ ಇರಬಹುದು, ಯು ಆರ್ ಅನಂತಮೂರ್ತಿಯವರ ಚಿತ್ರ ಅಂದರೆ ಅವರ ಕಥೆಯನ್ನು ಆಧರಿಸಿದ ಚಿತ್ರ, ಅಲ್ಲಿಂದ ಅಥವಾ ಅದಕ್ಕೂ ಹಿಂದೆಯೂ ಬಂದಿದೆ ನಮ್ಮ ನಾಂದಿ, ಇದೆಲ್ಲ ಈ ಬಗ್ಗೆ ನಾವು ಅನೇಕ ಸಲ ಮಾತಾಡ್ತಾ ಇರ್ತೀವಿ. ಚೋಮನ ದುಡಿ ಇರ್ಬೋದು, ಘಟಶ್ರಾದ್ಧ, 70ರ ದಶಕದಲ್ಲಿ ಬಂದಂಥ ಸಿನಿಮಾಗಳು ಇವೆಲ್ಲ. ಹಾಗೆ ಈ ಚಿತ್ರಗಳನ್ನು ನಮಗೆ ನೀಡಿದಂತಹ ಗಿರೀಶ್ ಕಾಸರವಳ್ಳಿಯವರು, ಗಿರೀಶ್ ಕಾರ್ನಾಡವರು, ಲಂಕೇಶ್ ಅವರು, ಟಿ ಎಸ್ ನಾಗಾಭರಣ, ಪಿ ಶೇಷಾದ್ರಿ, ಒಂದು ಬಿ ಸುರೇಶ್, ಹೀಗೆ ಒಂದು ದೊಡ್ಡ ನಿರ್ದೇಶಕರ ಒಂದು ಪರಂಪರೆಯನ್ನೇ ಇದು ಕಟ್ಟಿಕೊಟ್ಟಿದೆ. ಅಂದರೆ ವಾಸ್ತವಿಕ ಸಿನಿಮಾಗಳು ಈ ಒಂದು ಸೊಗಡನ್ನು ಹೇಳುವಂತಹ ಒಂಥರ ಆಳವಾದ ಚಿಂತನೆಯನ್ನು ನಮ್ಮಲ್ಲಿ ಮೂಡಿಸುವಂತಹ ಚಿತ್ರಗಳ ಒಂದು ವಿಶೇಷ ಘಟ್ಟ ನಮ್ಮಲ್ಲಿ ಇತ್ತು, ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅಂತ. ಕಾಲ ಬದಲಾವಣೆ ಆದ ಹಾಗೆ ಕಲಾತ್ಮಕ ಸಿನಿಮಾಗಳ ಶೈಲಿ ಕೂಡ ಬದಲಾಗಿದೆ, ಅಥವಾ ಕಮರ್ಷಿಯಲ್ ಮತ್ತು ಕಲಾತ್ಮಕ ಈ ಎರಡೂ ಅಂಶಗಳನ್ನು ಒಳಗೊಂಡು ಮಾಡುವಂತಹ ಚಿತ್ರಗಳನ್ನು ಕೂಡ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಅದು ರಾಮರೆಡ್ಡಿ ಅವರ ತಿಥಿ ಸಿನಿಮಾ ಇರ್ಬೋದು, ಮನ್ಸಾರೆ ಅವರ ನಾತಿ ಚರಾಮಿ ಚಿತ್ರ ಬಂತು, ಅದು 2021 ಬಂದಂತಹ ಚಿತ್ರ. ಮತ್ತು ಅಕ್ಷಿ, ಮಿಥ್ಯಾ, ಹೀಗೆ ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡುವಂತಹ ಅನೇಕ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ. ಈಗಲೂ ಕೂಡ ಬೇರೆ ಬೇರೆ ರೀತಿಯ ಅಂಶಗಳನ್ನು ಒಳಗೊಂಡು ಕಮರ್ಷಿಯಲ್ ಮತ್ತು ಕಲಾತ್ಮಕತೆ ಎರಡನ್ನೂ ಸೇರಿಸಿ ಮಾಡುವಂತಹ ವಿಭಿನ್ನ ಚಿತ್ರಗಳನ್ನು ನಾವು ಕನ್ನಡ ಚಿತ್ರರಂಗದಲ್ಲಿ ಕಾಣ್ತಾ ಇದ್ದೇವೆ. ಕಲಾತ್ಮಕ ಚಿತ್ರಗಳಿಗೆ ಸ್ಟಾರ್ ನಟರ ಅನಿವಾರ್ಯತೆ ಇಲ್ಲ, ಹಾಗೆ ದೊಡ್ಡ ಅಬ್ಬರದ ಅಗತ್ಯ ಇಲ್ಲ, ಮತ್ತು ಅದಕ್ಕೆ ಏನೋ ಒಂದು ದೊಡ್ಡ ಸೆಟ್ಟು, ವೈಭವ, ಹಣದ ಖರ್ಚು ಅದು ಕೂಡ ಅಷ್ಟಾಗಿ ಇರೋದಿಲ್ಲ. ಕಲಾತ್ಮಕ ಚಿತ್ರಗಳಲ್ಲಿ ಒಂದು ಸರಳವಾಗಿ ವಾಸ್ತವಿಕತೆಯನ್ನು ಇದ್ದದ್ದು ಇದ್ದ ಹಾಗೆ ತೋರಿಸುವುದು ಅಂದಹಾಗೆ ನಮ್ಮ ಗ್ರಾಮೀಣ ಸೊಗಡು ಅಂತ ಏನು ಮಿತ್ರ ಅವರು ಹೇಳಿದರು ಹಾಗೆ ಒಂದು ಸೊಗಡನ್ನು, ಒಂದು ಲಯವನ್ನು ತಿಳಿಸೋದು, ಒಂದು ಅಂಶವನ್ನು ಕೊಡೋದು ಆ ಚಿತ್ರಗಳ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಇದನ್ನು ಕಂಟೆಂಟ್ ಆಧಾರಿತ ಚಿತ್ರಗಳು ಅಂತ ಕೂಡ ಹೇಳಬಹುದು. ಹೀಗೆ ಮಾತಾಡ್ತಾ ಸಾಕಬಹುದು. ನಮ್ಮ ಮಿತ್ರ ಅವರ ಗ್ರಾಮೀಣ ಸೊಗಡು ಅನ್ನುವ ಮಾತು, ಹಾಗೆ ಹಾಸ್ಯದ ಸಂಚಿಕೆಯನ್ನು ಕೇಳಿದಾಗ ಕಲಾತ್ಮಕ ಚಿತ್ರಗಳು, ವಿಶೇಷ ಚಿತ್ರಗಳು ಈ ಬಗ್ಗೆ ಹಾಗೆಯೇ ಲಹರಿ ಹೋಗಿ ಒಂದಷ್ಟು ಮಾತಾಡಿದ್ದು. ಆತ್ಮೀಯರೇ, ಸಮಯ ಆಯಿತು 4:51. ಇವತ್ತಿನ ಪರಿಮಳದಲ್ಲಿ ಒಂದಷ್ಟು ಕಲಾತ್ಮಕ ಸೊಗಡನ್ನು ನಾವು ನೀಡಿದ್ದೇವೆ. ಕಲಾತ್ಮಕ ಚಿತ್ರಗಳಿಂದ ಆರಿಸಿದ ಎರಡು ಗೀತೆಗಳನ್ನು ಕೇಳ್ತಾ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮ್ಮೆಲ್ಲರಿಗೂ ನಮಸ್ಕಾರ.

ಪರಿಮಳ ಮುಕ್ತ ಮಾತು ಮಧುರ ಗಾನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ.

0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ,
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಸಮಯ ಆಗಿದೆ 5 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತದ ಪಯಣವು ದೇಶದ ಎಂಎಸ್ಎಂಇ ಮತ್ತು ನವೋದ್ಯಮಗಳ ಬಲದ ಮೇಲೆ ರೂಪುಗೊಳ್ಳಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಕಂಪನಿ ಸೆಕ್ರೆಟರಿಗಳ ಸಂಸ್ಥೆಯ 58ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ 17ನೇ ಪಿಂಚಣಿ ಅದಾಲತ್ನ ಅಧ್ಯಕ್ಷತೆಯನ್ನು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಸಚಿವ ಡಾ ಜಿತೇಂದ್ರ ಸಿಂಗ್ ವಹಿಸಲಿದ್ದಾರೆ. ಈ ವೇಳೆ ಕಳೆದ ಪಿಂಚಣಿ ಅದಾಲತ್ನ ಯಶೋಗಾಥೆಗಳನ್ನು ಹೊಂದಿರುವ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಲಾಗಿದವು. ಭಾರತೀಯ ವಾಯುಪಡೆ ಇಂದು ದೇಶದ ಪ್ರಮುಖ ನಗರಗಳಾದ ನವದೆಹಲಿ, ಮುಂಬೈ, ಚಂಡೀಗಢ, ಗ್ವಾಲಿಯರ್, ಬೆಂಗಳೂರು, ಗುವಾಹಟಿ, ಜೋಧ್ಪುರ್ ಸೇರಿದಂತೆ ಹಲವೆಡೆ ಸಿಖೋನ್ ಇಂಡಿಯನ್ ಏರ್ಫೋರ್ಸ್ ಮ್ಯಾರಥಾನ್ನ 2ನೇ ಆವೃತ್ತಿಯನ್ನು ಯಶಸ್ವಿಯಾಗಿ ಆಯೋಜಿಸಿತು. ಅಮೆರಿಕದೊಂದಿಗಿನ ಪ್ರಸ್ತುತ ಸಂಘರ್ಷಕ್ಕೆ ಯಾವುದೇ ಸೇನಾ ಮತ್ತು ನಿರ್ಬಂಧ ಆಧಾರಿತ ಪರಿಹಾರಗಳಿಲ್ಲ, ಬದಲಿಗೆ ರಾಜತಾಂತ್ರಿಕತೆಯೇ ಈ ಸಂಘರ್ಷವನ್ನು ಅಂತ್ಯಗೊಳಿಸಲು ಇರುವ ಏಕೈಕ ಮಾರ್ಗ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ಜಿ ತಿಳಿಸಿದ್ದಾರೆ. ಬೆಳಗಾವಿಯ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ವತಿಯಿಂದ ದಕ್ಷಿಣ ಭಾರತದ 3 ಸೇನಾಪಡೆಗಳ ಮಾಜಿ ಸೈನಿಕರ ಕಲ್ಯಾಣ ಕಾರ್ಯಕ್ರಮಗಳ ಬೃಹತ್ ಸಮಾವೇಶವನ್ನು ಇಂದು ಮರಾಠಾ ಲಘು ಪದಾತಿದಳದ ಶಿವಾಜಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವನ್ಯಜೀವಿ ಸಪ್ತಾಹ 2026 ಅಂಗವಾಗಿ ಪ್ಲಾಸ್ಟಿಕ್ ಸ್ವಚ್ಛತಾ ಅಭಿಯಾನ ಹಾಗೂ ವಾಲಿಬಾಲ್ ಪಂದ್ಯಾವಳಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. 2 ವಾರಗಳಿಗೂ ಹೆಚ್ಚು ಕಾಲದಿಂದ ನಡೆದ ಏಷ್ಯನ್ ಗೇಮ್ಸ್ 2026 ಕ್ರೀಡಾಕೂಟಕ್ಕೆ ಜಪಾನ್ನ ನಗೋಯಾ ನಗರದ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಅಧಿಕೃತ ತೆರೆ ಬಿದ್ದಿದೆ. ಸಮಾರೋಪ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಏಷ್ಯನ್ ಗೇಮ್ಸ್ನ ಜ್ವಾಲೆ ಮತ್ತು ಧ್ವಜವನ್ನು 2030 ಮುಂದಿನ ಕ್ರೀಡಾಕೂಟ ಆತಿಥ್ಯ ವಹಿಸಲಿರುವ ಕತಾರ್ ರಾಜಧಾನಿ ದೋಹಾದ ಪ್ರತಿನಿಧಿಗಳಿಗೆ ಹಸ್ತಾಂತರಿಸಲಾಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಶುಭ ಸಂಜೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ 102.9 ಎಫ್ಎಂನಲ್ಲಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 5:04 ಆಗಿದೆ. ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಸಂಜೆ ಕಾರ್ಯಕ್ರಮ ವಿವರಣೆಯ ನಂತರ 5:05

ಸಂಜೆಯಿಂದ 8 ಗಂಟೆಯವರೆಗೆ ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. 5:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ. 6:02ಕ್ಕೆ ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ. 6:55ಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ. 7:22ಕ್ಕೆ ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇಂದು ರಾತ್ರಿ 8:02ಕ್ಕೆ ಬೆಳ್ಳಿ ಬದುಕು, 9:15ಕ್ಕೆ ಹಿಂದಿ ಮೆಲೋಡೀಸ್, 10:02ಕ್ಕೆ ಪ್ರೇಮ ನಿನಾದ.

ಇನ್ನು ನಾಳಿನ ಕಾರ್ಯಕ್ರಮಗಳನ್ನ ನೋಡೋದಾದ್ರೆ, ನಾಳೆ ಸೋಮವಾರ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದು ಪಾಸನೆ, 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಅದಾದ ನಂತರ ಭಾವಗೀತೆಗಳು. ನಾಳೆ ಬೆಳಿಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಡ್ರೈ ಫ್ರೂಟ್ಸ್ ಸೇವನೆಯ ಪ್ರಯೋಜನಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 8:02 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗುತ್ತೆ. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾ ಭಾರತಿ. ನಾಳೆ ಮಧ್ಯಾಹ್ನ 12:05 ಕರೆಗೊಂದು ಹಾಡು. ನಾಳೆ ಮಧ್ಯಾಹ್ನ 1:02 ಕನ್ನಡ ಚಿತ್ರಗೀತೆಗಳು, 1:20 ಇಮೇಲ್ ಮತ್ತು ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, 2:15 ಇಮೇಲ್ ಮತ್ತು ವಾಟ್ಸ್ಆ್ಯಪ್ ಸಂದೇಶಾಧಾರಿತ ಕಾರ್ಯಕ್ರಮ ಸ್ಪಂದನ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಹಿಂದಿ ಕಾರ್ಯಕ್ರಮಗಳು, ಸಂಜೆ 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್. ನಾಳೆ ಸಂಜೆ 6:02 ಸೇಫ್ ಡ್ರೈವ್ನ ಮುಂದುವರಿದ ಭಾಗದಲ್ಲಿ ಗಾನ ಬಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ, 7:22 ಕಾರ್ಯಕ್ರಮ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ನಾಳೆ ರಾತ್ರಿ 8:02 ಸೋಮವಾರದ ವಿಶೇಷ ಭಾವಚಿತ್ತಾರ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರಾ. ಇದಾಗಿತ್ತು ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರು ಪರಿಚಯ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM.

ಸ್ನೇಹಿತರೆ, 5:31 ಈ ಸಮಯದಲ್ಲಿ ನೀವು ಟ್ಯೂನ್ ಮಾಡಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಹೊತ್ತು. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಭಾನುವಾರದ ಸಂಜೆಯ ಪ್ರಸಾರಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಸೇಫ್ ಡ್ರೈವ್ನಲ್ಲಿ ಮೊದಲಿಗೆ ಹಳೆಯ ಚಿತ್ರಗೀತೆಗಳನ್ನು ಕೇಳುವಂತಹ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಆಗಿದೆ. ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲನೇ ಗೀತೆಯನ್ನು ಕೇಳೋಣ. 2 ಕನಸು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ರವರ ಗಾಯನ, ಟಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರರವರ ಸಂಗೀತ ಸಂಯೋಜನೆಯಲ್ಲಿ

ಸೇಫ್ ಟೈಮ್ನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ನಾವಿದ್ದೀವಿ. ಮೊದಲನೇ ಗೀತೆಯನ್ನು ಕೇಳಿದ್ದಾಯಿತು. ಸಮಯ ಇನ್ನೇನು 5:15 ಆಗಲಿದೆ. 5:15 ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್ ಮೂಡಿ ಬರುತ್ತೆ. ಅದಾದ ನಂತರ ಸೇಫ್ ಟೈಮ್ನಲ್ಲಿ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋಣ ಸ್ನೇಹಿತರೆ.

ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಸಾಗೋಣ. ಈಗ ರಾಜ ನನ್ನ ರಾಜ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿರವರ ಗಾಯನ, ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ರವರ ಸಂಗೀತ.

ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಧನ್ಯವಾದ. ಆದಷ್ಟು ಬೇಗನೆ ಅಂದರೆ ಸಂದೇಶವನ್ನು ಓದುವಂಥ ಸಮಯದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ಓದ್ತೀನಿ. ಈಗ ಮತ್ತೊಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 5:33:05. ಸೇಫ್ ಡ್ರೈವ್ನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಭಾನುವಾರದ ಸಂಜೆ ಹಳೆಯ ಮಧುರವಾದ ಗೀತೆಗಳನ್ನ ಕೇಳ್ತಾ ಇದ್ದೀರಾ, ಹಾಗೆ ಗೀತೆಗಳ ಆಯ್ಕೆ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಸಂದೇಶಗಳ ಮೂಲಕ ನಮಗೆ ತಿಳಿಸ್ತಾ ಇದ್ದೀರಾ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಈಗ ಉಪಾಸನೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ರವರ ಗಾಯನ, ಜಿ ಉದಯಶಂಕರ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ದಾರಿ ತಪ್ಪಿದ ಮಗ ಚಿತ್ರದಿಂದ ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ರವರ ಸಂಗೀತ ಸಂಯೋಜನೆ ಇರುವ ಈ ಹಾಡಿಗೆ ದನಿಯಾಗಿದ್ದಾರೆ ಟಿ ಬಿ ಶ್ರೀನಿವಾಸರವರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ರವರು ದನಿಯಾಗಿರುವ ಈ ಹಾಡಿನ ಸಾಹಿತ್ಯ ವಿಜಯನಾರಸಿಂಹ ಹಾಗೂ ಸಂಗೀತ ವಿಜಯ ಭಾಸ್ಕರ್ ಅವರದಾಗಿದೆ. ಚಿತ್ರ ಬೆಸುಗೆ.

ಕಳ್ಳಾಕುಳ್ಳ ಚಿತ್ರದ ಗೀತೆ ಇದು. ಪಿಬಿ ಶ್ರೀನಿವಾಸ್ ಹಾಗೂ ವಾಣಿ ಜಯರಾಮ್ರವರ ಗಾಯನ, ಜಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಈಗ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ. ಮಯೂರ ಚಿತ್ರದಿಂದ ಎಸ್ ಜಾನಕಿರವರ ಗಾಯನ, ಜಿ ಉದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

ಫಲಿತಾಂಶ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ವಾಣಿ ಜಯರಾಮ್ರವರ ಗಾಯನ, ವಿಜಯ ನರಸಿಂಹರವರ ರಚನೆ, ವಿಜಯ ಭಾಸ್ಕರ್ರವರ ಸಂಗೀತ.

ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ. ನಾಗಕನ್ನಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಸತ್ಯಂರವರ ಸಂಗೀತ ಸಂಯೋಜನೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್. ಸಂದೇಶಗಳನ್ನು ಕಳಿಸಿರುವಂಥ ಎಲ್ಲ ಸ್ನೇಹಿತರಿಗೂ ಪ್ರೀತಿಯ ಧನ್ಯವಾದ. ಹಾಗೆ ಕಾರ್ಯಕ್ರಮನ ಕೇಳಿದಂಥ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಪ್ರಮುಖವಾಗಿರಬೇಕೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ನಾಳೆ ಎರಡು ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಅಮೆರಿಕದ ಇಂಡೋ ಪೆಸಿಫಿಕ್ ಕಮಾಂಡ್ನ ಕಮಾಂಡರ್ ಅಡ್ಮಿರಲ್ ಸ್ಯಾಮ್ಯುಯಲ್ ಪಪಾರೋ ಅವರನ್ನು ಇಂದು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಾಗರ ಸಹಕಾರ ಬಲವರ್ಧಿಸುವ ಬಗ್ಗೆ ಮಾತುಕತೆ ನಡೆಸಿದರು. ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಅಂತರ ಸಚಿವಾಲಯದ ಅಧ್ಯಯನ ತಂಡ ಇಂದು ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿಯ ಕುರಿತು ನೇರ ಪರಿಶೀಲನೆ ನಡೆಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ಅವರ ನೇತೃತ್ವದಲ್ಲಿ ಈ ಪರಿಶೀಲನೆ ನಡೆಯಿತು. ದೇಶದ ದಕ್ಷಿಣ ರಾಜ್ಯಗಳ ಕೆಲವೆಡೆ ನಾಳೆವರೆಗೆ ಭಾರೀ ಮಳೆ ಬೀಳಲಿದೆ. ಮರಾಠವಾಡ, ವಿದರ್ಭ ಹಾಗೂ ಮಹಾರಾಷ್ಟ, ಛತ್ತೀಸ್ಗಢ, ತೆಲಂಗಾಣ ಮತ್ತು ಕರ್ನಾಟಕದ ದಕ್ಷಿಣ ಒಳನಾಡಿನ ಕೆಲವು ಕಡೆ ಮುಂದಿನ ಎರಡು ದಿನಗಳ ಕಾಲ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ವನ್ಯಜೀವಿ ಸಪ್ತಾಹ 2026 ಅಂಗವಾಗಿ ಪ್ಲಾಸ್ಟಿಕ್ ಸ್ವಚ್ಛತಾ ಅಭಿಯಾನ ಹಾಗೂ ವಾಲಿಬಾಲ್ ಪಂದ್ಯಾವಳಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಗೋಪಾಲಸ್ವಾಮಿ ಬೆಟ್ಟದ ಪ್ರವೇಶ ದ್ವಾರದಿಂದ 10 ಕಿಲೋಮೀಟರ್ ಮ್ಯಾರಥಾನ್ ನಡೆಯಿತು. 120ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಮೈಸೂರು ದಸರಾ ಕುಸ್ತಿ ಪಂದ್ಯಾವಳಿ ಇದೇ 11ರಿಂದ 17ರವರೆಗೆ ನಡೆಯಲಿದೆ. ಈ ಬಾರಿ ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಹಾಗೂ ಪಂಚಕುಸ್ತಿ ವಿಭಾಗಗಳಲ್ಲಿ ಪಂದ್ಯ ನಡೆಯಲಿವೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

0: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದರ ಎಲ್ಲ ಗುಣ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:04:10 ಸೇಫ್ ಡ್ರೈವ್ನ ಮುಂದುವರಿದ ಭಾಗ ಗಾನ ಬಜಾನ ಕಾರ್ಯಕ್ರಮವನ್ನು ಶುರು ಮಾಡುವಂತ ಹೊತ್ತಾಗಿದೆ. ನಿಮ್ಮೆಲ್ಲರಿಗೂ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗಾನ ಬಜಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ವಿಷಯದ ಬಗ್ಗೆ ಮಾತಾಡ್ತಾ, ಆ ವಿಷಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳ್ಕೊಳ್ತಾ, ಒಂದಷ್ಟು ಪೆಪ್ಪಿ ಹಾಗೂ ಮೆಲಡಿ ಹಾಡುಗಳನ್ನ

ಕೇಳ್ತೀವಿ. ಇವತ್ತು ಸಹ ಒಂದು ವಿಷಯ ಇದೆ. ವಿಷಯ ಏನು ಅಂತ ಆಸ್ ಯೂಶುವಲ್ ನೀವೇ ತಿಳಿಸ್ಬೇಕು. ಕ್ಲೂ ಕೊಡ್ತೀನಿ, ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ ಅಲ್ವಾ? ನೀವು ಸಂದೇಶಗಳನ್ನ ಕಳಿಸಬೇಕಾಗಿರುವಂತಹ ಸಂಖ್ಯೆ 9483091129 9483091029. ಸಂಖ್ಯೆಯನ್ನೇನೋ ಹೇಳಿದ್ದಾಯ್ತು, ಕ್ಲೂ ಕೊಡ್ಲಿಲ್ವಲ್ಲ ಆ ವಿಷಯದ ಬಗ್ಗೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇವತ್ತಿನ ವಿಷಯದ ಕ್ಲೂ ಹೀಗಿದೆ. ನಾವು ಈ ವಿಷಯವನ್ನ ಮಾತಾಡುವಾಗ ಸಾಮಾನ್ಯವಾಗಿ ಎಮೋಷನಲ್ ಆಗಿಬಿಡ್ತೀವಿ, ಬಟ್ ಇವತ್ತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಯಾಕಂದರೆ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಏನಿರಬಹುದು ಅಂತ ಗೆಸ್ ಮಾಡಿ. ಕ್ಲೂ ಮತ್ತೊಮ್ಮೆ, ನಾವು ಈ ವಿಷಯವನ್ನು ಮಾತಾಡುವಾಗ ಸಾಮಾನ್ಯವಾಗಿ ಎಮೋಷನಲ್ ಆಗ್ತೀವಿ, ಬಟ್ ಇವತ್ತು ಈ ವಿಷಯದ ಬಗ್ಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ, ಯಾಕಂದರೆ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ವಿಷಯ ಏನಿರಬಹುದು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಅಂದರೆ ಪೃಥ್ವಿ ಸಿನಿಮಾದ ಈ ಹಾಡನ್ನು ಕೇಳಿ, ಖಂಡಿತ ನಿಮಗೆ ವಿಷಯ ಗೊತ್ತಾಗುತ್ತೆ. ಗೊತ್ತಾದ ಕೂಡಲೇ ನಮಗೆ ಸಂದೇಶವನ್ನು ಕಳಿಸಿ. ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಲ್ಲಿ ಸೇಫ್ ಡ್ರೈವ್ನ ಗಾನ ಬಜಾನಾ.

ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಶ್ವನ ಗೆಸ್ ಮಾಡಿ ಅಂತ ಕ್ಲೂ ಕೊಟ್ಟಿದ್ದೆ. ನಾವು ಸಾಮಾನ್ಯವಾಗಿ ಈ ವಿಷಯವನ್ನು ಮಾತಾಡುವಾಗ ಎಮೋಷ್ನಲ್ ಆಗಿಬಿಡ್ತೀವಿ, ಆದರೆ ಇವತ್ತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ, ಯಾಕಂದರೆ ಇದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ದೆ. ಹಾಗೆ ಗೀತೆ ಕೂಡ ಪ್ರಸಾರ ಆಯಿತು, ಆದರೆ ಗೀತೆಯನ್ನು ಕೇಳಿದ ಮೇಲೆ ನೀವೆಲ್ಲರೂ ಸರಿಯಾಗಿ ವಿಷಯವನ್ನು ಗೆಸ್ ಮಾಡಿರ್ತೀರಾ ಅಂದ್ಕೊಂಡೆ. ಆದರೆ ಎಲ್ಲರೂ ಕೂಡ ಒಂದೇ ವಿಷಯವನ್ನು ಕಳಿಸಿದ್ದೀರಾ, ಪ್ರೀತಿಯ ಬಗ್ಗೆನ ಅಂತ. ತಾಯಿ ಮಗು ಪ್ರೀತಿ ಇರಬಹುದಾ ಅಂತ ದೀಕ್ಷಾರವರು ಹೇಳ್ತಾ ಇದ್ದಾರೆ. ಪ್ರೀತಿಯ ಬಗ್ಗೆನ ಧಾರೀಶ್ ಮಲ್ಲೇಶ್ವರದಿಂದ, ಪ್ರೇಮದ ಬಗ್ಗೆ ಅದರಲ್ಲೂ ವಿಫಲ ಪ್ರೇಮದ ಬಗ್ಗೆ ನೆನಪಿಸಿಕೊಂಡು ಇರಬಹುದು ಅಂತ ಇದ್ದಾರೆ. ಹಾಗೆ ಮನಸ್ಸಿಗೆ ನೋವಾದರೂ ತಾಳ್ಮೆಯಿಂದ ಇರುವಂತಹ ವಿಷಯ ಇರಬಹುದಾ ಮೇಡಮ್ ಅಂತ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಕೇಳ್ತಾ ಇದ್ದಾರೆ. ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಪ್ರೀತಿಯ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಫೈನಲಿ ಒಬ್ಬರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಕೌಸಲ್ಯ ಬನಶಂಕರಿಯಿಂದ. ವಿಷಯವನ್ನು ಕರೆಕ್ಟಾಗಿ ಇವ್ರು ಗೆಸ್ ಮಾಡಿದ್ದಾರೆ. ಮತ್ತಷ್ಟು ಸಂದೇಶಗಳು, ಎಲ್ಲರೂ ಕೂಡ ಪ್ರೀತಿ ಅಂತಲೇ ಕಳಿಸ್ತಾ ಇದ್ದೀರಾ. ಪ್ರೀತಿಯ ಬಗ್ಗೆ ಮಾತಾಡೋದಕ್ಕೆ ಪ್ರೇಮ ನಿನಾದ ಕಾರ್ಯಕ್ರಮ ಇದೆ. ಆದರೆ ಇವತ್ತು ನಾವು ಮಾತಾಡ್ತಾ ಇರೋವಂಥ ವಿಷಯ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುವಂಥದ್ದು, ಬಹಳ ಇಂಟ್ರೆಸ್ಟಿಂಗ್ ಅಂತ ಅನಿಸೋದು. ನಾವು ಯೂಶ್ವಲಿ ಈ ರೀತಿ ಯೋಚನೆ ಮಾಡಿರೋದಿಲ್ಲ, ಯಾವಾಗಲೂ ನಾವು ಒಂದೇ ಥರ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಎಮೋಷ್ನಲ್ ಆಗ್ತಾ ಇರ್ತೀವಿ. ಯಾವ ವಿಷಯ ಅಂತ ಅಂದರೆ, ನಾವು ಒಬ್ಬರನ್ನ ಮೊದಲ ಬಾರಿ ಭೇಟಿಯಾದ್ವಿ ಅಂತ ಅಂದರೆ ಅವರ ಹೆಸರನ್ನ ಕೇಳ್ತೀವಿ. ಸೊ ಎಷ್ಟೇ ವರ್ಷಗಳಾದರೂ ಕೆಲವರ ಹೆಸರು ನಮಗೆ ನೆನಪಿರುತ್ತೆ. ಹಾಗೆ ಇನ್ನೂ ಕೆಲವು ಸಲ ನಾವು ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀವಿ, ಮತ್ತೆ ಅದೇ ಜಾಗಕ್ಕೆ ನಾವು ಹೋಗಬೇಕು ಅಂದಾಗ ಆ ರೋಡ್ ಅಥವಾ ಅಲ್ಲಿ ಎಲ್ಲಿ ಡೈರೆಕ್ಷನ್ನ ನಾವು ಡೈವರ್ಟ್ ಮಾಡಬೇಕು, ಎಲ್ಲಿ ಟರ್ನ್ ತಗೋಬೇಕು, ಇದೆಲ್ಲವೂ ಗೊತ್ತಿರುತ್ತೆ. ಇನ್ನು ಕೆಲವರಿಗೆ ಹಾಡಿನ ಒಂದೆರಡು ಸಾಲನ್ನ ಕೇಳ್ತಿದ್ದ ಹಾಗೇನೆ ಮುಂದಿನ ಸಾಲುಗಳೆಲ್ಲ ನೆನಪಾಗ್ಬಿಡುತ್ತೆ. ಹಾಗೆ ಮತ್ತಷ್ಟು ಜನರಿಗೆ ಹಳೆಯ ಫೋಟೋಗಳನ್ನ ನೋಡ್ತಿದ್ದ ಹಾಗೆ ಆ ಒಂದು ಫೋಟೋ ತೆಗೆದ ಸಂದರ್ಭ ನೆನಪಾಗುತ್ತೆ. ಸೊ ಒಂದೇ ವಿಷಯವನ್ನು ನಾವೆಲ್ಲರೂ ಒಂದೇ ರೀತಿಯಲ್ಲಿ ನೆನಪಿಟ್ಕೊಳ್ಳೋದಿಲ್ಲ. ಹಾಗಾದರೆ ಈಗ ಯಾವ ವಿಷಯ ಅಂತ ನಿಮಗೆ ಗೊತ್ತಾಗಿರುತ್ತೆ. ನಂಬರ್ ವಿತ್ 919 ನೆನಪಿಗೆ ಸಂಬಂಧಪಟ್ಟ ವಿಚಾರ ಅಂತ ಈಗ ಸಂದೇಶವನ್ನು ಕಳಿಸಿದ್ದಾರೆ ಹಂಸನಂದನ್ ಮಂಡ್ಯದಿಂದ ಈ ಸಂದೇಶವನ್ನು ಕಳಿಸಿರೋದು. ಹೌದು, ಗೀತೆ ಕೂಡ ನೆನಪಿದು ನೆನಪಿದು ಕನಸಲು ಮರೆಯದ ನೆನಪಿದು ಅಂತಲೇ ಇತ್ತು. ಸೊ ಆ ಸಾಲನ ಕೇಳಿದ ಕೂಡಲೇ ನೀವೆಲ್ಲರೂ ನೆನಪು ಅಂತ ಹೇಳ್ತೀರಾ ಅಂದ್ಕೊಂಡಿದ್ದೆ, ಆದರೆ ನೀವೆಲ್ಲರೂ ಪ್ರೀತಿ ಅಂತ ಹೇಳಿದ್ರಿ. ಇರಲಿ, ನಿಮ್ಮೆಲ್ಲರ ಪ್ರಯತ್ನಕ್ಕೆ ಬಹಳ ಧನ್ಯವಾದ. ಈಗ ವಿಷಯ ಗೊತ್ತಾಯ್ತಲ್ವಾ? ನಮ್ಮ ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದ ವಿಷಯ ನಮ್ಮ ನೆನಪುಗಳ ಬಗ್ಗೆ. ಮೆಮರಿ ಮ್ಯಾಟರ್ಸ್, ನಮ್ಮ ನೆನಪುಗಳ ವಿಶೇಷತೆ. ಇದರಲ್ಲಿ ಒಂದಷ್ಟು ಕ್ಯಾಟಗರಿ ಇದೆ. ಯಾರಾದರೂ ನಮಗೆ ನಿಮ್ಮ ಮೆಮರಿ ಪವರ್ ಹೇಗೆ ಅಂತ ಕೇಳಿದ್ರೆ ನಾವು ಹೇಳ್ಬೋದು ನಮಗೆ ಕೆಲವೊಂದು ನೆನಪಿರುತ್ತೆ, ಕೆಲವೊಂದು ನೆನಪಿರೋದಿಲ್ಲ, ನಮ್ಮ ನೆನಪುಗಳು ಸ್ವಲ್ಪ ಅಂದರೆ ನಮ್ಮ ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ, ಹೀಗೆಲ್ಲ ಹೇಳ್ತೀವಿ. ಆ್ಯಕ್ಚುಲಿ ನಮ್ಮೆಲ್ಲರ ಮೆಮರಿ ಪವರ್, ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗೇ ಇರುತ್ತೆ, ಸ್ಟ್ರಾಂಗ್ ಆಗೇ ಇರುತ್ತೆ, ಆದರೆ ನಾವು ಅದನ್ನು ಗಮನಿಸಿರೋದಿಲ್ಲ. ಇವತ್ತು ಅದರ ಬಗ್ಗೆ ಮಾತಾಡೋಣ. ನೀವು ಅಬ್ಸರ್ವ್ ಮಾಡಿರಬಹುದು, ಕೆಲವರು ಹೆಸರುಗಳನ್ನ ನೆನ್ಪಿಟ್ಕೊಳ್ತಾರೆ. ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋ ಅಂತ ಮೆಮರಿ ಪವರ್ ಅವರಿಗೆ ಹೆಚ್ಚಾಗಿರುತ್ತೆ. ಒಂದ್ಸಲ ಯಾರಾದರೂ ಪರಿಚಯ ಆದರೆ ಸಾಕು, ಅವರ ಹೆಸರನ್ನ ಕೇಳಿ ತಿಳ್ಕೊಳ್ತಾರೆ. ಎಷ್ಟೋ ವರ್ಷಗಳಾದಮೇಲೆ ಮತ್ತೆ ಅವರನ್ನ ಭೇಟಿ ಮಾಡಿದಾಗ ಅವರ ಹೆಸರನ್ನ ಸಮೇತ ಅವರು ಮಾತಾಡಿಸ್ತಾರೆ. ಕೆಲವರು ನಾವು ನೋಡಿದಾಗೆ ಹೊಸದಾಗಿ ಯಾರಾದರೂ ಪರಿಚಯ ಆದರೆ ಆ ವ್ಯಕ್ತಿಯ ಹೆಸರನ್ನ ಪದೇ ಪದೇ ಮಾತಿನಲ್ಲಿ ಬಳಸ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಅವರ ಹೆಸರನ್ನ ನೆನ್ಪಿಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಫಂಕ್ಷನ್ಗೆ ಹೋದಾಗ 10 ಜನರನ್ನ ನಾವು ಪರಿಚಯ ಮಾಡಿಕೊಂಡ್ರು, ಕೆಲವರು ಹೇಗೆ ಅಂದರೆ ಪ್ರತಿಯೊಬ್ಬರ ಹೆಸರನ್ನು ಕೂಡ ನೆನ್ಪಿಟ್ಕೊಂಡು ಮುಂದಿನ ಸಲ ಮೀಟ್ ಆದಾಗ ಹೇಗಿದ್ದೀರಾ ಸವಿತಾ, ಹೇಗಿದ್ದೀರಾ ರಮೇಶ್, ಹೀಗೆ ಕೇಳ್ತಾರೆ. ಸೊ ಕೆಲವ್ರಿಗೆ

ಅಂದ್ರೆ ಮುಖ ನೋಡಿದ ತಕ್ಷಣ ಇವರು ನಮ್ಗೆ ಪರಿಚಯ ಇದಾರೆ ಅಂತ ಗೊತ್ತಾಗುತ್ತೆ, ಆದ್ರೆ ಹೆಸರು ಗೊತ್ತಾಗೋದಿಲ್ಲ. ಈ ರೀತಿಯೂ ಸಹ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದ್ರೆ, ಕೆಲವೊಮ್ಮೆ ನಮ್ಗೆ ಆ ವ್ಯಕ್ತಿಯ ಹೆಸರು ಮಾತ್ರ ಅಲ್ಲ, ಆ ವ್ಯಕ್ತಿಯ ಜೊತೆ ನಾವು ಮಾತಾಡಿರ್ತೀವಲ್ಲ ಮೊದಲನೇ ಸಲ, ಆ ಮಾತುಕತೆ, ಆ ಕಾನ್ವರ್ಸೇಷನ್, ಹಾಗೆ ಅವ್ರು ಇಲ್ಲಿ ಪರಿಚಯ ಆದ್ರು, ಇದೆಲ್ಲವನ್ನು ಸಹ ಕನೆಕ್ಟ್ ಮಾಡಿಕೊಂಡು ನಾವು ನೆನ್ಪಿಟ್ಕೊಂಡಿರ್ತೀವಿ. ಸೊ ಒಂದು ಹೆಸರು ಬರೀ ಒಂದು ನೆನಪಾಗಿ ನಮ್ಮಲ್ಲಿ ಉಳಿಯದೇನೆ ಅದು ಒಂದು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಗಿ ಜೊತೆ ಸೇರಿಕೊಂಡಿರುತ್ತೆ, ಅಂದರೆ ಕನೆಕ್ಷನ್ಸ್ ಇರುತ್ತೆ, ಹಾಗಾಗಿ ನಮಗೆ ಹೆಸರುಗಳು ನೆನಪಿರುತ್ತೆ. ಸೊ ನಮಗೆ ನೆನಪಿನ ಶಕ್ತಿ ಕಡಿಮೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ, ಆದರೆ ಯಾವುದರಲ್ಲಿ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗಿದೆ ಅಂತ ತಿಳ್ಕೊಳ್ತಾ ಮಾತಾಡ್ತಾ ಸಾಗೋಣ ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ನೀವು ಕೂಡ ತಿಳಿಸ್ಬಹುದು ನಿಮಗೆ ಯಾವುದು ಹೆಚ್ಚು ನೆನಪಲ್ಲಿ ಉಳಿಯುತ್ತೆ, ಅಂದರೆ ಹೆಸರುಗಳಾಗಬಹುದು, ಸಂಖ್ಯೆಗಳಾಗಬಹುದು, ಅಥವಾ ಹಳೆಯ ಒಂದು ನೆನಪುಗಳು ಅಂದರೆ ಫೋಟೋಗಳನ್ನು ನೋಡ್ತಿದ್ದ ಹಾಗೆ ಆ ಸಂದರ್ಭಗಳು ನೆನಪಾಗಬಹುದು, ಹಳೆಯ ಘಟನೆಗಳು ನೆನಪಾಗಬಹುದು, ಹಾಡಿನ ಸಾಲುಗಳು ನೆನಪಾಗಬಹುದು. ಯಾವುದರಲ್ಲಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಿದೆ ಅನ್ನೋದನ್ನು ನೀವು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483010129 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಹಾಗೆ ಮತ್ತಷ್ಟು ಬಗೆಯ ನೆನಪುಗಳಿವೆ, ಅಂದರೆ ಈಗಾಗಲೇ ನಾವು ಹೆಸರುಗಳ ಬಗ್ಗೆ ಮಾತಾಡಿದ್ವಿ, ಇನ್ನು ಸಂಖ್ಯೆಗಳಿವೆ, ಅದರ ಜೊತೆಗೆ ಇನ್ನೂ ಒಂದಷ್ಟು ನೆನಪುಗಳಿರುತ್ತೆ. ಏನಿದೆ ಅವೆಲ್ಲ ಅಂತ ಮಾತಾಡ್ತಾ ಸಾಗೋಣ ಇವತ್ತಿನ ಗಾನ ಭಜನದಲ್ಲಿ. ಈಗ ಶ್ರಾವಣಿ ಸುಬ್ರಹ್ಮಣ್ಯ ಚಿತ್ರದ ಒಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಈ ಗೀತೆಯಲ್ಲೂ ಸಹ ಇವಳ ಹೆಸರೇನು ಹೇಳಿ ಅಂತ ಹೆಸರನ್ನ ನೆನಪು ಮಾಡ್ಕೊಳ್ತಾ ಇದ್ದಾನೆ ಪ್ರೇಮಿ. ಇನ್ನು ನಮ್ಮ ವಿಷಯಕ್ಕೆ ಬರುವುದಾದ್ರೆ, ಹೆಸರು ಬಗ್ಗೆ ಮಾತಾಡಿದ್ವಿ. ಹೆಸರನ್ನ ನೆನ್ಪಿಟ್ಕೊಳ್ಳುವಂತಹ ವ್ಯಕ್ತಿಗಳಿರ್ತಾರೆ, ಎಷ್ಟೇ ವರ್ಷ ಆದ್ಮೇಲೆ ಅವ್ರನ್ನ ಭೇಟಿ ಮಾಡಿದ್ರು ಹೆಸರು ನೆನಪಿರುತ್ತೆ ಅಂತ. ಮತ್ತು ಇನ್ನು ಯಾವ ಥರ ನೆನಪುಗಳಿರುತ್ತೆ, ಯಾವ ರೀತಿ ನೆನಪಿನ ಶಕ್ತಿ ಇರುತ್ತೆ ಅಂದರೆ, ಈ ಸಂಖ್ಯೆಗಳನ್ನ ಹೆಚ್ಚಾಗಿ ನೆನ್ಪಿಟ್ಕೊಳ್ಳುವಂಥವ್ರು ಇರ್ತಾರೆ. ಸಂಖ್ಯೆಗಳು ಅಂದರೆ ಅದು ವಿಶೇಷ ದಿನಗಳಾಗಬಹುದು, ಬರ್ಡೇಸ್ ಆಗಬಹುದು, ಅಥವಾ ಪಿನ್ ಆಗಬಹುದು, ಹಾಗೆ ಗಾಡಿಯ ನಂಬರ್ಗಳಾಗಬಹುದು, ಇದೆಲ್ಲವನ್ನ ಸಹ ನೆನ್ಪಿಟ್ಕೊಳ್ತಾ ಇರ್ತಾರೆ. ಕೆಲವರಿಗೆ ಅವರ ಫೋನ್ ನಂಬರ್ ಮಾತ್ರ ಅಲ್ಲ, ಅವರ ಫ್ಯಾಮಿಲಿ ಮೆಂಬರ್ಸ್ನ ಫೋನ್ ನಂಬರ್ಗಳಾಗಿರಬಹುದು, ಅವರ ಸ್ನೇಹಿತರು ತುಂಬ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅಂಥವರ ನಂಬರ್ಗಳು ಸಹ ಹಾಗೆ ನೆನಪಲ್ಲಿ ಉಳಿದಿರುತ್ತೆ. ಮೊಬೈಲ್ನ ನೋಡಿ ಡಯಲ್ ಮಾಡೋದಕ್ಕಿಂತ ಹಾಗೆ ಅವ್ರಿಗೆ ನೆನಪಲ್ಲಿರುತ್ತೆ, ನಂಬರ್ನ ಕೇಳಿದ ಕೂಡಲೇ ತಕ್ಷಣ ಹೇಳೋ ಥರ ಇರುತ್ತೆ. ಆ ಥರದ ವ್ಯಕ್ತಿಗಳನ್ನ ನೀವು ನೋಡಿರ್ತೀರ, ಅಥವಾ ನಿಮಗೂ ಸಹ ಆ ರೀತಿ ನೆನಪು ಇರಬಹುದು ಸಂಖ್ಯೆಗಳು. ಕೆಲವರಿಗೆ ಪಿನ್ ನಂಬರ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಯಾವ ಒಂದು ಊರಿನ ಒಂದು ಕಾರ್ಡ್ ಬಂದಿರಬಹುದು, ಅಥವಾ ಎಲ್ಲಾದರೂ ಪಿನ್ ಅನ್ನು ನೋಡಿದ ತಕ್ಷಣ ಇದು ಈ ಊರಿನ ಒಂದು ಅಂಚೆ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ. ಹಾಗೆ ಇನ್ನೂ ಕೆಲವರಿಗೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, KA 01 02 ಈ ರೀತಿ ಇದ್ರೆ ಬೆಂಗಳೂರಿನ ಯಾವ ಏರಿಯಾಗೆ ಸಂಬಂಧಪಟ್ಟಂತಹ ಒಂದು ಗಾಡಿ ಇದು ಅಂತ ಹೇಳ್ತಾರೆ. ಹಾಗೆ KA 11 ನೋಡ್ತಿದ್ದ ಹಾಗೆ ಮಂಡ್ಯ ಅಂತಾರೆ, KA 09 ಅಂದರೆ ಮೈಸೂರು ಅಂತಾರೆ, KA 19 ಅಂದರೆ ನಮ್ಮ ಕುಡ್ಲದ ಗಾಡಿ ಇದು ಮರ್ರೆ ಅಂತ ಮಂಗಳೂರಿನವರು ಗುರುತಿಸ್ತಾರೆ. ಹಾಗೆ ಎಲ್ಲರಿಗೂ ಸಹ ಈ ರೀತಿಯ ಸಂಖ್ಯೆಗಳನ್ನ ಗುರುತಿಸುವಂಥ ಶಕ್ತಿ ಇಲ್ಲದೆ ಹೋದರೂ ಕೆಲವರಿಗೆ ಸಂಖ್ಯೆಗಳ ಬಗ್ಗೆ ಒಂದು ರೀತಿಯ ನೆನಪಿನ ಶಕ್ತಿ ಹೆಚ್ಚಾಗೇ ಇರುತ್ತೆ. ಹಾಗಾಗಿ ಯಾರಿಗೂ ನೆನಪಿನ ಶಕ್ತಿ ಕಡಿಮೆ ಅಂತೂ ಇರೋದೇ ಇಲ್ಲ, ನಾವು ಅದನ್ನು ಸರಿಯಾಗಿ ಗುರುತಿಸಿರೋದಿಲ್ಲ ಅಷ್ಟೇ. ಕೆಲವರಿಗೆ ಹೆಸರುಗಳು ನೆನಪಿರುತ್ತೆ ಬಹಳ ಚೆನ್ನಾಗಿ, ಇನ್ನು ಕೆಲವರಿಗೆ ಸಂಖ್ಯೆಗಳು ನೆನಪಿರುತ್ತೆ. ಎಷ್ಟೋ ಜನರು ಬರ್ಡೇಸ್ನ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನೋಟಿಫಿಕೇಶನ್ಗಳನ್ನ ನೋಡ್ದೇನೆ ಅವರ ಫ್ರೆಂಡ್ಸ್ಗೆ ಅವರ ಬರ್ಡೇ ದಿನ ವಿಶ್ ಮಾಡ್ತಾರೆ. ಪ್ರತಿ ವರ್ಷ ಸಹ ಹಾಗೇ ಮಾಡ್ತಾ ಬರ್ತಿರ್ತಾರೆ, ಇವ್ರಿಗೆ ಯಾವುದೇ ನೋಟಿಫಿಕೇಶನ್ ಬೇಕಾಗೋದಿಲ್ಲ. ಒಂದು ಸಲ ಅವರ ಬರ್ಡೇ ಈ ಒಂದು ತಾರೀಕಿದೆ ಅನ್ನೋದನ್ನು ತಿಳ್ಕೊಂಡ ಮೇಲೆ ಆ ಬರ್ಡೇ, ಆ ಒಂದು ವಿಶೇಷ ದಿನ, ಅದು ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅದು ಮೈಂಡ್ನಲ್ಲಿ ಸೇವ್ ಆದಮೇಲೆ ಹಾಗೆ ಉಳಿದ್ಬಿಟ್ಟಿರುತ್ತೆ. ಪ್ರತಿ ವರ್ಷ ಆ ದಿನ ಬರ್ತಿದ್ದ ಹಾಗೆ ಫೋನ್ಗೆ ಮೆಸೇಜ್ ಬರುತ್ತೆ, ಅಥವಾ ಕಾಲ್ ಮಾಡಿ ವಿಶ್ ಮಾಡ್ತಾರೆ, ಅಥವಾ ಮೀಟ್ ಮಾಡ್ತಾರೆ. ಸೊ ಅವರು ಬರ್ಡೇಸ್ನ ಮರೆಯೋದೇ ಇಲ್ಲ. ಅಂತಹ ಒಂದು ಗುಣಗಳಿರುವಂತಹ ವ್ಯಕ್ತಿಗಳನ್ನ ಸಹ ನಾವು ನೋಡಿರ್ತೀವಿ. ನೆನಪಿನ ಶಕ್ತಿ ಹೇಗಿರುತ್ತೆ ಅಂದರೆ, ಈ ಸಂಖ್ಯೆಗಳನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ರಿಲೇಷನ್ಶಿಪ್ಗಳಲ್ಲಿ ನನ್ನ ಬರ್ಡೇನ ನೆನ್ಪಿಟ್ಕೊಂಡು ವಿಶ್ ಮಾಡಲಿಲ್ಲ ಅಂತ ಅಂದ್ಕೊಳ್ಳೋದೇ ಹೆಚ್ಚು. ಹಾಗಾಗಿ ಸಂಖ್ಯೆಗಳನ್ನ ನೆನ್ಪಿಟ್ಕೊಳ್ಳುವಂಥ ವ್ಯಕ್ತಿಗಳು ಅವರ ಪ್ರೀತಿಪಾತ್ರರ ಬರ್ಡೇಸ್ನ ಆ್ಯನಿವರ್ಸರಿನ ಮರೆಯೋದಿಲ್ಲ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ ಅವರ ಒಂದು ಸಂಬಂಧದಲ್ಲಿ ಅಂತ ಹೇಳ್ಬೋದು. ಹಾಗೆ ಯಾವುದೇ ಒಂದು ಡೇಟ್ ಅಥವಾ ನಂಬರ್ ಸಂಖ್ಯೆಯನ್ನು ನಾವು ನೆನ್ಪಿಟ್ಕೊಳ್ತೀವಿ ಅಂದರೆ ಒಂದು ಸ್ಪೆಷಲ್ ಮೆಮರಿಗೆ, ಒಂದು ವಿಶೇಷವಾದ ನೆನಪಿಗೆ ಅದನ್ನು ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಹಾಗೆ ಕನೆಕ್ಟ್ ಮಾಡ್ಕೊಂಡಿರೋದ್ರಿಂದನೇ ಆ ಒಂದು ನೆನಪನ್ನು ಇಟ್ಕೊಳ್ಳೋದಕ್ಕೆ ನಮಗೆ ಸುಲಭ ಆಗಿರುತ್ತೆ. ಸೊ ಬರ್ಡೇ ಅಂದರೆ ಅದು ಒಂದು ಡೇಟ್ ಅಂತ ನಾವು ಅಂದ್ಕೋಬೋದು, ಆದರೆ ಆ ಬರ್ಡೇ ಒಬ್ಬ ವ್ಯಕ್ತಿಯ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಹಾಗೆ ಒಂದು ವೆಹಿಕಲ್ ನಂಬರ್ ಅದು ಕೂಡ ನಮ್ಮ ಪರಿಚಿತ ವ್ಯಕ್ತಿಯದ್ದಾಗಿದ್ದರೆ ಆ ವಾಹನದ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಸೊ ಆ ನಂಬರ್ ನೋಡಿದ ಕೂಡಲೇ ಇದು ಅವ್ರ ಗಾಡಿ ಅಲ್ವಾ ಅಂತ ನಾವು ಗುರುತಿಡಿಯಬಹುದು. ಸೊ ಕೆಲವು ನಂಬರ್ಸ್ ನಮ್ಮ ಮೆಮರಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಉಳಿಯೋದಕ್ಕೆ ಅದು ಒಂದು ರೀತಿಯ ಕನೆಕ್ಷನ್ ಅನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಅದು ವ್ಯಕ್ತಿಯ ಜೊತೆಗೆ ಆಗಿರಬಹುದು ಅಥವಾ ಒಂದು ಊರಿನ ಜೊತೆಗೆ ಆಗಿರಬಹುದು, ಯಾವುದೋ ಒಂದು ರೀತಿಯಲ್ಲಿ ಸಂಖ್ಯೆಯ ಜೊತೆಗೆ ಒಂದು ಕನೆಕ್ಷನ್ ಇರುತ್ತೆ. ಹಾಗಾಗಿ ಇದು ಸ್ಟ್ರಾಂಗ್ ಆಗಿ ನಮ್ಮ ನೆನಪಿನಲ್ಲಿ ಉಳಿದಿರುತ್ತೆ. ಹಾಗೆಯೇ ಮತ್ತೊಂದು ರೀತಿಯ ನೆನಪಿನ ಶಕ್ತಿ ಇದೆ, ಅದೇನೆಂದರೆ ದಾರಿಗಳು ಅಥವಾ ಒಂದು ಊರಿನ ಜಾಗ ಆಗ್ಬೋದು, ಎಷ್ಟೋ ವರ್ಷಗಳ ಹಿಂದೆ ನೋಡಿರುವಂತಹ ಜಾಗ ಅಥವಾ ಆ ಊರಿಗೆ ಹೋಗುವಂತಹ ರೂಟ್, ಇದು ನೆನಪಿರುತ್ತೆ. ಎಷ್ಟೋ ಜನರಿಗೆ ಯಾವುದೇ ರೀತಿಯ ಮ್ಯಾಪ್ಸ್ನ ಅಗತ್ಯ ಇರೋದಿಲ್ಲ. ಇದ್ರ ಬಗ್ಗೆ ಮಾತಾಡೋಣ. ಈಗ ಒಂದು ನೆನಪಿನ ಹಾಡು ಮೂಡಿ ಬರ್ತಾ ಇದೆ, ಅಂಡಮಾನ್ ಚಿತ್ರದಿಂದ.

ನೋಡ್ದೇನೆ ಹೋಗೋದಷ್ಟು ನೆನಪಿನ ಶಕ್ತಿ ಕೆಲವರಿಗಿರುತ್ತೆ. ಯಾವುದೋ ಒಂದು ಹೊಸ ರೆಸ್ಟೋರೆಂಟ್ಗೆ ಹೋಗೋದಾಗಿರಬಹುದು, ಅಥವಾ ಒಬ್ಬರು ಸಂಬಂಧಿಕರ ಮನೆಗೆ ಒಂದೇ ಸಲ ಹೋಗಿ ಬಂದಿರಬಹುದು, ಮತ್ತೆ ಒಂದು ಸ್ವಲ್ಪ ತಿಂಗಳುಗಳಾದಮೇಲೆ ಮತ್ತೆ ಹೋಗಬೇಕಾದಾಗ ಇವರು ಯಾವುದೇ ರೀತಿಯ ಲೊಕೇಶನ್ನ ಸರ್ಚ್ ಮಾಡೋದಿಲ್ಲ, ಹಾಗೆ ಅವರು ಹೋಗ್ತಾರೆ. ಅಂದರೆ ಅವ್ರಿಗೆ ರೂಟ್ ಅಷ್ಟು ನೆನಪಿರುತ್ತೆ, ಯಾವುದೇ ರೀತಿಯ ಮ್ಯಾಪ್ ನೋಡ್ದೇನೆ ಹೇಗೆ ಹೋಗಬೇಕು ಅಂತ ಸುಮ್ಮನೆ ಅವ್ರನ್ನ ಕೇಳ್ತಿದ್ರೆ ಹೇಳಿಬಿಡ್ತಾರೆ, ಹಾಂ ಹಾಗೆ ಮುಂದೆ ಹೋಗಬೇಕು, ಅಲ್ಲಿ ಒಂದು ಸರ್ಕಲ್ ಬರುತ್ತೆ, ಹಾಗೆಯೇ ಲೆಫ್ಟ್ ಹೋದರೆ ಅಲ್ಲಿ ಸಿಗ್ನಲ್ ಸಿಗುತ್ತೆ, ಅಲ್ಲೊಂದು ಟೆಂಪಲ್ ಬರುತ್ತೆ, ಅದ್ರ ಪಕ್ಕದ ರೋಡಲ್ಲಿ ಹೋಗಿ ಫಸ್ಟ್ ರೈಟ್ಗೆ ಹೋದರೆ ಅಲ್ಲೇ ಅವ್ರ ಮನೆ, ಅಲ್ಲೇ ಆ ರೆಸ್ಟೋರೆಂಟ್ ಅಂತ ಹೇಳೋ ಅಷ್ಟು ನೆನಪಿನ ಶಕ್ತಿ ಅವ್ರಿಗಿರುತ್ತೆ. ನಾವು ಲೊಕೇಶನ್ ನೋಡಬೇಕಾದ್ರೆ ಅಲ್ಲಿ ಒಂದಷ್ಟು ರೂಟ್ಸ್ ತೋರಿಸುತ್ತೆ, ಅಲ್ಲಿ ಆ ರೂಟ್ಸ್ನ ನೋಡ್ತಾ ಕನ್ಫ್ಯೂಷನ್ ನಮಗಾಗ್ಬೋದು. ಆದರೆ ಇವರು ಎಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ತಾರೆ ಅಂದರೆ, ಇವ್ರ ಹತ್ರ ನಾವು ರೂಟ್ ಕೇಳಿಬಿಟ್ರೆ ಗ್ಯಾರಂಟಿ ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ, ಆ ಜಾಗವನ್ನು ಸರಿಯಾದ ಜಾಗಕ್ಕೆ ಸರಿಯಾದ ದಾರಿಯಲ್ಲಿ ಹೋಗಿ ತಲುಪ್ತೀವಿ. ಹಾಗೆ ಟ್ರೈನ್ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುವಾಗಲೂ ಅಷ್ಟೇ, ಕೆಲವರು ಅಲ್ಲಿ ದಾರಿಯಲ್ಲಿ ಬರುವಾಗ ಆ ಸ್ಟೇಷನ್ಗಳನ್ನ ನೋಡ್ತಾ ಇರ್ತಾರೆ, ಆ ಸ್ಟೇಷನ್ಗಳನ್ನ ನೆನ್ಪಿಟ್ಕೊಳ್ತಾರೆ. ಹಾಗೆ ಬ್ರಿಡ್ಜ್ಗಳಾಗ್ಬೋದು, ಅಲ್ಲಿರುವಂಥ ಒಂದಷ್ಟು ಬಿಲ್ಡಿಂಗ್ಗಳಾಗ್ಬೋದು, ಆ ರೀತಿಯ ಲ್ಯಾಂಡ್ ಮಾರ್ಕ್ಸ್ನ ಗಮನಿಸ್ತಾ ಇರ್ತಾರೆ, ನೆನ್ಪಿಟ್ಕೊಳ್ತಾ ಇರ್ತಾರೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತ ಅಂದರೆ, ಕೆಲವರ ಮನಸ್ಸಲ್ಲಿ ಜಾಗಗಳು ಹಾಗೆ ಜಾಗಗಳಿಗೆ ಹೋಗಬೇಕಾದಂಥ ಡೈರೆಕ್ಷನ್ಗಳು ಒಂದು ರೀತಿಯ ಮೆಂಟಲ್ ಮ್ಯಾಪ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಅವರಿಗೆ ಯಾವುದೇ ರೋಡ್ನ ಹೆಸರು ನೆನಪಿಲ್ಲದೆ ಇರಬಹುದು, ಆದರೆ ಅಲ್ಲಿ ಏನೆಲ್ಲ ಒಂದು ಪಿಕ್ಚರೈಸೇಷನ್ ಇದೆ ಅನ್ನೋದನ್ನು ಅವ್ರು ನೆನ್ಪಿಟ್ಕೊಂಡಿರ್ತಾರೆ. ಅಲ್ಲಿ ಒಂದು ದೊಡ್ಡ ಮರ ಇದೆ, ಅದರ ಪಕ್ಕದಲ್ಲಿ ಒಂದು ಶಾಪ್ ಇದೆ, ಅದಾದಮೇಲೆ ಅಲ್ಲೊಂದು ಬೇಕ್ರಿ ಇದೆ, ಅಲ್ಲೊಂದು ದೇವಸ್ಥಾನ ಇದೆ, ಹಾಗೆ ಲೆಫ್ಟ್ ಹೋಗಬೇಕು, ರೈಟ್ ಹೋಗಬೇಕು, ಈ ರೀತಿಯ ಲ್ಯಾಂಡ್ ಮಾರ್ಕ್ಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನೆನಪಿರುತ್ತೆ. ಆ ಲ್ಯಾಂಡ್ ಮಾರ್ಕ್ಸ್ನ ಮೂಲಕನೇ ಅವರು ರೂಟ್ನ ನಮಗೆ ಹೇಳ್ತಾರೆ. ಸೊ ಇದೊಂದು ರೀತಿಯ ನೆನಪಿನ ಶಕ್ತಿ ಆಯಿತು. ಮತ್ತೊಂದು ರೀತಿಯ ನೆನಪಿನ ಶಕ್ತಿ ಅಂದರೆ ಹಾಡಿನ ಸಾಲುಗಳನ್ನ ನೆನ್ಪಿಟ್ಕೊಳ್ಳೋದು. ಹಾಡಿನ ಸಾಲು ಕೇಳ್ತಾ ಇದ್ದ ಹಾಗೆ ರೇಡಿಯೋದಲ್ಲಿ ಇದು ಇದೇ ಸಿನಿಮಾದ ಹಾಡೇ ಅಂತ ಹೇಳೋದು. ಹಾಡಿನ ಮೊದಲ ಸಾಲುಗಳನ್ನ ಕೇಳಿದ ಕೂಡಲೇ ಗೊತ್ತಾಗ್ಬಿಡ್ಬೋದು, ಆದರೆ ಮಧ್ಯದ ಸಾಲುಗಳೇನಾದರೂ ಪ್ಲೇ ಆಗ್ತಾ ಇದ್ರೆ ರೇಡಿಯೋ ಆನ್ ಮಾಡಿದಾಗ ಆಗಲೂ ಸಹ ಇದು ಇದೇ ಸಿನಿಮಾದ ಇದೇ ಹಾಡು ಅಂತ ಗುರುತಿಸ್ತಾರೆ. ಹಾಗೆ ಹಾಡಿನ ನಂತರದ ಸಾಲುಗಳನ್ನ ಕೂಡ ಹಾಡ್ತಾ ಹೋಗ್ತಾರೆ. ಅದೇ ಇನ್ನೂ ಕೆಲವರಿಗೆ ಹಾಡನ್ನ ಕೇಳಿದಾಗ ಇದು ಯಾವ ಹಾಡು ಅಂತ ಗೊತ್ತಾಗುತ್ತೆ, ಆದರೆ ಆ ಹಾಡಿನ ಸಂಪೂರ್ಣವಾದಂತಹ ಸಾಹಿತ್ಯ ನೆನಪಿರೋದಿಲ್ಲ. ಹಾಗೆ ಕೆಲವೊಮ್ಮೆ ಯಾವುದಾದ್ರೂ ಹಾಡಿನ ಸಾಲನ ಕೇಳ್ತಾ ಇದ್ದಾಗೆ ನಮ್ಮ ಬಾಲ್ಯದ ದಿನಗಳಿಗೆ, ನಮ್ಮ ಶಾಲಾ ದಿನಗಳಿಗೆ ನಾವು ಹೋಗ್ಬಿಡ್ತೀವಿ, ಆ ಹಳೆಯ ಸಂದರ್ಭ ನಮ್ಮ ನೆನಪಿಗೆ ಬಂದ್ಬಿಡುತ್ತೆ. ಇನ್ನು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತ ಅಂದರೆ, ಹಾಡುಗಳನ್ನ ನೆನ್ಪಿಟ್ಕೊಳ್ಳುವಾಗ ಆ ಮ್ಯೂಸಿಕ್ನಲ್ಲಿರುವಂಥ ರಿದಮ್ ಕೂಡ ನಮ್ಮ ನೆನಪಲ್ಲಿರುತ್ತೆ. ಆ ಒಂದು ಮ್ಯೂಸಿಕ್ ಬಿಟ್ ಎಷ್ಟು ಬಾರಿ ರಿಪೀಟ್ ಆಗುತ್ತೆ ಅನ್ನೋದು ಸಹ ನಮಗೆ ನೆನಪಲ್ಲಿರುತ್ತೆ. ಹಾಡು ಬರದೇ ಇದ್ರೂ ಸಹ ನಾವು ಗುಣಗ್ತಾ ಇರ್ತೀವಿ. ಸೊ ಇದೆಲ್ಲವೂ, ಈ ಮ್ಯೂಸಿಕ್ ಆಗಿರ್ಬೋದು, ಹಾಡು, ಹಾಡಿನ ಸಾಹಿತಿ, ಎಲ್ಲವೂ ನಮ್ಮ ಎಮೋಷನ್ಸ್ ಜೊತೆಗೆ ಸೇರಿರುತ್ತೆ. ಹಾಗಾಗಿನೇ ಹಾಡುಗಳು ನಮ್ಮ ನೆನಪಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಉಳ್ಕೊಂಡಿರುತ್ತೆ. ಎಷ್ಟೋ ವರ್ಷಗಳಾದ್ಮೇಲೆ ಕೇಳಿದ್ರು ಕೂಡ ಹಾಡು ಯಾವ ಚಿತ್ರದ್ದು ಅಂತ ನಮಗೆ ನೆನಪಾಗುತ್ತೆ. ಹಾಗೆ ಆ ಹಾಡು ನಾವು ಮರೆತಿರುವಂತಹ ವ್ಯಕ್ತಿಯನ್ನ ಅಥವಾ ಜಾಗವನ್ನ, ನಮ್ಮ ಒಂದು ಹಳೆಯ ಸಮಯವನ್ನ ನಮಗೆ ನೆನಪಿಸಬಹುದು. ಒಂದು ಮಾತಿದೆಯಲ್ಲ, ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ಅದನ್ನು ನಾವು ಗುರುತಿಸಬೇಕು ಅಂತ ಈ ಮಾತನ್ನು ನಾವು ಸಾಕಷ್ಟು ಸಲ ಕೇಳಿರ್ತೀವಿ. ಹಾಗೆಯೇ ಪ್ರತಿಯೊಬ್ಬರಲ್ಲೂ ನೆನಪಿನ ಶಕ್ತಿ ಖಂಡಿತ ಹೆಚ್ಚಾಗೇ ಇರುತ್ತೆ, ಆದರೆ ಯಾವ ವಿಷಯದಲ್ಲಿ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗಿದೆ ಅನ್ನೋದನ್ನು ನಾವೇ ಗುರುತಿಸಬೇಕು. ನೀವು ಕೂಡ ತಿಳಿಸಬಹುದು, ಸಂದೇಶಗಳು ಬರ್ತಾ ಇವೆ, ನೀವು ತಿಳಿಸಿ ಸ್ನೇಹಿತರೆ, ನಿಮಗೆ ಯಾವ ನೆನಪಿನ ಶಕ್ತಿ ಹೆಚ್ಚಾಗಿದೆ? ಸಂಖ್ಯೆಗಳನ್ನ ಹೆಚ್ಚಾಗಿ ನೆನ್ಪಿಟ್ಕೊಳ್ತೀರಾ, ಅಥವಾ ನೀವು ಹೆಸರುಗಳನ್ನ ನೆನ್ಪಿಟ್ಕೊಳ್ತೀರಾ, ದಾರಿಗಳನ್ನು, ಜಾಗಗಳನ್ನು, ಊರುಗಳನ್ನು ನೀವು ನೆನ್ಪಿಟ್ಕೊಳ್ತೀರಾ, ಅಥವಾ ಹಾಡಿನ ಸಾಲುಗಳು ನಿಮಗೆ ಬಹಳ ಚೆನ್ನಾಗಿ ನೆನಪಿರುತ್ತಾ, ಯಾವ ಒಂದು ವಿಷಯದಲ್ಲಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಿದೆ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489910092 9483091029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಹುಡುಗಾಟ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಗಾನ ಬಜಾನಾ.

0: ಹೌದು, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಇನ್ನೇನು 6:40 ಆಗಲಿದೆ. 6:40 ಸರಿಯಾಗಿ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು

0: ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಉದ್ಯೋಗಿಗಳಾಗದೆ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 11-7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಕರಾವಳಿ ಮತ್ತು ಮಲೆನಾಡು ಭಾಗದ ಜನರು ಉದ್ಯೋಗಕ್ಕಾಗಿ ಹೊರ ಪ್ರದೇಶಗಳಿಗೆ ವಲಸೆ ಹೋಗುವುದಕ್ಕಿಂತ ತಮ್ಮಲ್ಲಿರುವ ಪ್ರಾಕೃತಿಕ ಸಂಪತ್ತನ್ನು ಬಳಸಿಕೊಂಡು ಸ್ವಂತ ಊರುಗಳಲ್ಲಿ ಉದ್ಯಮಗಳನ್ನು ಆರಂಭಿಸಿ ಉದ್ಯಮಿಗಳಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೈಲ್ ಮುಹೂರ್ತ ಜಂಬರ 2026 ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಈ ಭಾಗದ ಉದ್ಯಮಶೀಲತೆಗೆ ಶಕ್ತಿ ತುಂಬಲು ರಾಜ್ಯ ಸರ್ಕಾರ ಕರಾವಳಿ ಮತ್ತು ಮಲೆನಾಡು ಪ್ರವಾಸೋದ್ಯಮ ನೀತಿಯನ್ನು ರೂಪಿಸಿದೆ ಎಂದು ತಿಳಿಸಿದರು. ಈ ನೀತಿಯಡಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉದ್ಯಮ ಆರಂಭಿಸುವವರಿಗೆ ಅನುಕೂಲವಾಗುವಂತೆ ಬ್ಯಾಂಕ್ ಸಾಲದ ಅವಧಿಯನ್ನು 20 ವರ್ಷಗಳವರೆಗೆ ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ. ಈ ಕುರಿತು ಶೀಘ್ರದಲ್ಲೇ ಮಂಗಳೂರಿನಲ್ಲಿ ಉದ್ಯಮಿಗಳೊಂದಿಗೆ ವಿಶೇಷ ಸಭೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದಲ್ಲಿ ಕರಾವಳಿ ಮತ್ತು ಕೊಡಗಿನ ಸಂಸ್ಕೃತಿಗೆ ವಿಶೇಷ ಅವಕಾಶ ಕಲ್ಪಿಸುವುದರ ಜೊತೆಗೆ 3 ಸೇನಾಪಡೆಗಳು ಪಾಲ್ಗೊಳ್ಳುವಂತೆ ವಿಭಿನ್ನವಾಗಿ ಆಚರಿಸಲಾಗುವುದು. ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ಬರಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯದ ಅಧ್ಯಯನ ತಂಡವು ಇಂದು ಭೇಟಿ ನೀಡಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿತು. ತಂಡ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯ ಕುರಿತು ನೇರ ಪರಿಶೀಲನೆ ನಡೆಸಿತು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ತಂಡದ ನೇತೃತ್ವ ವಹಿಸಿದ್ದಾರೆ. ನೀತಿ ಆಯೋಗದ ಲೆಫ್ಟಿನೆಂಟ್ ಕರ್ನಲ್ ಅಮರಿಂದರ್ ಸಿಂಗ್, ಜಲಸಂಪನ್ಮೂಲ ಇಲಾಖೆಯ ನಿರ್ದೇಶಕ ಡಾ ಜೆ ಹರ್ಷ ಕೂಡ ತಂಡದಲ್ಲಿದ್ದಾರೆ. ದಾವಣಗೆರೆ ತಾಲೂಕಿನ ನಿರ್ಥಡಿ ಹಾಗೂ ಹೊನ್ನಾಳಿ ತಾಲೂಕಿನ ಸೊರಟೂರು ಗ್ರಾಮಕ್ಕೆ ಭೇಟಿ ನೀಡಿದ ತಂಡ ಬರಕ್ಕೆ ಸಿಲುಕಿ ಹಾನಿಗೊಳಗಾಗಿರುವ ರೈತರ ಜಮೀನುಗಳನ್ನು ವೀಕ್ಷಿಸಿ ಸಮಗ್ರ ಪರಿಶೀಲನೆ ನಡೆಸಿತು. ಇದರ ಜೊತೆಗೆ ನೇರವಾಗಿ ರೈತರಿಂದ ಹಾನಿಯ ಕುರಿತು ಮಾಹಿತಿ ಪಡೆದುಕೊಂಡಿತು. ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ, ಸಹಾಯಕ ನಿರ್ದೇಶಕ ಶ್ರೀಧರ್ ಮೂರ್ತಿ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ತಂಡಕ್ಕೆ ಮಾಹಿತಿ ನೀಡಿದರು. ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಈ ಆಧುನಿಕ ಯುಗದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜಕ್ಕೆ ಹಾಗೂ ವ್ಯಕ್ತಿಗತ ಅಭಿವೃದ್ದಿಗೆ ಪೂರಕವಾಗುವಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಹಾಗೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಹಳ್ಳಿಕಾರ್ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಕಲ್ಪಿಸಲು ಮತ್ತು ಹಿಂದುಳಿದ ವರ್ಗದ ಪ್ರವರ್ಗಕ್ಕೆ ಸೇರಿಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸಮಾಜದಲ್ಲಿ ಸಣ್ಣ ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸಂವಿಧಾನದ ಆಶಯದಂತೆ ಸ್ವಾಭಿಮಾನದ ಬದುಕು ದೊರೆಯಬೇಕಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಪ್ರೋತ್ಸಾಹ ನೀಡಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ನಡೆಯಿತು. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಒಟ್ಟು 54 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಪರೀಕ್ಷೆ ನಡೆಯಿತು. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಭೇಟಿ ನೀಡಿ ಪರೀಕ್ಷಾ ವ್ಯವಸ್ಥೆಯನ್ನು ಪರಿಶೀಲಿಸಿದರು. ಈ ವೇಳೆ ಅವರು ಪರೀಕ್ಷಾ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆ ಸುಗಮವಾಗಿ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರು ದಸರಾದ ಪ್ರಮುಖ ಆಚರಣೆಗಳಲ್ಲಿ ಒಂದಾದ ದಸರಾ ನಾಡಕುಸ್ತಿ ಪಂದ್ಯಾವಳಿ ಇದೇ 11-17 ರವರೆಗೆ ಮೈಸೂರು ನಗರದ ಡಿ ದೇವರಾಜ ಅರಸ್ ವಿವಿಧೋದ್ದೇಶ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ನಗರಾಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಪಂದ್ಯಾವಳಿಯ ಸಾಂಪ್ರದಾಯಿಕ ಜೋಡಿ ಕಟ್ಟುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧಿಕೃತ ಪೋಸ್ಟರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಈ ಪಾರಂಪರಿಕ ಕ್ರೀಡೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುವುದು ಎಂದರು. ದೇಶ ವಿದೇಶಗಳಿಂದ ವೀಕ್ಷಕರನ್ನು ಆಕರ್ಷಿಸುವ ಈ 7 ದಿನಗಳ ಕೂಟದಲ್ಲಿ ಭಾಗವಹಿಸುವ ಎಲ್ಲಾ ಕುಸ್ತಿಪಟುಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಬಾರಿ ನಾಡ ಕುಸ್ತಿ, ಪಾಯಿಂಟ್ ಕುಸ್ತಿ ಮತ್ತು ಪಂಜ ಕುಸ್ತಿ ಎಂಬ 3 ವಿಭಾಗಗಳಲ್ಲಿ ಪಂದ್ಯಗಳು ನಡೆಯಲಿವೆ ಎಂದು ಸಚಿವರು ಮಾಹಿತಿ ನೀಡಿದರು. ಕಳೆದ 20 ವರ್ಷಗಳಿಂದ ನಕಲಿ ಮತಗಳನ್ನು ಹಾಕಿಸುತ್ತಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ಐಆರ್ ಪ್ರಕ್ರಿಯೆಯಿಂದ ತೊಂದರೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಕಲಿ ಮತಗಳ ರಕ್ಷಣೆಗಾಗಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ದ ಕಾಂಗ್ರೆಸ್ ಚುನಾವಣಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸುವ ನಾಟಕವಾಡುತ್ತಿದೆ ಎಂದು ದೂರಿದ್ದಾರೆ. ನಿಯಮಗಳ ಪ್ರಕಾರ ಅರ್ಹರ ಮತಗಳನ್ನು ರಕ್ಷಿಸಿ ಅನರ್ಹ ಮತಗಳನ್ನು ತೆಗೆದುಹಾಕುವುದಷ್ಟೇ ತಮ್ಮ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತ್ತಿಗೆ ಆಗ್ರಹಿಸುತ್ತಿರುವ ಕಾಂಗ್ರೆಸ್ ಹಾಗೂ ಅದರ ಮಿತ್ರ ಪಕ್ಷಗಳು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದು ಜನತೆ ಇದಕ್ಕೆ ಕಿವಿಗೊಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಸೆಂಟರ್ ವತಿಯಿಂದ ದಕ್ಷಿಣ ಭಾರತದ 3 ಸೇನಾಪಡೆಗಳ ಮಾಜಿ ಸೈನಿಕರ ಕಲ್ಯಾಣ ಕಾರ್ಯಕ್ರಮಗಳ ಬೃಹತ್ ಸಮಾವೇಶವನ್ನು ಇಂದು ಬೆಳಗಾವಿಯಲ್ಲಿರುವ ಮರಾಠಾ ಲಘು ಪದಾತಿ ದಳದ ಶಿವಾಜಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಕರ್ನಾಟಕ ಮತ್ತು ಕೇರಳ ಉಪವಲಯ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ಭರತ್ ಮೆಹತಾನಿ, ಮರಾಠಾ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಸೇರಿದಂತೆ ಸಾವಿರಾರು ಮಾಜಿ ಸೈನಿಕರು ಪಾಲ್ಗೊಂಡಿದ್ದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಮೇಜರ್ ಜನರಲ್ ಭರತ್ ಮೆಹತಾನಿ, ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ 3 ಸೇನಾಪಡೆಗಳ ಮಾಜಿ ಸೈನಿಕರ ಪಿಂಚಣಿ, ಆರೋಗ್ಯ, ನೇಮಕಾತಿ ಸೇರಿದಂತೆ ಅವರ ವಿವಿಧ ಸಮಸ್ಯೆಗಳನ್ನು ಸಾಧ್ಯವಾದ ಮಟ್ಟಿಗೆ ಸ್ಥಳೀಯ ಹಂತದಲ್ಲಿ ತ್ವರಿತವಾಗಿ ಪರಿಹರಿಸಲು ಪ್ರಯತ್ನಿಸಲಾಗುವುದು. ಸಮಾವೇಶದಲ್ಲಿ ಸುಮಾರು 20 ಬಹುರಾಷ್ಟೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು, ಕಂಪನಿಗಳಲ್ಲಿ 1,000 ಹುದ್ದೆಗಳ ನೇಮಕಾತಿ ಅವಕಾಶವಿದ್ದು, ಸೈನಿಕರ ಅರ್ಹತೆ ಪರಿಗಣಿಸಿ ನೇಮಕಾತಿಗೆ ಆದ್ಯತೆ ನೀಡುವಂತೆ ಸಮಾಲೋಚಿಸಲಾಗುವುದು ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ 1 ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ದಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ದಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು, ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗದೇ ಉದ್ಯಮಿಗಳಾಗುವಂತೆ ಕರಾವಳಿ ಹಾಗೂ ಮಲೆನಾಡು ಭಾಗದ ಜನರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ದಾವಣಗೆರೆ ವಿವಿಧ ತಾಲೂಕುಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ, ಬರ ಪರಿಸ್ಥಿತಿ ಪರಿಶೀಲನೆ. ಭಾರತೀಯ ಸಂಸ್ಕೃತಿಯ ಮೌಲ್ಯಗಳೊಂದಿಗೆ ಆಧುನಿಕತೆಯತ್ತ ಕೊಂಡೊಯ್ಯುವ ಶಿಕ್ಷಣ ಅಗತ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಮುಖ್ಯ ಚುನಾವಣಾ ಆಯುಕ್ತರ ಅಮಾನತ್ತಿಗೆ ಆಗ್ರಹಿಸಿ ಜನರಲ್ಲಿ ಗೊಂದಲ ಸೃಷ್ಟಿಸಲು ಕಾಂಗ್ರೆಸ್ ಯತ್ನ, ಸಂಸದ ಬಸವರಾಜ ಬೊಮ್ಮಾಯಿ. ಮೈಸೂರಿನಲ್ಲಿ ಇದೇ 17ರಿಂದ 7 ದಿನಗಳವರೆಗೆ 3 ವಿಭಾಗಗಳಲ್ಲಿ ದಸರಾ ನಾಡಕುಸ್ತಿ ಪಂದ್ಯಾವಳಿ. ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
3: ವಿವಿಧ ಭಾರತಿ 102.9.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳಿನ.
3: ಚೆ, ನೋಡಿ ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ.

0: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಂಪಾದಕರ ಡೈರಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರುವ ಹೆಸರು ಬಿವಿ ವೈಕುಂಠರಾಜು. ತಾಯ್ನಾಡು ಪತ್ರಿಕೆ ಮೂಲಕ ಮಿಂಚಿದ ಪ್ರತಿಭಾವಂತ ಪತ್ರಕರ್ತ. ವಾರಪತ್ರಿಕೆ ಅವರೇ ರೂಪಿಸಿದ ಭಿನ್ನ ಶೈಲಿಯ ಪತ್ರಿಕೆ. ಪ್ರಜಾವಾಣಿ, ಗೋಧೂಳಿ ಪತ್ರಿಕೆಗಳಲ್ಲಿ ಅವರು ಗಮನಾರ್ಹವಾಗಿ ಕೆಲಸ ಮಾಡಿದರು. ಕೃತಿಗಳನ್ನು ಬರೆದರು, ಅಂಕಣಗಳನ್ನು ಬರೆದರು. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. ನೇರ, ನಿಖರ, ಪ್ರಖರ ಅಂತ ಪ್ರಖ್ಯಾತರಾಗಿದ್ದರು ಬಿವಿ ವೈಕುಂಠರಾಜು. ಅವರ ಮಾತುಗಳನ್ನು ಕೇಳೋಣ.
1: ಗುಡ್ಡದ ರಂಗವ್ವನಹಳ್ಳಿ ಅಂತ ಅಂದರೆ ನಾನು ಓದಿದ್ದು ಆ ಹಳ್ಳಿಲೆ, ಪ್ರಾಥಮಿಕ 7ನೇ ತರಗತಿ ಅಂತ ಈಗ ಏನು ಹೇಳ್ತಾರೆ, 8ನೇ ತರಗತಿ ಯಾವಾಗ ಮಿಡ್ಲ್ ಸ್ಕೂಲ್ ಅಂತ ಇತ್ತು ಅಲ್ಲಿವರೆಗೆ. ಅದು ಪಕ್ಕ ಬರಳು ಸೀಮೆ, ಕೆಂಪು ಧೂಳುಮಯ, 500-600 ಮನೆ ಇರೋವಂಥ ಹಳ್ಳಿಲಿ ಇದ್ದದ್ದು 3-4 ಮರ ಮಾತ್ರ. ಊರಿನ ಹೊರಗಡೆ ಮರ ಇರ್ತದೆ, ಊರಿನಲ್ಲಿ ಬೆಳೆಸ್ಬೇಕು ಅನ್ನೋದಿಲ್ಲ. ಅದು ಯಾತಕ್ಕಿಲ್ಲ ಅನಿಸ್ತಿತ್ತು, ನನಗೆ ಗೊತ್ತಿಲ್ಲ ಯಾಕೆ ಹೀಗೆ ಅನಿಸ್ತಾ ಇತ್ತು ಅಂತ. ಒಂದು ಸರಿ ಶಾಲೆಯಲ್ಲಿ ಪಕ್ಕದಲ್ಲಿ ಕೂತಿದ್ದ ನನಗೆ ಮನೆ ಮುಂದೆ ಯಾವುದೋ ತೋಟದ ವಿಷಯ ಪಾಠ ಆಯಿತು, ಮನೆ ಮುಂದೆ ಗಿಡಗಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದೆ. ಹ್ಞೂ ನಕ್ಬಿಟ್ಟು ಹೋ ಹೋ ಹೋ ಅಂತ. ಆಮೇಲೆ ಕ್ಲಾಸ್ ಬಿಟ್ಟ ಮೇಲೆ ಏನು ಮನೆ ಮುಂದೆ ಗಿಡಗಳು ಇರಬೇಕಂತೆ ಅಂತ. ಅಂದರೆ ಅಲ್ಲಿ ಎರಡು ಸ್ಥಿತಿ, ಒಂದು ಆ ರೀತಿಯ ಗಿಡಗಳು ಮರಗಳು ಇರಬೇಕು ಅನ್ನೋದು ಅಗತ್ಯ ಅವ್ರಿಗೆ ಕಂಡುಬರ್ತಾರಲ್ಲ, ಎರಡನೇದು ಕುಡಿಯೋ ನೀರೇ ಇಲ್ದಿರೋವಾಗ ಗಿಡಗಳು ಬೆಳೆಸೋದು ಹೇಗೆ ಅನ್ನೋಂಥದ್ದು. ಹೀಗಾಗಿ ಘಟನೆ ಅದನ್ನು ಚೆನ್ನಾಗಿ ಜ್ಞಾಪಕ ಬಂದು ಇವತ್ತು ಜ್ಞಾಪಕದಲ್ಲಿದೆ. ಎರಡನೇದೇನೆಂದರೆ ಸ್ವಾತಂತ್ರ್ಯ ಬಂದಾಗ ನನಗೆ 10 ವರ್ಷ. ಸ್ವಾತಂತ್ರ್ಯ ಬಂದ ನಂತರ ಇದ್ದಕ್ಕಿದ್ದ ಹಾಗೆ ಚಟುವಟಿಕೆಗಳು ರಾಷ್ಟ್ರದ ಎಲ್ಲ ಕಡೆ ಗ್ರಾಮಗಳಲ್ಲಿ ನಡೆಯೋಕ್ಕೆ ಪ್ರಾರಂಭ ಆದವು. ಒಬ್ಬರು ರಾಮಚಂದ್ರ ರೆಡ್ಡಿ ಅಂತ, ಅವರು ಇಂಜಿನಿಯರಿಂಗ್ ಓದ್ತಾಯಿದ್ರು. ಅವರು ಕೆಲವು ಪುಸ್ತಕಗಳನ್ನು ಚಿತ್ರದುರ್ಗದಲ್ಲಿ ಸಂಗ್ರಹಿಸಿ ಅಲ್ಲೊಂದು ಸಣ್ಣ ಲೈಬ್ರರಿ ಶುರು ಮಾಡಿದರು. ನನಗೆ ಆ ಪುಸ್ತಕಗಳು ಓದೋದೇ ಕೆಲಸ. ಅಂದರೆ ಬೇರೆ ಹುಡುಗರ ಜೊತೆ ಆಟ ಪಾಠ ಇದು ಯಾವುದು ನನಗೆ ಗೊತ್ತಿಲ್ಲ. ಹುಡುಗರು ನಾನು ಪ್ರತ್ಯೇಕ ಇಟ್ಟಿದ್ದರು. ಯಾಕೆ ಅಂದರೆ ಶಾಲೆಯಲ್ಲಿ ಮಾಸ್ತರು ಬುದ್ಧಿವಂತ ಅಂತಿದ್ರಲ್ಲ, ಒಬ್ಬನು ಬುದ್ಧಿವಂತ ಅಂದರೆ ಬೇರೆ ಹುಡುಗರು ಸಹಿಸ್ಕೊಳ್ಳಲ್ಲ. ಹೀಗಾಗಿ ನಾನು ಪ್ರತ್ಯೇಕವಾಗಿ ಬೆಳೆಯೋಕ್ಕಾದಕ್ಕಾಯಿತು. ಕತ್ತಲು, ರಾತ್ರಿ ಆದರೆ ದೀಪ ಇಲ್ಲ, ನಕ್ಷತ್ರಗಳೇ ನಮಗೆ ಬೆಳಕು ನೀಡಬೇಕು. ಮಾತಾಡೋವಾಗಲೂ ಯಕ್ಷಲೋಕ ಅದು ಇದು ಅಂದರೆ ಅದೇ ಅನ್ನಿಸ್ತಾ ಇತ್ತು. ಆ ರೀತಿ ವಾತಾವರಣದಲ್ಲಿ ನಾನು ಬೆಳೆದನು. ಚಿತ್ರದುರ್ಗ SLC ಇಂಟರ್ಮೀಡಿಯೇಟು, ಅಲ್ಲಿ ಜಿಲ್ಲಾ ಲೈಬ್ರರಿಯಲ್ಲಿ ಸಾಕಷ್ಟು ಪುಸ್ತಕಗಳಿದ್ವು. ಆಗಲೇ ರಾಮಾಯಣ ದರ್ಶನ ನಾನು ಓದಿದ್ದು. ಅಂದರೆ ಲೈಬ್ರರಿಯಲ್ಲೇ ಕೂತು ಓದಬೇಕಾಗಿತ್ತು, ಯಾಕಂದರೆ ಕೊಂಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಇಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ SR ರಾಮಸ್ವಾಮಿ ಅಂತ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ ಆದರು, ಅವರು ನಮಗೆ ಇಂಗ್ಲೀಷ್ ಟೀಚರು. ಅಂದರೆ ಅಲ್ಲೇ ನಾನು ಕನ್ನಡ ಆಂಧ್ರಸಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದು, ಮೈಸೂರಿಗೆ ಹೋದೆ. ಹಿಂದಿನ ಕಾಲದ ಗುರುಗಳು ಅನ್ಬಹುದಂಥ ಪ್ರೊಫೆಸರ್ DL ನರಸಿಂಹಾಚಾರ್ಯ ಸಿಕ್ಕಿದ್ರು. ಗಂಡು ಮಕ್ಕಳು ಇರಲಿಲ್ಲ ಅವ್ರಿಗೆ, ನನ್ನನ್ನು ಒಂದು ರೀತಿ ಸಾಕು ಮಗನ ಥರ ನೋಡಿಕೊಂಡ್ರು. ನಮ್ಮ ಸಂಪತ್ ಅಂತ ಒಬ್ಬರು ಮೇಷ್ಟಿದ್ರು, ಅವರು ಯಾರಿಗಾರು ಪರಿಚಯ ಮಾಡಬೇಕಾದ್ರೆ ವೈಕುಂಠರಾಜು DL ಸಾಕು ಮಗ ಅನ್ನೋರು. ಅಥವಾ ತಾನೇ ತಾನಾಗಿ ಕೆಲವು ಸನ್ನಿವೇಶಗಳು ಒದಗಿ ಬಂದವು. ಚಿತ್ರದುರ್ಗದಲ್ಲಿ ಓದೋವಾಗ ನಾಡದ ಕಂಪ್ನಿಗಳು ಬರವು, ಗುಬ್ಬಿ ಕಂಪ್ನಿ, ಹಿರಣ್ಯೇಂದ್ರ ಕಂಪ್ನಿ, ಸುಬ್ಬೈನಾಡು ಕಂಪ್ನಿ, ಗೋಗಾ ಕಂಪ್ನಿ ಎಲ್ಲನೂ. ಅದೇನು ಅವಳನ್ನ ರಾತ್ರಿ ನಮ್ಮ ಅಪ್ಪ ಬೈತಾಯಿದ್ರು, ಕಳತನದಲ್ಲಿ ಹೋಗಿ ನೋಡಿ ಬೈದು ರಾತ್ರಿ ಮಾಡಿ ಹತ್ತಿ ಮಲಗಿ ಬೆಳಗ್ಗೆ ಬಯಸ್ಕೊಳ್ಳೋದು ನಡೀತಾ ಇತ್ತು. ಹೀಗಾಗಿ ರಂಗಭೂಮಿ ಮೇಲೆ ಆಸಕ್ತಿ ಬಂತು. ಚಲನಚಿತ್ರ ಅಂತೂ ಎಲ್ರಿಗೂ ಆಸಕ್ತಿ. ಆವಾಗ ನಮ್ಮ ಕಡೆ ಹೆಚ್ಚು ತೆಲುಗುನೂ ಬರ್ತಾಯಿದ್ವು, ಕನ್ನಡ ಇದ್ದವು. ಹೈಸ್ಕೂಲಲ್ಲಿ ಓದಬೇಕಾದ್ರೆ ಅಲ್ಲೊಂದು ಅಂಗಡಿಯಲ್ಲಿ ವಿಶ್ವ ಕರ್ನಾಟಕ ತರಿಸೋರು. ಪತ್ರಿಕೆ ಓದೋ ಅಭ್ಯಾಸ ಬೆಳೀತು. ದಿವಂಗತ ಶೇಷಪ್ಪನವ್ರ ಕಿಡಿ ಬರ್ತಾಯಿತ್ತು. ಆ ಕಿಡಿಯಲ್ಲಿ ಬಹಳ ತೀಕ್ಷ್ಣವಾದಂಥ ಬರಹ. ಹೇಗೆ ಅಂದರೆ, ಈಗ ಸಾವುಕಾರ ಚೆನ್ನಯ್ಯ ನಾನು ಕಿಡಿ ಓದಲ್ಲ ಅಂದರೆ ಅದಕ್ಕೆ ಶೇಷಪ್ಪ ರಿಯಾಕ್ಟ್ ಮಾಡಿದ ರೀತಿ ಅಂದರೆ, ಹೌದು ನಿಮ್ಗೆ ಓದೋಕ್ಕೆ ಬರಲ್ಲ, ಯಾರ ಥರ ಓದಿಸ್ಕೊಳ್ಳಿ ಅಂತ. ಈ ಥರ ಆಗಿ ಅದು ಒಂದು ರೀತಿ ಪತ್ರಿಕೋದ್ಯಮ ಇದೆ, ರಕ್ತದಲ್ಲೇ ಬರೆದುಕೊಂಡು ತಗೋಬೇಕು. ಮೈಸೂರಿಗೆ ಹೋದಾಗ ಅಲ್ಲಿ ಮಾದರಿ ಲೋಕಸಭೆ, ಅಲ್ಲಿ ನಾನು ವಿಪ್, ಚೀಫ್ ವಿಪ್. ಇದು ಆನರ್ಸ್ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಒಂದು ಕೈ ಬರಹದ ಮಾಸಿಕ. ಹೀಗೆ ಆಸಕ್ತಿ ಅದು ಹೇಗೆ ಅಂತ ಹೇಳೋದಕ್ಕಿಂತ ಅದೇ ಆಗಿ ಬಂತು, ಅದರಿಂದ ಪತ್ರಿಕೋದ್ಯಮದಲ್ಲೇ ಅಂತ. ಜೊತೆಗೆ ಒಂದು ವರ್ಷ ನಾನು ಕಾಲೇಜಿನ ಲೆಕ್ಚರ್ ಆಗಿದ್ದೆ. ಆವಾಗ ಲೆಕ್ಚರ್ಗಳಂತ ಬರೀ ಸ್ಯಾಲ್ರಿಗಳು, ಕನ್ಫರ್ಮೇಷನ್ನು, ಟೆಂಪರರಿ ಸರ್ವಿಸ್ ಕಂಡೀಷನ್ಸ್ ಇವೇನೆ, ಇದೇನೆಲ್ಲ ಕೊಳತೋಗ್ತೀವಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನು ಪತ್ರಿಕೋದ್ಯಮ ಅಂತ ಅಲ್ಲೇ ನನಗೆ ಮಳೆತದ್ದು. ಆಮೇಲೆ ಸಿಗಲಿಲ್ಲ ಪ್ರಜಾವಾಣಿ ನೇರವಾಗಿ, ತಾಯ್ನಾಡಲ್ಲಿ ಸಿಕ್ತು, 2 ವರ್ಷ ಕೆಲಸ ಮಾಡಿದೆ. ಹೀಗೆ ಯಾವ್ಯಾವುದೋ ಕಾರಣದಿಂದ ಚಲನಚಿತ್ರ, ರಂಗಭೂಮಿ, ಸಾಹಿತ್ಯ ಹೀಗೆ ಆಸಕ್ತಿ ಉಳಿತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ಬಿವಿ ವೈಕುಂಠರಾಜು ಅವರ ಮಾತುಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇಂದು ನವದೆಹಲಿಯಲ್ಲಿ 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಮಾತನಾಡಿ, ಈ ಉದಯೋನ್ಮುಖ ಹಾಗೂ ಮಧ್ಯಶಕ್ತ ರಾಷ್ಟಗಳು ಜಾಗತಿಕ ದಕ್ಷಿಣ ಹಾಗೂ ಉತ್ತರ ವಲಯಗಳಿಗೆ ಸೇರಿವೆ ಎಂದರು. ಉತ್ತರ ಪ್ರದೇಶದ ಬದೋಹಿ ಜಿಲ್ಲೆಯನ್ನು ಸಂತ ರವಿದಾಸ್ ನಗರ ಬದೋಹಿ ಎಂದು ಪುನರ್ ನಾಮಕರಣ ಮಾಡಲಾಗುವುದು ಎಂದು ಅಲ್ಲಿನ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಕಟಿಸಿದ್ದಾರೆ. ಜಲಮೂಲಗಳ ಮೂಲಕ ಅಂತರ್ಜಲ ಮರುಪೂರಣ ವಿಚಾರದಲ್ಲಿ ಕರ್ನಾಟಕ ದಕ್ಷಿಣ ಭಾರತದಲ್ಲೇ ಮುಂಚೂಣಿಯಲ್ಲಿದೆ ಎಂದು ಸಣ್ಣ ನೀರಾವರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಇಂದು ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ ತಂಡವು ಸ್ಥಳೀಯ ಪರಿಸ್ಥಿತಿಯ ವೀಕ್ಷಣೆ ನಡೆಸಿತು. ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸುವ ನಿಟ್ಟನಲ್ಲಿ ಅಂತರ್ ಸಚಿವಾಲಯದ ಅಧಿಕಾರಿಗಳ ತಂಡವು ಹಿರಿಯೂರು ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಪರೀಕ್ಷೆ ಸುಗಮವಾಗಿ ನಡೆಯಿತು. ಪರೀಕ್ಷೆಗೆ ನೋಂದಣಿಯಾದ 5760 ಅಭ್ಯರ್ಥಿಗಳ ಪೈಕಿ 4297 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಸ್ವಚ್ಛತೆ ಹಾಗೂ ಪರಿಸರ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮಂಡ್ಯ ನಗರದಲ್ಲಿ ಇಂದು ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆಯಲ್ಲಿ ಇಂದು ವನ್ಯಜೀವಿ ಸಪ್ತಾಹದ ಅಂಗವಾಗಿ 10 ಕಿಲೋಮೀಟರ್ ಮ್ಯಾರಥಾನ್ ಹಾಗೂ 5 ಕಿಲೋಮೀಟರ್ ವಾಕಥಾನ್ ಆಯೋಜಿಸಲಾಗಿತ್ತು. 350ಕ್ಕೂ ಹೆಚ್ಚು ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದರು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:30 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ವಿವಿಧ ಭಾರತಿ 102.9 ಎಫ್ಎಂ.
2: ಎಸ್, 102.9 ಎಫ್ಎಂ ನೀವು ಟ್ಯೂನ್ ಮಾಡಿದ್ದೀರಾ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನ ಕೇಳ್ತಾ ಇದ್ದೀರಾ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೇಫ್ ಡ್ರೈವ್ನ ಗಾನ ಬಜಾನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರೋಂಥ ವಿಷಯ ನೆನಪುಗಳ ಬಗ್ಗೆ. ಹಾಗಂತ ಎಮೋಷ್ನಲ್ ಆಗಿ ನಾವೇನು ನೆನಪುಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹೇಗೆಲ್ಲ ನೆನಪಿನ ಶಕ್ತಿ ನಮ್ಮಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದನ್ನು ನಾವೇ ಎಷ್ಟೋ ಸಲ ಗುರುತಿಸಿರೋದಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಕಾರ್ಯಕ್ರಮದಲ್ಲಿ ನೆನಪುಗಳು ಹೇಗೆಲ್ಲ ನಮ್ಮಲ್ಲಿ ಉಳಿದಿರುತ್ತೆ, ಯಾವ ರೀತಿಯ ನೆನಪುಗಳು, ಅದು ಹೆಸರಿಗೆ ಸಂಬಂಧಪಟ್ಟಂಥ ನೆನಪುಗಳಾಗಿರ್ಬೋದು, ಸಂಖ್ಯೆಗಳನ್ನ ನೆನ್ಪಿಟ್ಕೊಳ್ಳೋದಾಗಿರ್ಬೋದು, ಹಾಡಿನ ಸಾಲುಗಳಾಗ್ಬೋದು, ಊರಾಗ್ಬೋದು, ದಾರಿಗಳಾಗ್ಬೋದು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಹಾಗೆ ನಿಮ್ಮ ಸಂದೇಶಗಳು ಕೂಡ ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಹೀಗೆ ನಿಮ್ಮ ಸಂದೇಶಗಳು ಬರ್ತಾ ಇರಲಿ. ಯಾವ ವಿಷಯದಲ್ಲಿ ನಿಮಗೆ ಹೆಚ್ಚಾಗಿ ನೆನಪಿನ ಶಕ್ತಿ ಇದೆ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನಮಗೆ ಸಂದೇಶದ ಮೂಲಕ ತಿಳಿಸ್ತಾ ಇರಿ. ಮತ್ತೊಂದು ರೀತಿಯ ನೆನಪಿನ ಶಕ್ತಿ ಇದೆ, ಅದೇನೆಂದರೆ ಪಿಕ್ಚರ್ಗಳನ್ನ, ಅಂದರೆ ದೃಶ್ಯಗಳನ್ನ ಅಥವಾ ಚಿತ್ರಗಳನ್ನು

ಒಳಾಗ್ಬೋದು, ಅದು ನೆನಪಲ್ಲಿ ಉಳಿಯುವಂಥದ್ದು. ಅಂದರೆ ಫೋಟೋ ನೋಡಿದ ಕೂಡಲೇ ನಮಗೆ ಅಲ್ಲಿ ಒಂದಷ್ಟು ಗೊತ್ತಾಗುತ್ತೆ, ಅದು ಯಾವ ಜಾಗದಲ್ಲಿ ತೆಗೆದಂಥ ಫೋಟೋ, ಯಾರೆಲ್ಲ ಇದ್ದಾರೆ ಅನ್ನೋದನ್ನು ನಾವು ನೋಡಿದ ಕೂಡಲೇ ಹೇಳಬಹುದು. ಆದರೆ ಆ ಫೋಟೋ ತೆಗೆಯೋದ್ರ ಹಿಂದಿನ ಒಂದು ಕತೆ ಇರುತ್ತೆ. ಆ ತೆಗೆಯೋದಕ್ಕೆ ಹಿಂದೆ ಒಂದಷ್ಟು ಪ್ರಿಪ್ರೇಷನ್ ನಡೆದಿರುತ್ತೆ, ಒಂದಷ್ಟು ಸಂದರ್ಭದಲ್ಲಿ ಆ ಒಂದು ಟೈಮ್ನಲ್ಲಿ ಏನೋ ಮಾತುಕತೆಗಳು ಬಂದಿರುತ್ತೆ, ಅಥವಾ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರುವಂಥ ಒಂದಷ್ಟು ಫನ್ನಿ ಮೊಮೆಂಟ್ಸ್ ನಡೆದಿರಬಹುದು. ಅದೆಲ್ಲವೂ ಸಹ ಕೆಲವರಿಗೆ ನೆನಪಿರುತ್ತೆ. ಯಾವುದಾದ್ರೂ ಒಂದು ಫೋಟೋನ ನೋಡ್ತಿದ್ದ ಹಾಗೆ ಅವ್ರಿಗೆ ಅದೆಲ್ಲ ನೆನಪಾಗ್ಬಿಡತ್ತೆ. ಓ, ಈ ಫೋಟೋ ತೆಗೆಯೋದಕ್ಕೆ ಮುಂಚೆ ನಾವು ಹೀಗೆಲ್ಲ ಮಾತಾಡಿದ್ವಿ, ಅಲ್ಲಿ ನಿಂತಿದ್ವಿ, ಆಮೇಲೆ ಇಲ್ಲಿ ಬಂದ್ವಿ, ಹೀಗೆ ಜಾಗ ಚೇಂಜ್ ಮಾಡಿದ್ವಿ, ಹೀಗೆ ನಾವು ಪೋಸ್ ಕೊಟ್ವಿ, ಹೀಗೆಲ್ಲ ನಡೀತು ಅನ್ನೋದನ್ನು ನೆನಪು ಮಾಡ್ಕೊಳ್ತಾರೆ. ಹಾಗೆ ಎಷ್ಟೋ ವರ್ಷಗಳ ಹಿಂದೆ ತೆಗೆದಿರುವಂಥ ಗ್ರೂಪ್ ಫೋಟೋ, ಸ್ಕೂಲ್ ಫೋಟೋ ಆಗಿರ್ಬೋದು ಅಥವಾ ಕಾಲೇಜಲ್ಲಿ ತೆಗೆದಿರುವಂಥ ಗ್ರೂಪ್ ಫೋಟೋ ಆಗಿರ್ಬೋದು, ಅದನ್ನು ನೋಡಿದಾಗಲೂ ಸಹ ಎಲ್ಲರನ್ನೂ ಗುರುತಿಸ್ತಾರೆ. ಹಾಗೆಯೇ ಆ ಫೋಟೋ ತೆಗೆಯುವಂತಹ ದಿನ, ಆ ಫೋಟೋ ಸೆಷನ್ ನಡೆದಂತಹ ದಿನ ಏನೆಲ್ಲ ನಡೆದಿತ್ತು, ಕ್ಲಾಸ್ ರೂಮ್ ಹೇಗಿತ್ತು, ಟೀಚರ್ ಏನೆಲ್ಲ ಹೇಳ್ತಾ ಇದ್ರು, ಹಾಗೆ ಆಗ ಏನೆಲ್ಲ ಮಾತಾಡಿದ್ರು, ಅದೆಲ್ಲವೂ ಫ್ರೆಂಡ್ಸ್ ಜೊತೆಗೆ ನಡೆದಂಥ ಮಾತುಕತೆಗಳಾಗ್ಬೋದು, ಎಲ್ಲ ನೆನಪಿರುತ್ತೆ. ಒಂದು ಫೋಟೋ ನೋಡಿದ ಕೂಡಲೇ ಅದರ ಹಿಂದಿನ ಸ್ಟೋರಿ ನೆನಪಾಗುತ್ತೆ ಕೆಲವರಿಗೆ. ಸೊ ಪದಗಳಿಗಿಂತ, ಅಂದರೆ ಹಾಡಿನ ಸಾಲುಗಳು ಕೆಲವರಿಗೆ ನೆನಪಲ್ಲಿ ಉಳಿದ್ರೆ, ಇನ್ನು ಕೆಲವರಿಗೆ ಪದಗಳಿಗಿಂತ ಈ ವಿಷುಯಲ್ಸ್, ಪಿಕ್ಚರ್ಸ್, ಇದು ದೃಶ್ಯಗಳಾಗ್ಬೋದು, ಚಿತ್ರಗಳಾಗ್ಬೋದು, ಇದು ಕೂಡ ನೆನಪಲ್ಲಿ ಉಳಿಯುತ್ತೆ. ಹಾಗೆ ಇನ್ನು ಕೆಲವರಿಗೆ ಘಟನೆಗಳು ಅಥವಾ ಕಾನ್ವರ್ಸೇಷನ್ ನೆನಪಲ್ಲಿ ಉಳಿಯುತ್ತೆ. ಅಂದರೆ ಒಂದಷ್ಟು ವರ್ಷಗಳ ಹಿಂದೆ ಟ್ರಿಪ್ಗೆ ಹೋಗಿದ್ದಾಗ ಯಾವುದೋ ಒಂದು ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಹೋದಾಗ ವಿಂಡೋ ಸೀಟಲ್ಲಿ ಕೂತಿದ್ರೆ ಆಗ ಮಳೆ ಬರ್ತಾ ಇತ್ತು, ಆಗ ನಾವು ಊಟಕ್ಕೆ ಅಲ್ಲಿ ಒಂದು ಸ್ಟಾಪಲ್ಲಿ ನಾವು ಊಟವನ್ನು ತಗೊಂಡ್ವಿ, ಪಾರ್ಸಲ್ ತಂದ್ವಿ, ತಿಂದ್ವಿ. ಹಾಗೆ ಅಲ್ಲಿ ಒಂದು ಬಂದಂಥ ಒಂದು ಸ್ಟೇಷನ್ ಆಗಿರ್ಬೋದು, ಎಲ್ಲವನ್ನು ಡೀಟೇಲಾಗಿ ನೆನಪು ಮಾಡಿಕೊಂಡು, ಹಾಗೆ ಆ ಟ್ರೈನಲ್ಲಿ ಆ ಒಂದು ಜರ್ನಿಯಲ್ಲಿ ಸಿಕ್ಕಿದಂಥ ಒಬ್ಬರು ಹೊಸ ವ್ಯಕ್ತಿಯ ಪರಿಚಯ ಆಗಿರ್ಬೋದು, ಸೊ ಅವರು ನಮಗೆ ಆಗ ಫ್ರೆಂಡ್ ಆದರು, ಅವರು ಹೀಗೆಲ್ಲ ಮಾತಾಡ್ತಿದ್ರು, ಹೀಗೆಲ್ಲ ಡ್ರೆಸ್ ಮಾಡಿಕೊಂಡಿದ್ರು, ಎಲ್ಲ ಪ್ರತಿಯೊಂದು ನೆನಪಲ್ಲಿರುತ್ತೆ. ಸೊ ಘಟನೆಗಳು ಆಗಿರಬಹುದು, ಹಾಗೆ ಆ ಒಂದು ಸಮಯದಲ್ಲಿ ಮಾತಾಡಿದಂಥ ಮಾತುಗಳಾಗ್ಬೋದು, ಅದು ನೆನಪಲ್ಲಿರುತ್ತೆ. ಸೊ ಅವರು ಕೆಲವು ವರ್ಷಗಳ ನಂತರ ಸಿಕ್ಕಿ ಈ ರೀತಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡುವಾಗ, ಟ್ರಿಪ್ಗೆ ಹೋದಾಗ ಈ ರೀತಿಯೆಲ್ಲ ಆಯಿತು ಅಂತ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರೇ ಆದರೂ ಈ ರೀತಿ ಎಲ್ಲ ಡೀಟೇಲಾಗಿ ಇಷ್ಟೊಂದು ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ ಅಂತ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನಾವು ಜಸ್ಟ್ ಟ್ರಿಪ್ಗೆ ಹೋಗಿರ್ತೀವಿ, ಬಂದಿರ್ತೀವಿ, ಅಲ್ಲಿ ಟ್ರೈನಲ್ಲಿ ಹೋಗಿರ್ತೀವಿ ಅನ್ನೋದು ನೆನಪಿರುತ್ತೆ. ಆದರೆ ಅಷ್ಟೊಂದು ವಿವರವಾಗಿ ಹೇಗೆ ಇವರು ನೆನಪಿಟ್ಕೊಂಡಿದ್ದಾರೆ ಅಂತ ನಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ ಅವರು ಆ ರೀತಿ ಎಕ್ಸ್ಪ್ಲೇನ್ ಮಾಡುವಾಗ. ಅದು ಮಾತಾಡಿರೋದನ್ನು ಕೂಡ ಅವರು ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ವರ್ಡ್ ಟು ವರ್ಡ್, ಆಲ್ಮೋಸ್ಟ್ ವರ್ಡ್ ಟು ವರ್ಡ್ ಅವರು ನೆನ್ಪಿಟ್ಕೊಳ್ತಾರೆ. ಎಷ್ಟೋ ಸಲ ನಾವು ಹೇಳ್ತೀವಿ, ಮಾತಾಡಿದಾಗ ನಾವು ಆ ಮಾತನ್ನು ಮರ್ತು ಬಿಡ್ಬೋದು ಮಾತಾಡಿದವರು, ಆದರೆ ಮಾತನ್ನು ಕೇಳಿದವರು ಮಾತುಗಳನ್ನ ಮರೆಯೋದಿಲ್ಲ ಅಂತ, ಅದು ಅವ್ರ ವಿಷಯದಲ್ಲಿ ನಿಜ ಆಗಿರುತ್ತೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯಾವುದೇ ಒಂದು ಘಟನೆಗೆ ಎಮೋಷನ್ಸ್ ಜಾಸ್ತಿ ಇದ್ದರೆ ಅದು ನಮ್ಮ ನೆನಪಲ್ಲಿ ಗಟ್ಟಿಯಾಗಿ ಉಳಿಯುತ್ತಂತೆ. ಉದಾಹರಣೆಗೆ ಯಾವುದೋ ಒಂದು ಖುಷಿಯಾದ ಘಟನೆ ನಡೆದಿರಬಹುದು, ಒಂದು ಆಶ್ಚರ್ಯಕರವಾದ ಘಟನೆ ನಡೆಯೋದಾಗಿರ್ಬೋದು, ಅಥವಾ ಭಯ ಹುಟ್ಟಿಸುವಂಥ ಒಂದು ಘಟನೆ ನಡೆದಿರಬಹುದು, ಇಲ್ಲ ಒಂದು ಅವಮಾನ ಆಗುವಂಥ, ಮನಸ್ಸಿಗೆ ಬೇಸರ ಆಗುವಂಥ ಘಟನೆ ನಡೆದಿರ್ಬೋದು. ಈ ರೀತಿಯ ಎಮೋಷನ್ಸ್ ಇದ್ದಾಗ ಆ ಘಟನೆಗಳು ಸ್ಟ್ರಾಂಗ್ ಆಗಿ ನಮ್ಮ ನೆನಪಲ್ಲಿ ಉಳಿಯುತ್ತಂತೆ. ನೀವು ಕೂಡ ತಿಳಿಸ್ಬೋದು ನಿಮಗೆ ಯಾವ ರೀತಿಯ ನೆನಪುಗಳು ಹೆಚ್ಚಾಗಿ ಉಳಿಯುತ್ತೆ, ಅದು ಸಂಖ್ಯೆಗಳ, ಪದಗಳ, ಹಾಡಿನ ಸಾಲ್ಗಳ, ಅಥವಾ ಊರು, ಜಾಗ, ದಾರಿಗಳ, ಹೆಸರುಗಳ. ಸೊ ನೆನಪಿನ ಶಕ್ತಿಲಿ ಇಷ್ಟೆಲ್ಲ ವೆರೈಟಿ ಇದೆ ಅನ್ನೋದನ್ನ ನಾವು ಗಮನಿಸೋದಕ್ಕೆ ಹೋಗಿರೋದಿಲ್ಲ. ಸುಮ್ಮನೆ ಯಾರಾದರೂ ಕೇಳಿದ್ರೆ ನಮ್ಮ ಮೆಮರಿ ಪವರ್ ಹೇಗೆ ಅನ್ನೋದನ್ನು ಅಷ್ಟೇ ಹೇಳಿಬಿಡ್ತೀವಿ. ಆದರೆ ನಮಗೂ ಸಹ ಕೆಲವೊಂದು ವಿಷಯಗಳಲ್ಲಿ ನೆನಪಿನ ಶಕ್ತಿ ಚೆನ್ನಾಗೇ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ನಿಮಗೆ ಯಾವ ವಿಷಯದಲ್ಲಿ ಹೆಚ್ಚಾಗಿದೆ ನಿಮ್ಮ ನೆನಪಿನ ಶಕ್ತಿ ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484309109029. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ವಿಷ್ಣುವರ್ಧನ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಗಾನ ಬಜಾನ.

ಗಾನ ಭಜನ ಕಾರ್ಯಕ್ರಮದಲ್ಲಿ ಮೆಮರಿ ಮ್ಯಾಟರ್ಸ್, ನಮ್ಮ ನೆನಪುಗಳ ವಿಶೇಷತೆ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ಎಷ್ಟೆಲ್ಲ ರೀತಿಯ ಮೆಮರಿಗಳಿದೆಯಲ್ವಾ ಅಂತ ಮಾತಾಡ್ತಾ ಇದ್ರೆ ನಮಗೆ ಅನಿಸೋದು ಒಂದು, ಪ್ರತಿಯೊಬ್ಬರ ಮೆಮರಿ, ಪ್ರತಿಯೊಬ್ಬರ ನೆನಪು ಕೂಡ ಅದು ಅದರದೇ ಆದ ಒಂದು ಸ್ಟೈಲಲ್ಲಿರುತ್ತೆ. ಸೊ ಒಬ್ಬೊಬ್ಬರ ಮೆಮರಿಗೂ ಒಂದೊಂದು ಸ್ಟೈಲ್ ಇದೆ ಅಂತ ಹೇಳ್ಬೋದು. ಕೆಲವರಿಗೆ ಹೆಸರುಗಳು ನೆನಪಿರುತ್ತೆ, ಇನ್ನು ಕೆಲವರಿಗೆ ಸಂಖ್ಯೆಗಳು ಹಾಗೆ ದಿನಾಂಕಗಳು ನೆನಪಿರುತ್ತೆ, ಮತ್ತೊಬ್ಬರಿಗೆ ಊರಿನ ಒಂದು ರೂಟ್ಗಳು ನೆನಪಿರಬಹುದು, ಹಾಗೆ ಕೆಲವರಿಗೆ ಹಾಡಿನ ಸಾಲುಗಳು, ಇನ್ನು ಕೆಲವರಿಗೆ ಚಿತ್ರಗಳು, ಫೋಟೋಗಳಾಗಿರಬಹುದು ಅಥವಾ ದೃಶ್ಯಗಳು, ಮತ್ತೊಬ್ಬರಿಗೆ ಒಂದು ಘಟನೆ ಅಥವಾ ಆ ಘಟನೆಯಲ್ಲಿ ನಡೆದಂಥ ಒಂದು ಸಂಭಾಷಣೆ, ಮಾತುಕತೆ, ಇವೆಲ್ಲವೂ ತುಂಬ ಕ್ಲಿಯರಾಗಿ ನೆನಪಿರಬಹುದು. ಈಗ ಫಾರ್ ಎಕ್ಸಾಂಪಲ್, ಒಂದು ಟ್ರಿಪ್ಗೆ 4 ಜನ ಫ್ರೆಂಡ್ಸ್ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋದಾದರೆ, ಒಬ್ಬರಿಗೆ ಹೋದಂಥ ಹೋಟೆಲ್ನ ಹೆಸರು ನೆನಪಿದ್ರೆ, ಇನ್ನೊಬ್ಬರಿಗೆ ಆ ಒಂದು ಊರಿಗೆ ಅಥವಾ ಆ ಹೋಟೆಲ್ಗೆ ಹೋದಂಥ ಜಾಗಕ್ಕೆ ಯಾವ ರೂಟ್ ಅನ್ನೋದು ನೆನಪಿರುತ್ತೆ, ಮತ್ತೊಬ್ಬರಿಗೆ ಆ ಟ್ರಿಪ್ನಲ್ಲಿ ಕೇಳಿದಂಥ ಹಾಡು ನೆನಪಿರುತ್ತೆ, ಇನ್ನೊಬ್ಬರಿಗೆ ಆ ಟ್ರಿಪ್ನಲ್ಲಿ ತೆಗೆದಂಥ ಫೋಟೋಸ್ ನೆನಪಿರುತ್ತೆ. ಸೊ ಎಲ್ಲರೂ ಒಂದೇ ರೀತಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಕೊಂಡಿದ್ರೂ ಕೂಡ ಅವರವರ ನೆನಪುಗಳಲ್ಲಿ ಉಳಿದಿರೋದು ಬೇರೆ ಬೇರೆ ಅಂತ ಹೇಳ್ಬೋದು. ಸೊ ನಾವು ಏನಂದ್ಕೊಂಡ್ಬಿಡ್ತೀವಿ, ನನ್ನ ಮೆಮರಿ ವೀಕ್, ಅಷ್ಟೊಂದು ನೆನಪಿರೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಳ್ತೀವಿ. ಆ ರೀತಿ ಕನ್ಕ್ಲೂಷನ್ಗೆ ನಾವು ಬರೋದು ಬೇಕಾಗಿಲ್ಲ,

ಯಾಕಂದರೆ ನಮಗೆ ಫೋನ್ ನಂಬರ್ ನೆನಪಿರದೇ ಇರಬಹುದು, ಆದರೆ 10 ವರ್ಷಗಳಿಂದೆ ಅಥವಾ ಅದಕ್ಕಿಂತ ಹೆಚ್ಚು 20-30 ವರ್ಷಗಳಿಂದೆ ಯಾವುದೋ ಒಂದು ಹಾಡನ್ನು ಕೇಳಿರ್ತೀರ, ಆ ಹಾಡು ಇಷ್ಟ ಆಗಿರುತ್ತೆ, ಆ ಹಾಡಿನ ಲಿರಿಕ್ಸ್, ಆ ಹಾಡಿನ ಸಾಹಿತ್ಯ ಈಗಲೂ ಕೂಡ ನಿಮಗೆ ನೆನಪಿರಬಹುದು, ಯಾವುದೋ ಒಂದು ಹೆಸರು ಮರ್ತೋಗಿರ್ಬೋದು, ಆದರೆ ಆ ವ್ಯಕ್ತಿಯನ್ನು ನೀವು ಮೀಟ್ ಮಾಡಿದಂಥ ಜಾಗ ನಿಮಗೆ ಈಗಲೂ ನೆನಪಿರಬಹುದು. ಸೊ ಮೆಮರಿ ವೀಕ್ ಅಲ್ಲ, ಅದು ಅದರದೇ ಆದ ಸ್ಟೈಲ್ನಲ್ಲಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಮತ್ತಷ್ಟು ಮಾತು ಮುಂದುವರಿಯುತ್ತೆ, ಈಗ ನೆನಪುಗಳ ಹಾಡು ಮೂಡಿ ಬರ್ತಾ ಇದೆ. ನೆನಪುಗಳ ಮಾತು ಮಧುರ, ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ ಇದು.

0: ನೆನಪುಗಳ ಬಗ್ಗೆ ಮಾತಾಡೋವಾಗ ಅಂದರೆ ಇವತ್ತು ನಾವು ಮಾತಾಡಿದಂಥ ಬೇರೆ ಬೇರೆ ರೀತಿಯ ನೆನಪುಗಳು, ಒಂದಷ್ಟು ಕ್ಯಾಟಗರಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇದೆಲ್ಲದರ ಬಗ್ಗೆ ಮಾತಾಡಿದಾಗ ನಮ್ಮ ಬ್ರೈನ್ ನಮಗೆ ಒಂದು ದೊಡ್ಡ ಲೈಬ್ರರಿ ಥರ ಕಾಣಿಸುತ್ತೆ. ನಿಜವಾಗ್ಲೂ ದೊಡ್ಡ ಲೈಬ್ರರಿನೇ ನಮ್ಮ ಮೆದುಳು ಅಂತ ಹೇಳ್ಬೋದು. ಹೇಗೆ ಲೈಬ್ರರಿಯಲ್ಲಿ ಪುಸ್ತಕಗಳು ವಿಭಾಗಗಳಾಗಿರುತ್ತೆ, ಅಂದರೆ ಕತೆ ಕವನದ ಪುಸ್ತಕಗಳು ಒಂದು ಕಡೆ, ಕಾದಂಬರಿಗಳು ಒಂದು ಕಡೆ, ಸೈನ್ಸ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳೊಂದು ಕಡೆ, ಹಾಗೆ ಮಕ್ಕಳಿಗೆ ಇಷ್ಟವಾಗುವಂಥ ಪುಸ್ತಕಗಳು ಒಂದು ಕಡೆ, ಹೀಗೆ ಡಿವಿಷನ್ಸ್ ಇರುತ್ತೋ ಹಾಗೆಯೇ ಎಲ್ಲ ಪುಸ್ತಕಗಳು ಒಂದೇ ಶೆಲ್ಫಲ್ಲಿ ಇರೋದಿಲ್ಲ ಅಲ್ವಾ ಲೈಬ್ರರಿಯಲ್ಲಿ. ಹಾಗೆ ನಮ್ಮ ಮೆದುಳಲ್ಲೂ ಸಹ ನೆನಪುಗಳು ಒಂದೇ ರೀತಿಯಲ್ಲಿ ಉಳಿದಿರೋದಿಲ್ಲ. ಒಂದೊಂದು ನೆನಪು ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯಲ್ಲಿ ನಮ್ಮೊಳಗೆ ಸೇವ್ ಆಗಿಬಿಟ್ಟಿರುತ್ತೆ, ನಮ್ಮ ಬ್ರೈನ್ನಲ್ಲಿ ಸೇವ್ ಆಗಿರುತ್ತೆ. ಸೊ ನಮ್ಮ ಜೀವನದಲ್ಲಿ ಪ್ರತಿದಿನ ಸಾವಿರಾರು ವಿಷಯಗಳು ನಮ್ಮ ಮುಂದೆ ಇರಬಹುದು, ಆದರೆ ಕೆಲವು ಮಾತ್ರ ನಮ್ಮ ಮನಸ್ಸಲ್ಲಿ ಉಳಿಯುತ್ತವೆ. ಕೆಲವು ಹೆಸರುಗಳಾಗಿ ಉಳಿಬಹುದು, ಇನ್ನು ಕೆಲವು ಸಂಖ್ಯೆಗಳಾಗಿರ್ಬೋದು, ಕೆಲವು ಹಾಡುಗಳಾಗಿರ್ಬೋದು, ಕೆಲವು ಪಿಕ್ಚರ್ಗಳ ರೂಪದಲ್ಲಿ ಫೋಟೋಗಳ ರೂಪದಲ್ಲಿರ್ಬೋದು, ಮತ್ತು ಇನ್ನೊಂದಷ್ಟು ನೆನಪುಗಳು ಸುಂದರ ಅನುಭವಗಳಾಗಿ ನಮ್ಮ ನೆನಪಲ್ಲಿ ಉಳಿಬಹುದು. ಹೀಗೆ ನೆನಪುಗಳು ಕೂಡ ತುಂಬಾ ವಿಧಗಳಿವೆ ಅಂತ ನಾವು ಇವತ್ತು ಮಾತಾಡಿದ್ವಿ. ಹಾಗೆ ಸ್ನೇಹಿತರು ಕೂಡ ಸಂದೇಶಗಳನ್ನ ಕಳಿಸಿದ್ದಾರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಸಮಯ ಈಗ 7:22 ಆಗಿದೆ. ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವನಿಳುಹೆ ಸಾಲದಾಗಿರಲು. ರಾಮ ಕಾರ್ಮುಕ ಕೃಷ್ಣ ಯುಕ್ತಿ ಗೌತಮ ಕರುಣೆ ಭೂಮಿ ಭಾರವನಿಳುಹೆ ಸಾಲದಾಗಿರಲು. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ. ಸಾಮಾನ್ಯರೆನಿತು ತಾಂ ಪೆಣಗಿದೊಡ ಮೀನಹುದು ಕ್ಷೇಮವೆಂದು ಮೃಗ್ಯ ಮಂಕುತಿಮ್ಮ.

ಕ್ಷೇಮವೆಂಬುದೇ ಮೃಗ್ಯ ಅಂತ. ಅಂದರೆ ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿರಲಿ, ಎಷ್ಟು ವಾಸ್ತವಿಕವಾಗಿ ಯೋಚನೆ ಮಾಡ್ತಾರೆ ನೋಡಿ. ಎಲ್ಲ ಮಾಡಿಬಿಟ್ಟು ಎಲ್ಲ ಚೆನ್ನಾಗೋಯ್ತು ಅಂತ ಹೇಳೋದಲ್ಲ, ಅದು ಬಹಳ ಕಷ್ಟ, ಅದು ಮರೀಚಿಕೆ ಇದ್ದ ಹಾಗೆ. ಯಾಕೆ, ರಾಮ ಕಾರ್ಮುಕ, ಕೃಷ್ಣ ಯುಕ್ತಿ, ಗೌತಮ ಕರುಣೆ ಎಲ್ಲವನ್ನು ಸೇರಿಸಿ ಹೇಳ್ತಾ ಹೋಗಿದ್ದಾರೆ. ಇವರೆಲ್ಲ ಇದನ್ನ ಆಡೇ ಇದು, ಅವರೆಲ್ಲ ಈ ಭೂಮಿ ಭಾರ ಇಳಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಅಷ್ಟೆಲ್ಲ ಇರುವಾಗ ನಾವೇನು ಮಾಡೋಕ್ಕೆ ಸಾಧ್ಯ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಶ್ರುತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಕೃಷ್ಣ ಹೇಳಿದ್ದಾನೆ ಅರ್ಜುನನಿಗೆ. ಭಗವಂತನ ಅವತಾರಗಳು ಭೂಲೋಕದಲ್ಲಿ ಜನ್ಮ ತಳೆದ ತ್ರೇತಾಯುಗದ ರಾಮ, ಅವನು ಬಿಲ್ಲು ದ್ವಾಪ

ಕಲಿಯುಗದ ಕೃಷ್ಣ ಅವನ ಯುಕ್ತಿ, ಕಲಿಯುಗದ ಭಗವಾನ್ ಬುದ್ಧ ಅವನ ಕರುಣೆ, ಇವರೆಲ್ಲ ಭೂಮಿ ಮೇಲಿರತಕ್ಕಂಥ ಪಾಪವನ್ನ ತೊಳಲಿಕ್ಕೆ ಪ್ರಯತ್ನಿಸಿ ಅಲ್ಪ ಸ್ವಲ್ಪ ಯಶಸ್ಸಿಗೆ ಬಳಸಿದ್ದಾರೆ, ಆದರೆ ವಿಫಲರೂ ಆಗಿದ್ದಾರೆ. ಹಾಗಿರುವಾಗ ಸಾಮಾನ್ಯರಾಗಿರ್ತಕ್ಕಂಥ ನಾವು ಏನ್ ತಾನ ಮಾಡಕ್ ಸಾಧ್ಯ? ಎಷ್ಟು ಹೆಣಗಾಡಿದ್ರೂ ಕೂಡ ಧರ್ಮವನ್ನ ಪುನಃ ಹಿಂದಿನ ಸ್ಥಿತಿಯಲ್ಲಿ ಸ್ಥಾಪಿಸಲು ಸಾಧ್ಯ ಆದೀತೆ. ಎಲ್ಲರೂ ಕ್ಷೇಮವಾಗಿರಲಿ, ಸುಖ ಶಾಂತಿ ನೆಮ್ಮದಿ ಒಳ್ಳೆಯದಾಗಿರಲಿ ಅಂತ ಹಾರೈಸಬಹುದೇ ಹೊರತು ಹಾಗಾಗಲಿ ಸಾಧ್ಯ ಇಲ್ಲ. ಎಷ್ಟೋ ಸಲ ಹೇಳ್ತೀವಿ, ಹೊಸ ವರ್ಷ ಬಂದ ತಕ್ಷಣ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟಿರ್ತೀವಿ. ಕೇಳ ಮೂರ್ನಾಲ್ಕು ತಿಂಗಳಲ್ಲಿ ಏನೋ ಅಧ್ಮಾನಗಳಾಗಿರುತ್ತೆ ಅವ್ರ ಮನೆಯಲ್ಲಿ. ಅವ್ ಜ್ಞಾಪಿಸಿ ಹೋದ ವರ್ಷ ಹೇಳಿದ್ನಲ್ಲಪ್ಪ ಏನಾಯ್ತು, ಅಯ್ಯೋ ಗ್ರಹಚಾರ ಯಾಕಾರ ಹೇಳಿದ್ಯೋ, ಏನೇನೋ ಆಗೋಯ್ತು, ಆಗಬಾರ್ದೆಲ್ಲ ಆಗೋಯ್ತು ನಮ್ಮ ಮನೆಯಲ್ಲಿ ಅಂತಾನೆ. ಅಂದ್ರೆ ನಾವು ಹೇಳುವುದಷ್ಟೇ ಹೊರತು ಅದು ಆಗುವುದೇ ಬೇರೆ. ಸಾಮಾನ್ಯ ಪ್ರಯಾಣದ್ರು ಕೂಡ ಲೋಕಕ್ಷೇಮ ಅಂತಕ್ಕಂಥದ್ದು ನಮ್ಮ ಮರೀಚಿಕೆ. ದುಷ್ಟ ಶಿಕ್ಷೆಗೆ ಶಿಷ್ಟ ರಕ್ಷಣೆ ಭಗವಂತನ ಧ್ಯೇಯ, ಇದಕ್ಕಾಗಿ ಅವತಾರ. ಅದು ಭಗವಂತನಲ್ಲೇ ಬರೆದಂತಹ ಶಾಪದಿಂದ ಹುಟ್ಟು ಬಂದವರು ಅವರೆಲ್ಲರೂ ಕೂಡ, ಅವರಿಂದ ಅವನಿಗೆ ಮುಕ್ತಿ ಸಿಕ್ತು. ಪ್ರಸ್ತುತ ಕಲಿಯುಗದಲ್ಲಿ ಭಗವಂತನಿಗೆ ದುಷ್ಟರನ್ನ ಶಿಷ್ಟರನ್ನ ಪತ್ತೆ ಮಾಡೋದು ಹೇಗೆ ಅಂತ ಕಷ್ಟವಾಗ್ಬಿಟ್ಟಿದೆ. ಇವನು ಅವನಾಗ್ತಾನೆ, ಅವನು ಇವನಾಗ್ತಾನೆ, ಕತ್ತಿ ಬೀಸುವುದರೊಳಗೆ ಅವನು ಒಳ್ಳೆಯವನು ಕೆಟ್ಟನಾಗ್ಬಿಟ್ಟಿರ್ತಾನೆ, ಕೆಟ್ಟವನು ಒಳ್ಳೆಯವನಾಗಿರ್ತಾನೆ. ಸಾಮಾನ್ಯ ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು ಕೂಡ ಸರ್ವರು ಸುಖವಾಗಿ ಕ್ಷೇಮದಿಂದಿರುವಂತೆ ಮಾಡ್ತೀವಿ ಅಂತ ಅನ್ನೋದಿದೆಯಲ್ಲ, ಅದೊಂದು ಮರೀಚಿಕೆ, ಅದು ಪ್ರಯತ್ನ ಅಂತೂ ನಡೀತಾ ಇರುತ್ತೆ.

ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಸತತ ಮಾರ್ಗಣೆ ಸಿದ್ಧಿ ಎಂತಿರಲಿ ಮಾರ್ಗಣೆಯೇ, ಗತಿ ಮನುಜ ಲೋಕಕ್ಕೆ ಜಗದ ಜೀವವದು. ಕೃತಕಾಮರೆಲ್ಲರ ದೊಡೆಕೃತ್ಯ ಉಳಿಯದೊಡೆ, ಕಥೆ ಮುಗಿವುದಲ ಜಗಕ್ಕೆ ಮಂಕುತಿಮ್ಮ. ಕೃತಕಾಮರೆಲ್ಲರ ದೊಡೆಕೃತ್ಯ ಉಳಿಯದೊಡೆ, ಕಥೆ ಮುಗಿಯುವುದಲ ಜಗಕ್ಕೆ ಮಂಕುತಿಮ್ಮ.

ಇದೇ ಅಭಿಪ್ರಾಯವನ್ನ ಮುಂದುವರಿಸ್ತಾ, ಸತತ ಮಾರ್ಗಣೆ ಸಿದ್ಧಿಯಂತಿರಲಿ, ಮಾರ್ಗಣೆಯೇ ಗತಿ ಮನುಜಲೋಕಕ್ಕೆ ಅಂದ್ರೆ. ಮತ್ತೊಂದು ಎಚ್ಚರ ಮಾಡ್ತಾರೆ, ಹೀಗೆ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಟ್ಟೆ ಏನೂ ಆಗ್ಲಿಲ್ವಾ ಅಂತಕ್ಕಂಥ ನಿರಾಸೆ ಬೇಡ. ಏನಾದರೂ ಮಾಡ್ತಾ ಇರಬೇಕಷ್ಟೇನೆ, ಮಾಡ್ತಾ ಇರೋದು ಎಷ್ಟು ಜನಕ್ಕಾಗುತ್ತೋ, ಎಷ್ಟು ದಿವಸಕ್ಕಾಗುತ್ತೋ, ಅಷ್ಟು ದಿವಸ ಅನುಕೂಲ ಆಗಲಿ, ಸರ್ವತಃ ಸತತವಾಗಿರುವಂತಹ ಕ್ಷೇಮ ಜೀವಕ್ಕೆ ಸಿಗುತ್ತೆ ಅಂತಕ್ಕಂಥ ಆಲೋಚನೆ ಬೇಡ ಅಂತೇಳಿ ಸರ್ವ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಜಗತ್ತಿನ ಕಲ್ಯಾಣಕ್ಕೆ ಅಗತ್ಯವಾದ ಸಾಧನ ಸತತವಾಗಿ ಹುಡುಕ್ತಾನೆ ಇರಬೇಕು, ನಿರಾಶರಾಗಿ ನಿಲ್ಲಿಸಬಾರದು ಹುಡುಕೋದನ್ನ. ಫಲ ದೊರಕುವ ಬಗ್ಗೆ ಚಿಂತಿಸದಲೆ, ಗುರಿ ಸಾಧನೆಯ ಸಾಧಕ ಬಾಧಕ ಆತಂಕ ಪಡೆದಲೆ, ಹೀಗಾದ್ರೆ ಯಾವ ರೀತಿ ಮಾರ್ಗ ಹುಡುಕಬೇಕು ಅಂತಕ್ಕಂಥ ಅನ್ವೇಷಣೆ ಇದೆಯಲ್ಲ, ಇದೇ ಜಗತ್ತಿಗಿರುವ ದಾರಿ. ಎಲ್ಲರೂ ತಮ್ಮ ಬಯಕೆ ತೀರಿಸಿಕೊಂಡಿರೋರು, ಇವರುಗಳು ಮತ್ತೇನೋ ಮಾಡಬೇಕಾಗಿಲ್ಲ ಎಂಬ ತೃಪ್ತ ಸ್ಥಿತಿಯನ್ನ ಎಲ್ಲರೂ ಪಡ್ಕೊಂಡ್ರೆ ಜಗತ್ತಿನ ಹೋರಾಟ ಹುಡುಕಾಟದ ಕಥೆ ಮುಗಿದೋಗೋದಿಲ್ಲ. ಗುರಿ ಸಾಧನೆ ಎಂದಿಗೂ ಆಗದಿರೋ ಹಾಗೆ ಬದುಕಿನ ಕಥೆ ಅಂತ್ಯವನ್ನೇ ಕಾಣದಂತೆ ಬ್ರಹ್ಮ ಈ ಕಥೆಯನ್ನ ನಿರ್ದೇಶಿಸಿದ್ದಾನೆ. ಮತ್ತೊಂದು ಕಡೆ ಹೇಳ್ತಾರೆ, ಎಲ್ಲರೂ ಜಿತ ಮನಸ್ಕರೇ, ಕೋಪತಾಪಗಳಿಲ್ಲದೆ ಹೋದ್ರೆ, ಆಸೆ ಆಕಾಂಕ್ಷೆಗಳಿಗೆ ಮಿತಿ ಇಟ್ಟರೆ, ನಷ್ಟೋ ಮೋಹ ಅಂದುಬಿಟ್ರೆ ಮಾಯ ಕೆಲಸ ಏನು? ಬ್ರಹ್ಮನೇ ಆ ಒಂದು ಸ್ಥಿತಪ್ರಜ್ಞ ಸ್ಥಿತಿಗೆ ಮಾನವ ಸಮೂಹ ತಲುಪದಂತೆ ನೋಡ್ಕೊಳ್ತಾನೆ. ಮುಚ್ಚಿಕೊಂಡಿದ್ರೆ ಹುಡುಕಾಟ ಮಾಡ್ತೇವೆ. ಅದನ್ನೇ ಕುರಿತು ಹೇಳ್ತಾರೆ, ಒರಿಸುವವರಾರು ಬೀದಿ ಬತ್ತಲೆಯ ಅಂತ. ಈ ಜೀವನದಲ್ಲಿ ಒಂದು ಇಂಬ್ಯಾಲೆನ್ಸ್, ಅಸಮಾನತೆಯನ್ನ ಮಾಡಿಟ್ಬಿಟ್ಟಿಯಾನ ಭಗವಂತ. ಅದು ನಮ್ಮನ್ನೇನ್ ಮಾಡ್ತಾರೆ, ಪ್ರೇರೇಪಣೆ ಮಾಡ್ತಾರೆ.

0: ಸರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.
1: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನ ಕೇಳಿದ್ರಿ.
2: ವಿವಿಧ ಭಾರತಿ 102.9.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಇನ್ನೇನು 7:35 ಆಗಲಿದೆ. ಈಗ ಕೇಳಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರಿಕ್ಕೆ ಆದ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ, ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ, ಕತಾರ್ನ ದೋಹಾದಲ್ಲಿ 2030 ಕ್ರೀಡಾಕೂಟ. ವಾರ್ತೆಗಳ ವಿವರ: ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವ

0: ಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಆದ್ಯ ಭಾಗವಾಗಿರಬೇಕು ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಭಗವಾನ್ ಮಹಾವೀರ ಸ್ಮಾರಕ ಸಮಿತಿ ವ್ಯವಸ್ಥೆ ಮಾಡಿದ್ದ ಮಹಾಪರ್ವ ಕ್ಷಮಾಪಣಾ ಸಮಾರಂಭದಲ್ಲಿ ಮಾತನಾಡಿದರು. ಕ್ಷಮೆ, ಸ್ನೇಹ, ಅಹಿಂಸೆ ಹಾಗೂ ಅಂತರ್ಶುದ್ಧಿಗಳು ಸಾರ್ವತ್ರಿಕ ಮೌಲ್ಯಗಳಾಗಿವೆ ಎಂದು ಉಪರಾಷ್ಟ್ರಪತಿಗಳು ಹೇಳಿದರು. ಇದಕ್ಕೂ ಮುನ್ನ ಈ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರಿ ಆಫ್ ಇಂಡಿಯಾ ಸಂಸ್ಥೆಯ 58ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಉಪರಾಷ್ಟ್ರಪತಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ವಿಕಸಿತ ಭಾರತದ ಪಯಣವು ದೇಶದ ಎಂಎಸ್ಎಂಇ ಮತ್ತು ನವೋದ್ಯಮಗಳ ಬಲದ ಮೇಲೆ ರೂಪುಗೊಳ್ಳಲಿದೆ ಎಂದರು. ಹೂಡಿಕೆದಾರರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಗಳಿಸದೆ ದೇಶವು ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದು ಕ್ಷಿಪ್ರ ತಾಂತ್ರಿಕ ಪ್ರಗತಿಯ ಯುಗಕ್ಕೂ ಕಾಲಿಡುತ್ತಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದರು. ಉತ್ತಮ ಕಾರ್ಪೊರೇಟ್ ಆಡಳಿತವನ್ನು ಉತ್ತೇಜಿಸುವಲ್ಲಿ ಐಸಿಎಸ್ಐ ಸಂಸ್ಥೆ ನೀಡಿದ ಕೊಡುಗೆಯನ್ನು ಅವರು ಶ್ಲಾಘಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಈಶಾನ್ಯ ರಾಜ್ಯಗಳ ಪ್ರಗತಿ ಕುರಿತ ಒಂದು ವರದಿ ಇಲ್ಲಿದೆ. ದೇಶದ ಈಶಾನ್ಯ ಭಾಗದ ಅಭಿವೃದ್ಧಿಗೆ ಭೌಗೋಳಿಕ ಅಂತರವೇ ಅಡ್ಡಿಯಾಗಿರಲಿಲ್ಲ. ಹಲವು ದಶಕಗಳ ಕಾಲ ದೂರದ ನೆಪವೊಡ್ಡಿ ಈ ಪ್ರದೇಶವನ್ನು ಅಭಿವೃದ್ಧಿಯಿಂದ ದೂರವಿಡಲಾಗಿತ್ತು. ಸ್ವಾತಂತ್ರ್ಯಾನಂತರ 6 ದಶಕಗಳವರೆಗೆ ಈಶಾನ್ಯ ಭಾಗದ ಹಲವು ರಾಜ್ಯ ರಾಜಧಾನಿಗಳಿಗೆ ರೈಲು ಸಂಪರ್ಕವೇ ಇರಲಿಲ್ಲ. ಈ ಪರಿಸ್ಥಿತಿಯಲ್ಲಿ ಹಂತ ಹಂತವಾಗಿ ಬದಲಾವಣೆ ತರಲಾಗಿದೆ. ಅಗಲ ಗೇಜ್ ರೈಲು ಮಾರ್ಗಗಳು ಅಗರ್ತಲಾ ಮತ್ತು ನಹರ್ ಲಾಗುನ್ವರೆಗೆ ತಲುಪಿವೆ. 2025ರ ಸೆಪ್ಟೆಂಬರ್ನಲ್ಲಿ ಬೈರಾಬಿ ಸೈರಾಂಗ್ ರೈಲು ಮಾರ್ಗ ಪೂರ್ಣಗೊಂಡು ಐಜ್ವಾಲ್ಗೂ ರೈಲು ಸಂಪರ್ಕ ದೊರೆತಿದ್ದು ಮಿಜೋರಾಂನಲ್ಲಿ ಮೊದಲ ಬಾರಿಗೆ ರೈಲು ಸಂಚಾರ ಆರಂಭವಾಗಿದೆ. ಈಶಾನ್ಯ ರಾಜ್ಯಗಳು ಇದೀಗ ದೇಶದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿ ಒಂದಾಗಿವೆ. ಜಮ್ಮು ಕಾಶ್ಮೀರದಲ್ಲೂ ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲು ಮಾರ್ಗ 28 ವರ್ಷಗಳ ನಿರ್ಮಾಣದ ಬಳಿಕ 2025ರ ಜೂನ್ನಲ್ಲಿ ಸಂಚಾರಕ್ಕೆ ಮುಕ್ತವಾಗಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾದ ಚನಾಬ್ ಸೇತುವೆಯನ್ನು ಒಳಗೊಂಡಿರುವ ಈ ಮಾರ್ಗದಲ್ಲಿ ಚಳಿಗಾಲದಲ್ಲೂ ರೈಲು ಸಂಚಾರ ಮುಂದುವರಿಯುತ್ತಿದೆ. ತಲುಪಲು ಕಷ್ಟವಾಗಿದ್ದ ಪ್ರದೇಶಗಳು ಈಗ ಸುಲಭವಾಗಿ ತಲುಪಬಹುದಾದ ಸ್ಥಳಗಳಾಗಿವೆ. ಇದೇ ವಿಶೇಷ ಸರಣಿಯಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ವಿಶ್ವದರ್ಜೆಯ ಸೌಲಭ್ಯಗಳೊಂದಿಗೆ ನಾಗರಿಕ ವಿಮಾನಯಾನ ಮೂಲ ಸೌಕರ್ಯವನ್ನು ಸರ್ಕಾರ ಹೇಗೆ ಉತ್ತಮಪಡಿಸಿದೆ ಎಂಬುದರ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಕುರಿತ ವರದಿ ಹೀಗಿದೆ.
1: ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇಂದು ತಂತ್ರಜ್ಞಾನ ನಗರವಾದ ಬೆಂಗಳೂರನ್ನು ಪ್ರಪಂಚದ ವಿವಿಧ ಸ್ಥಳಗಳೊಂದಿಗೆ ಸಂಪರ್ಕಿಸುವ ಪ್ರಮುಖ ಪ್ರಯಾಣಿಕ ಮತ್ತು ಸರಕು ಸಾಗಣೆ ಕೇಂದ್ರವಾಗಿ ಮಾರ್ಪಟ್ಟಿದೆ. ಈ ನಿಲ್ದಾಣ 2025-26ರ ಅವಧಿಯಲ್ಲಿ 4 ಕೋಟಿಗೂ ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ದಟ್ಟಣೆ ಸುಮಾರು 24%ರಷ್ಟು ಹೆಚ್ಚಾಗಿದೆ. ಕಳೆದ ಹಣಕಾಸು ವರ್ಷದಲ್ಲಿ ಈ ವಿಮಾನ ನಿಲ್ದಾಣ 2.8 ಲಕ್ಷ ವಿಮಾನ ಸಂಚಾರಗಳನ್ನು ದಾಖಲಿಸಿದೆ. ಕಳೆದ ವರ್ಷ ಇದು 5 ಲಕ್ಷ ಮೆಟ್ರಿಕ್ ಟನ್ಗಳಿಗೂ ಹೆಚ್ಚು ಸರಕನ್ನು ನಿರ್ವಹಿಸಿದೆ. ಭಾರತದ ಮತ್ತು ವಿದೇಶಗಳಲ್ಲಿನ ಪ್ರಮುಖ ಮಾರುಕಟ್ಟೆಗಳಿಗೆ ಈ ಸರಕುಗಳನ್ನು ಸಾಗಿಸಲಾಗಿದೆ. ಆಧುನಿಕ ಚೆಕ್ಇನ್ ಸೌಲಭ್ಯಗಳು, ವಿಮಾನ ಮಾಹಿತಿ ಪ್ರದರ್ಶಿಕೆಗಳು, ವಿಶ್ರಾಂತಿ ಕೋಣೆಗಳು ಮತ್ತಿತರ ಸೌಲಭ್ಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅನೇಕರು ಮೆಚ್ಚಿಕೊಂಡಿದ್ದಾರೆ. ಹಸಿರು ಗೋಡೆಗಳು, ತೂಗು ಉದ್ಯಾನಗಳು, ನೈಸರ್ಗಿಕ ಬೆಳಕನ್ನು ನೀಡುವಂತೆ ಮಾಡಲಾದ ಬಿದಿರಿನ ತಾಂತ್ರಿಕತೆ ಇವೆಲ್ಲ ಬೆಂಗಳೂರನ್ನು ಉದ್ಯಾನ ನಗರಿ ಎಂಬುದನ್ನು ನೆನಪಿಸುತ್ತದೆ. ವಿಮಾನ ನಿಲ್ದಾಣ ಪ್ರಯಾಣಿಕರ ಸೌಲಭ್ಯಗಳು, ಆಧುನಿಕ ಮೂಲಸೌಕರ್ಯ, ವಿಶಿಷ್ಟ ವಸ್ತುಶಿಲ್ಪ ಜೊತೆಗೆ ಸುಭದ್ರತೆಯನ್ನು ಒಳಗೊಂಡಿದೆ. ಸುಧೀಂದ್ರ ಅವರೊಂದಿಗೆ ಬೆಂಗಳೂರು ಆಕಾಶವಾಣಿಗಾಗಿ ಅಭಯ ದಾಮ್ಲೆ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕ್ಕೆ ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶ

0: ಗಳಿಗೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಮಾತನಾಡಿ, ಈ ಉದಯೋನ್ಮುಖ ಹಾಗೂ ಮಧ್ಯಶಕ್ತ ರಾಷ್ಟಗಳು ಜಾಗತಿಕ ದಕ್ಷಿಣ ಹಾಗೂ ಉತ್ತರಕ್ಕೆ ಸೇರಿವೆ. ಜಗತ್ತು ಬದಲಾಗುವುದರ ಜೊತೆಗೆ ಕಾರ್ಯಸೂಚಿಗಳು ಬದಲಾಗುತ್ತಿವೆ ಎಂದು ಹೇಳಿದರು.
1: There is today a substantial agenda for emerging and middle powers to cooperate. The world is changing, its agenda is changing, the landscape is changing, the architecture is changing, and I'm very glad today that we have this issue as a starting point before us, because I hope that it would give our gathering a stronger purpose and a clearer direction.
0: ಬದಲಾಗುತ್ತಿರುವ ವಿಶ್ವದ ಚಿತ್ರಣದಲ್ಲಿ ಅಮೆರಿಕ ಹಾಗೂ ಚೀನಾದ ಸ್ಥಾನಗಳು ಬದಲಾಗುತ್ತಿವೆ. ಉದಯೋನ್ಮುಖ ಹಾಗೂ ಮಧ್ಯಶಕ್ತ ದೇಶಗಳು ಪರಸ್ಪರ ಬಲವರ್ಧನೆಯಲ್ಲಿ ಆಸಕ್ತಿ ಹೊಂದಿವೆ. ಈ ನಿಟ್ಟಿನಲ್ಲಿ ಕ್ವಾಡ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಎಂದರು. ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಜೊತೆಗೆ ಒಗ್ಗಟ್ಟಿನ ಧ್ವನಿಯಾಗುವ ವಿಚಾರದಲ್ಲಿ ಬ್ರಿಕ್ಸ್ ಮತ್ತೊಂದು ಮಾದರಿಯಾಗಿದೆ ಎಂದರು. ನಂತರ ಸಚಿವ ಜೈಶಂಕರ್ ಅವರು ಮ್ಯೂನಿಕ್ ಭದ್ರತಾ ಸಮಾವೇಶದ ಅಧ್ಯಕ್ಷ ಊಲ್ಫ್ ಗ್ಯಾಂಗ್ ಇಶಿಂಗರ್ ಮತ್ತು ಜರ್ಮನಿಯ ಫೆಡರಲ್ ವಿದೇಶಾಂಗ ಕಚೇರಿ ಕಾರ್ಯದರ್ಶಿ ಬರ್ನಾರ್ಡ್ ಕೋಚ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ನಾಳೆ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶದಲ್ಲಿ ಕಾರ್ಯಾನುಷ್ಠಾನದಲ್ಲಿ ಎದುರಾಗುವ ಸವಾಲುಗಳು, ನಾವೀನ್ಯತೆ ಮತ್ತು ಪ್ರತಿಫಲಿಸಬಹುದಾದ ಉಪಕ್ರಮಗಳ ಬಗ್ಗೆ ಚರ್ಚಿಸಲಾಗುತ್ತದೆ. ಯೋಜನೆಗಳ ಗುಣಮಟ್ಟ, ಸುರಕ್ಷತೆ ಮತ್ತು ದಕ್ಷ ಅನುಷ್ಠಾನದ ಬಗ್ಗೆಯೂ ಚಿಂತನ ಶಿಬಿರದಲ್ಲಿ ಸಮಾಲೋಚಿಸಲಾಗುತ್ತದೆ. ಕೇಂದ್ರ ರಸ್ತೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ರಾಜ್ಯ ಸಚಿವರುಗಳಾದ ಅಜಯ್ ತಮ್ಟಾ ಮತ್ತು ಹರ್ಷ ಮಲ್ಹೋತ್ರಾ ಪಾಲ್ಗೊಳ್ಳಲಿದ್ದಾರೆ. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್ ನಡೆಯಲಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅತ್ಯಂತ ಹಿರಿಯ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರ ದೀರ್ಘಕಾಲದ 297 ಪ್ರಕರಣಗಳನ್ನು ಪರಿಹಾರಕ್ಕಾಗಿ ಪರಿಗಣಿಸಲಾಗುವುದು ಎಂದು ಈ ಪಿಂಚಣಿ ಸಚಿವಾಲಯ ತಿಳಿಸಿದೆ. ಈ ವರ್ಷದ ಮೇ 13ರಂದು ನಡೆದ 16ನೇ ಪಿಂಚಣಿ ಅದಾಲತ್ತಿನ ಸಾಧನೆಗಳನ್ನು ದಾಖಲಿಸುವ ಕರಪತ್ರಗಳನ್ನು ಸಚಿವರು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇದಲ್ಲದೆ ಕುಟುಂಬ ಪಿಂಚಣಿದಾರರಿಗೆ ಸಂಬಂಧಿಸಿದ ವಿಷಯಗಳು ಕುರಿತ ಅನೇಕ ಪ್ರಶ್ನೆಗಳಿಗೆ ಉತ್ತರ ಒದಗಿಸುವ ಕಿರು ಹೊತ್ತಿಗೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. 2017ರಲ್ಲಿ ಆರಂಭಿಸಲಾದ ಪಿಂಚಣಿ ಅದಾಲತ್ ಮೂಲಕ ಇದುವರೆಗೆ 20,676 ಕುಂದುಕೊರತೆ ಪ್ರಕರಣಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಗಿದೆ. 71.79% ಯಶಸ್ಸಿನ ದರವನ್ನು ಕಾಯ್ದುಕೊಂಡು ಬರಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಸುಮಾರು 2 ವಾರಗಳಿಗೂ ಹೆಚ್ಚಿನ ಕಾಲ ಕ್ರೀಡಾಸಕ್ತರ ಮನ ತಣಿಸಿದ ಏಷ್ಯನ್ ಕ್ರೀಡಾಕೂಟಕ್ಕೆ ಇಂದು ತೆರೆಬಿದ್ದಿದೆ. ಜಪಾನಿನ ನಗೋಯಾದ ಮಿಜುಹೋ ಪಾರ್ಕ್ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಒಲಿಂಪಿಕ್ ಕೌನ್ಸಿಲ್ ಆಫ್ ಏಷ್ಯಾದ ಅಧ್ಯಕ್ಷರು ಅಧಿಕೃತವಾಗಿ ಕ್ರೀಡಾ ಸಮಾರೋಪವನ್ನು ಪ್ರಕಟಿಸಿದರು. 2030ರ ಮುಂದಿನ ಏಷ್ಯನ್ ಕ್ರೀಡಾಕೂಟ ದೋಹಾದಲ್ಲಿ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಕತಾರ್ ಪ್ರತಿನಿಧಿಗಳಿಗೆ ಸಮಾರಂಭದಲ್ಲಿ ಜ್ಯೋತಿ ಮತ್ತು ಧ್ವಜವನ್ನು ಹಸ್ತಾಂತರಿಸಲಾಯಿತು. ಕ್ರೀಡಾಕೂಟದಲ್ಲಿ 2 ಚಿನ್ನ ಹಾಗೂ 1 ರಜತ ಪದಕ ಗಳಿಸಿದ ಭಾರತೀಯ ಶೂಟರ್ ನೀರು ದಂಡ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜವನ್ನು ಹಿಡಿದು ಸಾಗಿದರು. ಈ ಕ್ರೀಡಾಕೂಟದಲ್ಲಿ ಭಾರತ 21 ಚಿನ್ನ, 27 ಬೆಳ್ಳಿ ಹಾಗೂ 37 ಕಂಚು ಸೇರಿದಂತೆ ಒಟ್ಟು 85 ಪದಕಗಳನ್ನು ಗಳಿಸಿ 4ನೇ ಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ದಿ ಹೊಂದಿದ ಭಾರತದಲ್ಲಿ ವಿಶ್ವಾಸಾರ್ಹತೆ, ಮೌಲ್ಯ, ಚಾರಿತ್ರ್ಯಕ್ಕೆ ಆದ್ಯತೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಪ್ರಮುಖ ಕಾರ್ಯಸೂಚಿ ಸಚಿವ ಡಾ ಜೈಶಂಕರ್. ನಾಳೆ ನವದೆಹಲಿಯಲ್ಲಿ 17ನೇ ಪಿಂಚಣಿ ಅದಾಲತ್. ಏಷ್ಯನ್ ಗೇಮ್ಸ್ಗೆ ತೆರೆ. ಕತಾರ್ನ ದೋಹಾದಲ್ಲಿ 2030ರ ಕ್ರೀಡಾಕೂಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

90.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ ಆಕಾಶವಾಣಿ.

0: ಹಾರೈಸುವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 7:46. ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡಿದಂತಹ ವಿಷಯ ಮೆಮರಿ ಮ್ಯಾಟರ್ಸ್, ನಮ್ಮ ನೆನಪುಗಳ ವಿಶೇಷತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನೆನಪುಗಳಿರುತ್ತವೆ. ಸಂಖ್ಯೆಗಳು ನೆನಪಲ್ಲಿರಬಹುದು, ಹೆಸರುಗಳಿರಬಹುದು, ಅಥವಾ ಊರಿಗೆ ಜಾಗಗಳು ನೆನಪಿರಬಹುದು, ಅಥವಾ ಊರಿಗೆ ಹೋಗುವಂತಹ ದಾರಿಗಳಾಗಬಹುದು, ಫೋಟೋಗಳು, ಘಟನೆಗಳು, ಮಾತುಗಳು, ಹೀಗೆ ಎಷ್ಟೋ ವಿಧದ ನೆನಪುಗಳಿರುತ್ತೆ ನಮ್ಮಲ್ಲಿ ಅನ್ನೋದನ್ನು ನಾವು ಗಮನಿಸಿರೋದೇ ಇಲ್ಲ. ಹಾಗಾಗಿ ಇವತ್ತು ಅಂತಹ ವಿಷಯದ ಬಗ್ಗೆ ಮಾತಾಡ್ತಾ, ಅಂತಹ ಗಮನಿಸದೇ ಇರುವಂತಹ ವಿಷಯಗಳ ಬಗ್ಗೆ ನಾವು ಗಮನವನ್ನು ಕೊಡ್ತಾ, ಹಾಗೆ ಸ್ನೇಹಿತರ ಸಂದೇಶಗಳು ಸಹ ಬಂದಿವೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಇರುವುದೆಲ್ಲವ ಬಿಟ್ಟು ಸಿನಿಮಾದ ಈ ಹಾಡಿನ ನಂತರ

ವಿಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ ಸಂಜೆಯಿಂದ, ಅಂದ್ರೆ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಆರಂಭ ಆದಾಗಿಂದ ಸಂದೇಶಗಳು ಬಂದಿವೆ. ಇವತ್ತಿನ ಸಂಜೆ ಎಲ್ಲಾ ಕಾರ್ಯಕ್ರಮಗಳಿಗೂ ಆತ್ಮೀಯ ಸ್ವಾಗತ, ಸುಸ್ವಾಗತ, ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಅಂತ ಸಂದೇಶವನ್ನ ಕಳಿಸಿರೋದು ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಹನುಮಂತಪ್ಪ ಹುಲುಗಮ್ಮನವರ್ ಅಕ್ಷಯ ಪಾರ್ ಗೋಕುಲ್ ರೋಡ್ ಹುಬ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಳೆಯ ಪಿಬಿ ಶ್ರೀನಿವಾಸ್ ಅವರ ಹಾಡುಗಳು ಸೂಪರ್, ವಿವಿಧ ಭಾರತಿ ಅಂತ ಹೇಳ್ತಾ ಇದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ, ಶುಭ ಸಂಜೆ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ತುಂಬ ಸೊಗಸಾಗಿ ಮೂಡಿ ಬರ್ತಾ ಇವೆ ಅಂತ ವಿಜಯಪುರ ಜಿಲ್ಲೆ ಅಲ್ಮೇಲಾದಿಂದ ರಾಜು ಹಿಪ್ಪರಗೀರವರ ಸಂದೇಶ ಬಂದಿದೆ. ಗುಡ್ ಈವ್ನಿಂಗ್ ಓಲ್ಡ್ ಇಸ್ ಗೋಲ್ಡ್ ಸೂಪರ್ ಡೂಪರ್ ಸಾಂಗ್ಸ್ ಥ್ಯಾಂಕ್ಸ್ ಅಂತ ಸಮಂತಾ ಸವಿತಾ ಗಿರೀಶ್ ಸುಂದರ್ ಕುಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ಹಳೆ ಹಾಡುಗಳು ಸೂಪರ್ ಅಂತ ಅಕ್ಷಯ್ ಕುಮಾರ್ ನಂದಿನಿ ಅಮರಾವತಿ ಹರಿಕುಮಾರ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ 50 ವರ್ಷಗಳ ಹಿಂದಿನ 70ರ ದಶಕದ ಅತ್ಯಂತ ಕರ್ಣ ಮಧುರ ಗೀತೆಗಳ ಪ್ರಸಾರಕ್ಕೆ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಶ್ರೀ ಓಣೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಿಮ್ಮ ನಿರೂಪಣೆ ಹಾಗೆ ಗೀತೆಗಳ ಆಯ್ಕೆ ಎರಡು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರ ಸಂದೇಶ ಬಂದಿದೆ. ಕಣ್ಣಂಚಿನ ಈ ನೋಟದ ಮಾತಲ್ಲಿ ಏನೇನು ತುಂಬಿದೆ ಹಾಡು, ಹಾಗೆ ಬೆಸಿಗೆ ಚಿತ್ರದ ಗೀತೆಗಳು ನಮ್ಮ ಮನಸ್ಸಿಗೆ ಖುಷಿ ನೀಡಿದವು, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಈ ಸಂಜೆಯ ಹಾಡುಗಳು ಸೂಪರ್, ಒಂದಕ್ಕಿಂತ ಒಂದು ಕೇಳಲು ಖುಷಿಯಾಗ್ತಾ ಇದೆ ಅಂತ ರಾಮಚಂದ್ರಪ್ಪ ಸಂಡೂರಿನಿಂದ ಸಂದೇಶ ಕಳಿಸಿದ್ದಾರೆ. ಎನ್ ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟ ರಸ್ತೆಯಿಂದ, ಸದಾ ನೀವು ಆಯ್ಕೆ ಮಾಡಿ ಪ್ರಸಾರ ಮಾಡುವ ಪ್ರತಿಯೊಂದು ಹಾಡು ಕೂಡ ಬಂಗಾರ ಬಂಗಾರ, ನಮ್ಮ ಮನಸ್ಸೂರೆಗೊಳ್ಳುವ ಹಾಡುಗಳಿಗೆ ಹಾಗೂ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಎಲ್ಲ ಗೀತೆಗಳು ಅತ್ಯದ್ಭುತವಾದ ಗೀತೆಗಳು, ಅದರಲ್ಲೂ ಕಳ್ಳಾಕುಳ್ಳ ಮಯೂರ ಚಿತ್ರಗಳ ಹಾಡುಗಳನ್ನ ಕೇಳಿ ಬಹಳ ದಿನಗಳಾಗಿತ್ತು, ಎಲ್ಲ ಚಿತ್ರಗಳ ಹಾಡುಗಳು ಬಹಳ ಸೊಗಸಾಗಿ ಮೂಡಿ ಬಂತು, ಧನ್ಯವಾದಗಳು ಕೇಳಿಸಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ, ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂತು, ಹಾಡುಗಳು ತುಂಬಾ ಇಷ್ಟ ಆಯ್ತು ಅಂತ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಹೇಳ್ತಾ ಇದ್ದಾರೆ. ಮುಸ್ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಹಾಡುಗಳು ಚೆನ್ನಾಗಿದೆ ಮೇಡಮ್ ಅಂತ ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ. ಈ ಹೊತ್ತಿನ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಒಳ್ಳೆಯ ಹಾಡುಗಳು ಮೂಡಿ ಬರ್ತಾ ಇದೆ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬ ಥ್ಯಾಂಕ್ಸ್ ಅಂತ ಶೈಲಿನಿ ಮುರಳೀಧರ್ ಮೆಸೇಜ್ ಮಾಡಿದ್ದಾರೆ. ನಂಬರ್ ನಿಮಗೆ 243 ಇವರ ಸಂದೇಶ ಬಂದಿದೆ. ಹಾಗೆ ಕೌಸಲ್ಯ ಬನಶಂಕರಿಯಿಂದ ಗೀತೆಗಳನ್ನು ಮೆಚ್ಚಿದ್ದಾರೆ. ಹಾಗೆ ಗಾನ ಭಜನದ ವಿಷಯದ ಕುರಿತಾಗಿ ಹಳೆಯ ನೆನಪುಗಳು ನಮ್ಮನ್ನು ಕಾಡಿದಾಗ ಭಾವುಕರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಳೆಯ ನೆನಪುಗಳು ಎಂದಿಗೂ ಹಳೆಯದಾಗುವುದಿಲ್ಲ, ಕಾಲ ಕಳೆದರೂ ಅವು ಮನಸ್ಸಿನಲ್ಲಿ ಹಾಗೆಯೇ ಉಳಿಯುತ್ತವೆ. ಮತ್ತೆ ಆ ದಿನಗಳು ಬರದಿದ್ದರೂ ಅವು ಕೊಟ್ಟ ಸಂತೋಷ ಮತ್ತು ಭಾವನೆಗಳು ಸದಾ ನಮ್ಮೊಂದಿಗೆ ಇರುತ್ತವೆ. ಹಳೆಯ ನೆನಪುಗಳನ್ನು ನೆನೆಸಿಕೊಂಡಾಗ ಕಣ್ಣಲ್ಲಿ ನೀರು ಬಂದರೂ ಮನಸ್ಸಿನಲ್ಲಿ ಒಂದು ಸಣ್ಣ ನಗು ಮೂಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಬಾಲ್ಯದಲ್ಲಿ ಆಡಿದ ಆಟಗಳು, ಆಗಿನ ಶಾಲೆಯ ಪಾಠ ಹಾಗೂ ಪಂದ್ಯಗಳು ಈಗಲೂ ನೆನಪಿನಲ್ಲಿವೆ ಅಂತ ಹೇಳ್ತಾ ಇದ್ದಾರೆ. ನಂಬರ್ನಿಂಗ್ ವಿತ್ 24271 ವಿಜಯಕುಮಾರ್ ಅವರ ಸಂದೇಶ ಇದು ಶಿರಾಳಕೊಪ್ಪದಿಂದ. ನಾನು PUCಯಲ್ಲಿದ್ದಾಗ 120 ಹುಡುಗ ಹುಡುಗಿಯರು ನಾವು ಒಟ್ಟಿಗೆ ಓದ್ತಾ ಇದ್ವಿ. ಎಲ್ಲ ಸ್ಟೂಡೆಂಟ್ಸ್ ಹೆಸರು, ಎಲ್ಲ ಫ್ರೆಂಡ್ಸ್ ಹೆಸರು ಈಗಲೂ ಸಹ ನಮಗೆ ನೆನಪಿದೆ ಅಂತ ಆರ್ ಕರಿಯವರ್ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹರೀಶ್ ಮಲ್ಲೇಶ್ವರದಿಂದ, ಆಸಕ್ತಿ ಇದ್ದರೆ ನೆನಪಿರುತ್ತದೆ, ನನಗೆ ರೇಡಿಯೋ ಬಗ್ಗೆ ಆಸಕ್ತಿ, ಹೆಚ್ಚಿನ ಆಸಕ್ತಿ, ಪ್ರೀತಿ ಇರುವುದರಿಂದ ನಿಮ್ಮೆಲ್ಲರ ಧ್ವನಿಗಳು ನನ್ನ ತಲೆಯಲ್ಲಿ ರೆಕಾರ್ಡ್ ಆಗಿದೆ, ದಿನ ಕರೆ ಮಾಡಿ ಮಾತಾಡುವವರು ಯಾರೆಂದು ಧ್ವನಿಯಲ್ಲೇ ನಾ ಗುರುತಿಸಬಲ್ಲೆ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ನನಗೆ ಶಾಲಾ ಗೆಳೆಯರ ನೆನಪು ಖಂಡಿತ ಈಗಲೂ ಇದೆ ಮೇಡಮ್. ನಮ್ಮ ಹಿರಿಯ ಸಹೋದರ ಅಂದು ಕೇಳಿದ ಹಾಡುಗಳು ಯಾವ ದಿನ ಪ್ರಸಾರ ಆಯಿತು, ಯಾವ ಹಾಡುಗಳು ಎಂಬುದನ್ನು ಈಗಲೂ ನೆನಪಿಟ್ಟುಕೊಂಡು ಹೇಳುತ್ತಾರೆ ಮೇಡಮ್. ಅವರಿಗೆ ತುಂಬ ಜ್ಞಾಪಕ ಶಕ್ತಿ ಇದೆ, ಅವರು ಇಂಜಿನಿಯರ್ ಆಗಿದ್ದರು ಅಂತ ಉಮೇಶ್ ಸಿರಿಗೆರೆಯಿಂದ ಹೇಳ್ತಾ ಇದ್ದಾರೆ. ನೆನಪಿನ ಶಕ್ತಿ ಮತ್ತು ಅದರ ಆಯಾಮಗಳ ಬಗ್ಗೆ ಇವತ್ತಿನ ಥೀಮ್ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಕರುಣಾಕರ ಬಿಜೂರ್ ಮುಂಬೈನಿಂದ ಸಂದೇಶ ಕಳಿಸಿ, ನೀವು ಮೆಸೇಜ್ ಅಂದರೆ ಶ್ರೋತೃಗಳ ಮೆಸೇಜ್ಗಳನ್ನ ಓದುವಾಗ ನೀವು ಶುರು ಮಾಡಿದಾಗಲೇ ನನಗೆ ಗೊತ್ತಾಗುತ್ತೆ ಯಾವ ಊರು ಅವರದ್ದು ಮತ್ತು ಕುಟುಂಬದವರ ಹೆಸರು ಕೂಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೆಸರುಗಳನ್ನ ನೆನಪಿಟ್ಕೊಳ್ಳುವಂಥ ನೆನಪಿನ ಶಕ್ತಿ ನಿಮಗೆ ಹೆಚ್ಚಾಗಿದೆ. ಭಾಗ್ಯ ಸುರೇಂದ್ರ ಹೂವಿನಹೊಳೆ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಸಂಖ್ಯೆ, ಸ್ಥಳ, ರಸ್ತೆ ಹಾಗೂ ವಿಷಯಗಳನ್ನು ಗ್ರಹಿಸುವ ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಗರದಿಂದ ಮಂಜೂರ್ ಅವರ ಸಂದೇಶ ಬಂದಿದೆ, ನನಗೆ ಮೊಬೈಲ್ ನಂಬರ್ ನೆನಪಿರುತ್ತೆ, ಆಮೇಲೆ ಹಾಡುಗಳನ್ನ ಕೇಳುವಾಗ ಹಳೆ ನೆನಪು ಬರುತ್ತೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಅಂತ ನಂಬರ್ನಿಂಗ್ ವಿತ್ 4982 ಇವರ ಸಂದೇಶ ಬಂದಿದೆ.
ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಪತ್ರಕರ್ತ ವೈಕುಂಠರಾಜುರವರ ಮಾತು ಮತ್ತು

ಧ್ವನಿ ಕೇಳಿ ಬಹಳ ಸಂತೋಷ ಆಯಿತು ಅಂತ ಹೆಬ್ಬಾಳದ ರಮೇಶ್ ಸಂದೇಶ ಕಳಿಸಿದ್ದಾರೆ. ಹಾಗೆ ಇವರು ಓಲ್ಡೀಸ್ಗಳನ್ನ ಗೀತೆಗಳನ್ನು ಮೆಚ್ಚಿದ್ದಾರೆ, ಕೆಲವು ಗೀತೆಗಳ ಬಗ್ಗೆ ಇವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಮಾಹಿತಿಗೆ. ಸೋಮಶೇಖರ್ ಸೊಲ್ಲಾಪುರ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ನಮ್ಮೂರಿನಲ್ಲಿ ಪ್ರೈಮರಿ ಶಾಲೆಯಲ್ಲಿ ಓದುತ್ತಿದ್ದಾಗ ನಮ್ಮ ಜೊತೆಯಲ್ಲಿ ತಮ್ಮಟ್ಟದ ಹಳ್ಳಿಯ ಶಿವಣ್ಣ ಸಹಪಾಠಿಯಾಗಿದ್ದರು. ಕಾರಣಾಂತರಗಳಿಂದ ಶಿವಣ್ಣ ಎಂಬುವರು ವಿದ್ಯಾಭ್ಯಾಸ ಮುಂದುವರಿಸಲಾಗಲಿಲ್ಲ. ನಾನು ನಮ್ಮೂರಿನ ದೇವಸ್ಥಾನಕ್ಕೆ ಹೋಗಿದ್ದಾಗ 65 ವರ್ಷಗಳ ನಂತರ ಭೇಟಿಯಾದಾಗ ಹೆಸರನ್ನು ನೆನಪಿಡಿದು ಕರೆದು ಮಾತನಾಡಿದು ಹಳೆಯ ನೆನಪುಗಳನ್ನು ಕೆದಕಿತ್ತು, ತುಂಬ ಸಂತೋಷ ನೀಡಿತು. ಹಳೆಯ ನೆನಪುಗಳು ಯಾವಾಗಲೂ ಸುಮಧುರ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ. ನನಗೆ ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿ ನಿಲಯದಿಂದ 35-40 ವರ್ಷಗಳ ಹಿಂದೆ ಪ್ರಸಾರವಾಗುತ್ತಿದ್ದ ಕಾರ್ಯಕ್ರಮಗಳು, ಅಲ್ಲಿನ ಸಿಬ್ಬಂದಿ ವರ್ಗದವರು ಹಾಗೆ ಶ್ರೋತೃಗಳ ನಡುವೆ ಇದ್ದಂತಹ ಬಾಂಧವ್ಯ ನೆನಪಿಗೆ ಬಂದು ತುಂಬ ತುಂಬ ಮರೆಯಲಾಗದ ಸಂತೋಷವಾಗುತ್ತದೆ. ನೆನಪಿಸಿದ ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ, ಸುಂದರ ನೆನಪು ಮಾಡಿದ್ದೀರಿ, ನಾನು ಇಸವಿಗಳನ್ನು ನೆನಪಿಟ್ಟುಕೊಳ್ಳುತ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ಹೊಡೆನೂರು ಪರಮೇಶ್ ಅರಕಲಗೂಡು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಬಾಲ್ಯದ ಸವಿ ನೆನಪುಗಳ ಬುದ್ಧಿಯ ಸ್ವಾದ ಈಗಲೂ ಹಾಗೆ ಇದೆ, ಮೆಲಕು ಹಾಕುವ ಖುಷಿ ಅವರ್ಣನೀಯ ಅಂತ ಹೇಳ್ತಾ ಇದ್ದಾರೆ. ಸುಭಾಷ್ ಚಂದ್ರ ನೀರಾವರಿ ಉಣಕಲ್ನಿಂದ ಸಂದೇಶ ಕಳಿಸಿ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕುಕನೂರು ತಾಲೂಕು ಬೆದವಟ್ಟಿ ಗ್ರಾಮದಿಂದ ವೀರೇಶ್ ಬನ್ನಿಮಠ ಇವರ ಸಂದೇಶ ಬಂದಿದೆ. ಗಾನ ಭಜನಾ ಕಾರ್ಯಕ್ರಮದ ಹಾಡುಗಳು ವಿಷಯ ಸೂಪರ್ ಮೇಡಮ್ ಅಂತ ಇದ್ದಾರೆ. ಪಿಂಟು ಜಿದ್ದಿ ಇವರು ಸಂದೇಶ ಕಳಿಸಿದ್ದಾರೆ. ಸೂಪರ್ ಸಾಂಗ್ಸ್ ಮೇಡಮ್, ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ನಂಬರ್ ನಿಮಗೆ 1109. ಉಮೇಶ್ ಸಿರಿಗೆರೆಯವರ ಸಂದೇಶ ಬಂದಿದೆ. ಮೇಡಮ್, ನನಗೆ ಶಾಲಾ ಗೆಳೆಯರ ನೆನಪು ಖಂಡಿತ ಈಗಲೂ ಇದೆ ಮೇಡಮ್. ನಮ್ಮ ಹಿರಿಯ ಸಹೋದರರ ನೆನಪು ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಓಲ್ಡೀಸ್ ಗೋಲ್ಡ್ ಗೀತೆಗಳನ್ನು ಇವರು ಮೆಚ್ಚಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇವತ್ತು ನಾವು ಗಾನ ಭಜನದಲ್ಲಿ ಮಾತಾಡಿದಂಥ ವಿಷಯ ಮೆಮರಿ ಮ್ಯಾಟರ್ಸ್, ನಮ್ಮ ನೆನಪುಗಳ ವಿಶೇಷತೆ. ನಮಗೆ ಒಂದು ಹೆಸರು ನೆನಪಿದ್ರೆ ಆ ಹೆಸರು ಒಬ್ಬ ವ್ಯಕ್ತಿಯನ್ನು ನೆನಪಿಸಬಹುದು, ಹಾಗೆ ಒಂದು ಡೇಟ್, ಒಂದು ವಿಶೇಷ ದಿನವನ್ನು ನಮಗೆ ನೆನಪು ಮಾಡಿಕೊಡಬಹುದು, ಒಂದು ಹಾಡು ಒಂದು ಕಾಲಘಟ್ಟವನ್ನು ಆ ಸಮಯದ ಕಾಲಘಟ್ಟವನ್ನು ನಮಗೆ ನೆನಪಿಸಬಹುದು, ಒಂದು ದೃಶ್ಯ ಅಥವಾ ಒಂದು ಫೋಟೋ ಅದರ ಹಿಂದಿನ ಸಂಪೂರ್ಣ ಕಥೆಯನ್ನು ನಮಗೆ ನೆನಪಿಗೆ ತರಬಹುದು. ಹಾಗಾಗಿ ನಮ್ಮ ಮೆಮರಿ ಹೇಗಿದೆ, ನಮ್ಮ ನೆನಪಿನ ಶಕ್ತಿ ಹೇಗಿದೆ ಅಂತ ಕಂಪೇರ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನು ನಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿರೋದು ಮುಖ್ಯ ಆಗುತ್ತೆ. ಸೊ ನಮ್ಮ ಅವರ ಸ್ಪೆಷಲ್ ಡೇಸ್, ಅದು ಬರ್ಡೇಸ್ ಆಗಿರ್ಬೋದು, ಆ್ಯನಿವರ್ಸರಿ ಆಗಿರ್ಬೋದು, ಇದೆಲ್ಲವನ್ನು ನೆನಪಿಟ್ಕೊಂಡು ಹಾಗೆ ನಮಗೆ ಪರಿಚಯ ಆದಂಥವರ ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದ್ರ ಮೂಲಕ ಸಂಬಂಧಗಳನ್ನ ಗಟ್ಟಿ ಮಾಡ್ಕೋಬಹುದು. ಹಾಗೆ ರೂಟ್ಸ್ನ ನೆನ್ಪಿಟ್ಕೊಂಡು ನಮ್ಮ ಪ್ರಯಾಣವನ್ನು ಈಸಿಯಾಗಿ ನಾವು ಮಾಡಬಹುದು. ಹೀಗೆ ನಮ್ಮ ಮೆಮರಿಯನ್ನು ಸರಿಯಾಗಿ ನಾವು ಬಳಸ್ಕೊಂಡ್ರೆ ನಮ್ಮ ಡೈಲಿ ಲೈಫ್ನಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಈಸಿಯಾಗಿ ಮ್ಯಾನೇಜ್ ಮಾಡಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಸಂದೇಶ. ಚಂದ್ರಿಕಾ ನೇರಲಗುಂಡಿಯಿಂದ, ಕಾರ್ಯಕ್ರಮ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ ಸ್ನೇಹಿತರೆ. ಏನು ಇದಾಗಿತ್ತು ಇವತ್ತಿನ ಗಾನ ಭಜನಾ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಿಮ್ಮ ಜ್ಯೋತಿಯಾಗಿದ್ದದ್ದು ನಾನು, ನಿಮ್ಮ ಆರ್ಜೆ ಕುಸುಮಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. 2026-27 ಹಣಕಾಸಿನ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ದಾಖಲಾದ ದೇಶದ ಬೆಳವಣಿಗೆ ದರ 7.8% ಮುಂದುವರೆದಿದೆ ಎಂದು ಸಾಂಖ್ಯಿಕ ಹಾಗೂ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಕಾರ್ಯದರ್ಶಿ ಸೌರವ್ ಗಾರ್ಗ್ ಹೇಳಿದ್ದಾರೆ. ಒಪೆಕ್ ಪ್ಲಸ್ನ 7 ರಾಷ್ಟಗಳಾದ ಸೌದಿ ಅರೇಬಿಯಾ, ರಷ್ಯಾ, ಇರಾಕ್, ಕುವೈತ್, ಕಜಕಿಸ್ತಾನ್, ಅಲ್ಜೀರಿಯಾ ಮತ್ತು ಒಮಾನ್ ನವೆಂಬರ್ ತಿಂಗಳಿಗೂ 2026 ಸೆಪ್ಟೆಂಬರ್ನ ಉತ್ಪಾದನಾ ಕೋಟಾವನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಧರಿಸಿವೆ. ಇಂದು ನಡೆದ ವರ್ಚುವಲ್ ಸಭೆಯಲ್ಲಿ ಜಾಗತಿಕ ತೈಲ ಮಾರುಕಟ್ಟೆಯ ಪರಿಸ್ಥಿತಿ ಮತ್ತು ಭವಿಷ್ಯದ ನಿರೀಕ್ಷೆಗಳನ್ನು

ಪರಿಶೀಲಿಸಿದ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಉತ್ತರಾಖಂಡದಲ್ಲಿ ನಡೆಯಲಿರುವ ರಾಜ್ಯಸಭೆಯ ದ್ವೈವಾರ್ಷಿಕ ಚುನಾವಣೆಗೆ ಬಿಜೆಪಿ ದಿನೇಶ್ ಆರ್ಯ ಅವರನ್ನು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ಹಾಗೆಯೇ ಪಶ್ಚಿಮ ಬಂಗಾಳದ ರಾಜ್ಯಸಭಾ ಉಪಚುನಾವಣೆಗೆ ರುಕ್ಮಿಣಿ ಮಲ್ಲಿಕ್ ಅವರ ಹೆಸರನ್ನು ಪಕ್ಷವು ಘೋಷಿಸಿದೆ. ಈ ಅಭ್ಯರ್ಥಿಗಳ ಹೆಸರುಗಳಿಗೆ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿಯು ಅನುಮೋದನೆ ನೀಡಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದ ಜನರು ಉದ್ಯೋಗಕ್ಕಾಗಿ ಹೊರ ಪ್ರದೇಶಗಳಿಗೆ ವಲಸೆ ಹೋಗುವುದಕ್ಕಿಂತ ತಮ್ಮಲ್ಲಿರುವ ಪ್ರಾಕೃತಿಕ ಸಂಪತ್ತನ್ನು ಬಳಸಿಕೊಂಡು ಸ್ವಂತ ಊರುಗಳಲ್ಲಿ ಉದ್ಯಮಗಳನ್ನು ಆರಂಭಿಸಿ ಉದ್ಯಮಿಗಳಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೃತಕ ಬುದ್ದಿಮತ್ತೆ ಮತ್ತು ತಂತ್ರಜ್ಞಾನ ಕ್ಷಿಪ್ರವಾಗಿ ಬೆಳೆಯುತ್ತಿರುವ ಈ ಆಧುನಿಕ ಯುಗದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಸಮಾಜಕ್ಕೆ ಹಾಗೂ ವ್ಯಕ್ತಿಗತ ಅಭಿವೃದ್ದಿಗೆ ಪೂರಕವಾಗುವಂತಹ ಶಿಕ್ಷಣವನ್ನು ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಕರೆ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಸ್ಥಾಪಿಸಲಾದ ಒಟ್ಟು 54 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದು ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ನಡೆಯಿತು. ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಸಂಗಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 8:55 ಈಗ ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಚಿತ್ರನಟ ಶ್ರೀನಗರ ಕಿಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲಲಿತಾ ಸತ್ಯಮೂರ್ತಿ. ಕೇಳಿ ಬೆಳ್ಳಿ ಬದುಕು.
1: ಶ್ರೀನಗರ ಕಿಟ್ಟಿ, ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಚಿತ್ರ ಪ್ರೇಮಿಗಳ ಮನಸ್ಸಿನಲ್ಲಿ ನೆಲೆಸಿರುವಂತಹ ಹೀರೋ ಅಂದ್ರೆ ಶ್ರೀನಗರ ಕಿಟ್ಟಿ. ಸಾಮಾನ್ಯವಾಗಿ ಮಕ್ಕಳಿಗೆ ನಿಕ್ ನೇಮ್ ನಿಂದ ಕರೆಯೋದು ವಾಡಿಕೆ ಇದೆ. ಕೃಷ್ಣಮೂರ್ತಿ ಯಾವಾಗ ಕಿಟ್ಟಿ ಆಗಿದ್ದು?
2: ಚಿಕ್ಕ ವಯಸ್ಸಿನ ನನಗೆ ನೆನಪಿರುವಂಗೆ ನನ್ನ ಕಿಟ್ಟಿ ಅಂತ ಕರೆದಿದ್ದೆ ಹೆಚ್ಚು. ನನ್ನ ಸ್ನೇಹಿತರಾಗ್ಬೋದು, ಮನೇಲಾಗ್ಬೋದು. ಸಾಮಾನ್ಯವಾಗಿ ಕೃಷ್ಣ ಅಂತ ಹೆಸರಿಟ್ಕೊಂಡಿರೋರೆಲ್ಲರಿಗೂ ಕಿಟ್ಟಿ ಕಿಟ್ಟಿ ಅನ್ನೋ ನಿಕ್ನೇ ಹೊರಟಿರುತ್ತೆ. ಬಟ್ ನನ್ನ ಹೆಸರೊಂದಿಗೆ ಶ್ರೀನಗರ ಸೇರ್ಕೊಂಡಿದ್ದು ನನ್ನ ನಾಟಕದ ದಿನಗಳಲ್ಲಿ. ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಬೇಕಾದಾಗ ಅಲ್ಲಿ ಸುಮಾರೊಂದು 5-6 ಜನ ಅಲ್ಲಿ ಕಿಟ್ಟಿಗಳಿದ್ರು. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಸರ್ನೇಮ್ ಸೇರಿಸಿ ಇಡಕ್ಕೆ ಶುರು ಮಾಡಿದ್ರು. ಹಾಗೆ ನಾನಲ್ಲಿ ಶ್ರೀನಗರ ಕಿಟ್ಟಿ.
1: ನಿಮ್ಮ ಪರಿಚಯ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ.
2: ನನ್ನ ತಂದೆ ನಂಜಯ್ಯ ಅಂತ ಹೇಳಿ, ನನ್ನ ತಾಯಿ ಜಯಮ್ಮ ಅಂತ. ನಾಗಮಂಗಲ ಜಿಲ್ಲೆ ಪಡವಲ್ಪಟ್ಟಣ ತಾಲೂಕಿನವ್ರು ನಮ್ಮ ತಾಯಿ. ನನ್ನ ತಂದೆ ಪಡವಲ್ಪಟ್ಟಣ, ತಾಯಿ ಬಡಪನಮಟ್ಟಿ ಕೊಪ್ಪಲು. ಅವರು ಅಲ್ಲಿಂದ ಹೆಚ್ಚು ಕಡಿಮೆ ಬೆಂಗಳೂರಿಗೆ ಬಂದ ಆಲ್ರೆಡಿ ಒಂದು 50 ವರ್ಷಗಳಿಗಿಂತ ಜಾಸ್ತಿ ಆಗಿದೆ. ಗಾಂಧಿ ಬಜಾರ್ನಲ್ಲಿ ನಮ್ದೊಂದು ಸೌದೆ ಮತ್ತು ಇದ್ಲು ಡಿಪೋ ಇತ್ತು. ನಾವು ಒಟ್ಟು 10 ಜನ ಮಕ್ಕಳು, ನಾನೇ ಕೊನೆಯವನು. ಗಾಂಧಿ ಬಜಾರಿಂದ ನಾವು ಶ್ರೀನಗರಕ್ಕೆ ಶಿಫ್ಟ್ ಆದಾಗ ನಾನು ಬಹುಶಃ LKG ಇದ್ದೆ ಅಂತ ಕಾಣುತ್ತೆ. ಆಗ್ಲಿಂದ ನಾವು ಶ್ರೀನಗರದಲ್ಲೇ ಇದ್ದೀವಿ.
1: ಎಲ್ಲ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಎಲ್ಲರೂ
2: ನಾವು ಎಲ್ಲರೂ ಒಟ್ಟಿಗೆ ಇದ್ದೀವಿ. ನಮ್ಮೆಲ್ಲ ಅಣ್ಣದಿರೆಲ್ಲ ನಾವೆಲ್ಲ ಒಂದೇ ಕುಟುಂಬದಲ್ಲಿದ್ದೀವಿ. ಎಲ್ಲ ಅಕ್ಕದಿರಿಗೂ ಮದುವೆ ಆಗಿದೆ, ಅವ್ರ ಪಾಡಿಗೆ ಅವರು.
1: ಸೊ ಜೇನುಗೂಡು ಸಂಸಾರ ನಿಮ್ದು? ಜೇನಿನ ಗೂಡು ನಾವೆಲ್ಲ ಒಟ್ಟಿಗೆ ಇದ್ದೀರಾ ಅಂತ ಹೇಳಿ.
2: ಹೌದಮ್ಮ.

ಶ್ರೀನಗರ ಕಿಟ್ಟಿಯವರು ನಟಿಸಿರುವಂತಹ ಚಿತ್ರಗಳು ಬಹಳಷ್ಟು. ಅಪ್ಪಯ್ಯ, ಬಹುಪರಾಕ್, ಹುಡುಗರು, ಜನ್ಮದ ಗೆಳತಿ, ಕಿಲಾಡಿ ಕಿಟ್ಟಿ, ಕೋಕೋ ಕೋಳಿ ಕೋತಿ, ನಮಸ್ತೆ ಮೇಡಮ್, ಪಾರು ವೈಫ್ ಆಫ್ ದೇವದಾಸ್, ಪಂಚಾಮೃತ, ಸಂಜು ವೆಡ್ಸ್ ಗೀತಾ, ಸವಾರಿ, ಸವಾರಿ ಟು, ಸ್ವಯಂವರ, ಹೀಗೆ ಹತ್ತು ಹಲವು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ.

0: ಇತ್ತೀಚೆಗೆ ನಿಮ್ಮ ಬೈಕ್ ರ್ಯಾಲಿ ಮುಗಿಸಿದ್ದೀರಾ, ಅದರ ಅನುಭವ ನಿಮ್ಮ ಬಾಯಲ್ಲೇ ಕೇಳೋಣ.
1: ತುಂಬಾ ಅದ್ಭುತವಾದ ಅನುಭವ. ಸುಮಾರು ಒಂದು 12-13 ವರ್ಷಗಳ ಕನಸಿದು ಒಂದು ರ್ಯಾಲಿ ಮಾಡಬೇಕು, ಲೇಹ್ ಲಡಾಖ್ ಕಡೆ ಹೋಗ್ಬೇಕು ಬೈಕ್ ಅಲ್ಲಿ ಅಂತ. ಅದು ಈಗ ಕೂಡುವಂತು. ಎಲ್ಲ ಗೆಳೆಯರು ಸುಮಾರು ಒಂದು 8 ಜನಗಳು ಇಲ್ಲಿಂದ 5 ಬುಲೆಟ್ ನಲ್ಲಿ ಹೊರಟು ಸುಮಾರು 1650 ಕಿಲೋಮೀಟರ್ ಡಿಸ್ಟೆನ್ಸ್ ನ ಎಲ್ಲ ಕವರ್ ಮಾಡಿದ್ವಿ. ಲೇ ಲಡಾಕ್, ಸರ್ಚು, ಕೆಲಾಂಗ್, ಶ್ರೀನಗರ್, ಕಾರ್ಗಿಲ್ ಎಲ್ಲ ಕಡೆ ಮನಾಲಿಯಿಂದ ಶುರು ಮಾಡಿ ಶ್ರೀನಗರಲ್ಲಿ ಎಂಡ್ ಮಾಡಿದ್ವಿ.
0: ಏನು ಈ ತರ ಒಂದು ಡಿಸಿಷನ್ ತಗೊಳ್ಳೋಕೆ, ತೀರ್ಮಾನ ತಗೊಳ್ಳೋಕೆ?
1: ಏನಿಲ್ಲ, ತುಂಬಾ ವರ್ಷಗಳಿಂದ ಅನಿಸ್ತಾ ಇತ್ತು ಬೈಕಿಂಗ್ ಮಾಡ್ತಾ ಇದ್ವಿ, ಬಟ್ ಇಲ್ಲೇ ಸಣ್ಣ ಪುಟ್ಟ ಡಿಸಿಷನ್ ಮಾತ್ರ ಮಾಡ್ತಾ ಇದ್ವಿ. ಒಂದ್ಸರ್ತಿ ಲೇ ಲಡಾಖ್ ಮಾಡ್ಬೇಕು ಅಂತ ಎಲ್ಲ ಅಲ್ಲಿ ಹೋಗಿ ಬಂದು ಗೆಳೆಯರೆಲ್ಲ ಹೇಳ್ತಾ ಇದ್ರು. ಕಾರ್ಗಳಲ್ಲಿ ಹೋಗಿದ್ವಿ, ತುಂಬಾ ಒಂದ್ 4 ಸತಿ ಹೋಗಿದ್ವಿ ಶ್ರೀನಗರ್ಗೆಲ್ಲ. ಬಟ್ ಈ ಅನುಭವ ತುಂಬಾನೇ ಹೊಸದಾಗಿತ್ತು. ಅಲ್ಲಿನ ಹವಾಮಾನ ವೈಪರೀತ್ಯಗಳಿಗೆ ನಮ್ಮನ್ನ ನಾವು ಒಡ್ಕೊಳ್ಳೋದಿದೆಯಲ್ಲ, ಅದು

0: ಚಾಲೆಂಜಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ಆಲ್ರೆಡಿ ನಾವು ಹೋದಾಗಲೇ ಸ್ನೋಫಾಲ್ ಶುರು ಆಗಿತ್ತು, ತುಂಬಾ ಮಳೆ ಶುರು ಆಗಿತ್ತು. ಬಹುಶಃ ನಾವು ಪಾಸ್ ಆಗಿದ್ಮೇಲೆ ಒಂದು ಎರಡು ದಿನಗಳ ಕಾಲ ಮಾತ್ರ ಅಲ್ಲಿ ಓಪನ್ ಇತ್ತು ಅನ್ಸುತ್ತೆ. ಅಲ್ಲೆಲ್ಲ ನಾವು ಹೋದ ಸುಮಾರು ಜಾಗಗಳಲ್ಲಿ ಒಂದು 7-8 ತನಕ ಸ್ನೋಫಾಲ್ ಆಗತ್ತಂತೆ. ನಾವು ಹೊರಟ ದಿನ ಅಲ್ಲಿಂದ ನಿಧಾನಕ್ಕೆ ಸ್ನೋಫಾಲ್ ಶುರು ಆಗಿತ್ತು. ಈಗಾಗಲೇ ಎಲ್ಲ ಕವರ್ ಆಗ್ಬಿಟ್ಟಿರುತ್ತೆ ಸ್ನೋ.
1: ಎಷ್ಟು ಜನ ಹೋಗಿದ್ರೆ?
0: ನಾವು 8 ಜನ ಹೋಗಿದ್ವಿ, ಎಲ್ಲರೂ ಬುಲೆಟ್ಗಳೇ. ಸುಮಾರು ಒಂದು 5 ಬುಲೆಟ್ ಅಲ್ಲಿ ಹೋಗಿದ್ವಿ. ಒಂದು ನಮ್ಮ ಸೇಫ್ಟಿಗೆ ಅಂತ, ನಮ್ಮ ಲಗೇಜ್ ಹಾಕೊಳಕ್ಕೆ ಅಂತ ಒಂದು ಬೊಲೆರೋ ತಗೊಂಡು ಹೋಗಿದ್ವಿ. ಇಂದುಧರ್, ಗಿರೀಶ್, ಭರತ್, ಕಾರ್ತಿಕ್, ದೀಪು, ಅರುಣ್, ನಾನು, ಎಲ್ಲ 8 ಜನಗಳು ಹೋಗಿದ್ವಿ.
1: ಎಷ್ಟು ದಿನ ತಗೊಂಡ್ರಿ?
0: ಬೈಕ್ ಅಲ್ಲಿ 10 ನ ಮಾಡಿದ್ವಿ ನಾವು, ಮತ್ತೆ ಹೋಗೋದಕ್ಕೆ ಬರೋದಕ್ಕೆ ಎಲ್ಲ ಒಂದು 2 ಅಲ್ಲ 12-13 ಟೂರ್ ಪ್ಲಾನ್ ಮಾಡ್ಕೊಂಡು.
1: ತೊಂದರೆಗಳು ಅಂತ ಯಾವ ತರದ ಆಗ್ಲಿಲ್ವಾ?
0: ತೊಂದರೆಗಳೇನಾಗ್ಲಿಲ್ಲ. ಬಟ್ ನಮ್ಗೆ ಅದಕ್ಕಿಂತ ಒಂದು ಮುಖ್ಯವಾಗಿದ್ದು ನಮ್ಮ ದೇಶದ ಸೈನಿಕರು, ಅಂದ್ರೆ ಆ ಭಾಗದಲ್ಲಿ ನಮ್ಮ ಈ ಕಡೆ ನಮ್ಮ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಹೊರಟವರು, ಇಲ್ಲಿ ಬಿಸಿಲಿನ ನಾಡಿಂದ ಹೊರಟವರು, ಆ ಚಳಿನಲ್ಲಿ ನಮ್ಮ ಜನಗಳು ಯಾವ ರೀತಿ ಇರ್ತಾರೆ ಅಂತ. ನನ್ನ ಅಲ್ಲಿ ಬೆಳಗಾಂನಿಂದ ಒಂದು ಮರಾಠ ರೆಜಿಮೆಂಟ್ ನೋಡಿದ್ರು, ಮತ್ತೆ ಬಿಜಾಪುರ ಹುಡುಗರು ಇದ್ರು, ಅಲ್ಲಿ ಹುಬ್ಳಿ ಹುಡುಗರು ಇದ್ರು, ಧಾರವಾಡ ಬೆಳಗಾಂ ಕಡೆ ಹುಡುಗರು ಇದ್ರು, ಅವರೆಲ್ಲರೂ ಇಲ್ಲಿ ಆ ಮಟ್ಟ ಚಳಿ ನೋಡಕ್ ಸಾಧ್ಯ ಇಲ್ಲ ಬಿಡಿ. ನಮ್ಗೊಂದು ಡ್ರೈವ್ ಹೋಗಿ ಬರೋದಕ್ಕೇನೆ ಅಷ್ಟೊಂದು ಸುಸ್ತು ಮಾಡಿಸ್ತದು. ಬಟ್ ಅಲ್ಲಿ ನಮ್ಮ ಸೈನಿಕರುಗಳು ಒಂದೊಂದ್ಸರ್ತಿ ಈ ಪರ್ಟಿಕ್ಯುಲರ್ ಈ ಪೀರಿಯಡ್ ಅಲ್ಲಿ ಹೋಗಿ ಮೇಲೆ ಬಂಕರ್ ಅಲ್ಲಿ ಕುತ್ಕೊಂಡ್ಬಿಟ್ರೆ ಸುಮಾರು 4.5 ತಿಂಗಳಿಂದ ಹಿಡಿದು 7 ತಿಂಗಳ ತನಕ ಅವರಲ್ಲೇ ಸ್ಟಕ್ ಆಗಿರ್ತಾರಂತೆ. ಬಿಕಾಸ್ ಆಫ್ ಸ್ನೋಫಾಲ್ ಕೆಳಗಿಳಿಯಕಾಗಲ್ಲ, ಫುಡ್ ಎಲ್ಲ ತಗೊಂಡೋಗಿರ್ತಾರೆ. ಬಟ್ ಅವ್ರ ಮನೇಲಿ ಏನಾಯ್ತು, ಅವ್ರ ಸಂಬಂಧಿಕರುಗಳಿಗೆ ಏನಾಯ್ತು, ಕೆಳಗಡೆ ಬಂಕರ್ ಅಲ್ಲಿ ಏನ್ ನಡೀತಿದೆ, ಯಾವ ವಿಷಯಗಳು ಗೊತ್ತಾಗಲ್ಲ ಅವ್ರಿಗೆ, ಅಷ್ಟೊಂದು ಕಷ್ಟಪಟ್ಕೊಂಡು ಅಲ್ಲಿರ್ತಾರೆ ಅಂತ. ಬಟ್ ಅವ್ರನ್ನೆಲ್ಲ ಭೇಟಿ ಮಾಡಿದ್ವಿ, ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ಆಟ ಆಡಿದ್ವಿ, ಖುಷಿ ಆಯ್ತು. ಅವರು ಖುಷಿ ಪಟ್ಟರು, ನಾವು ಖುಷಿ.
1: ಬದಲಾವಣೆ ಆಯ್ತು. ಹೌದು, ಅದಕ್ಕೆ ಅಲ್ವಾ ಹೇಳೋದು ಕಿಟ್ಟಿ ಅವರೇ, ದೇಶ ಸುತ್ತು ಕೋಶ ಓದು. ನಾವು ಹೀಗೆ ದೇಶವನ್ನ ಸುತ್ತಾ ಇದ್ದಾಗ
0: ನಮ್ಗೆ ನಾವಿಲ್ಲೇ ಕೂತ್ಕೊಂಡು ನಮ್ಗೇನು ಗೊತ್ತಾಗೋದಿಲ್ಲ, ಸುಮ್ನೆ ನಾವೆಲ್ಲ ಪುಸ್ತಕದಲ್ಲಿ ಓದಿ ಯಾರೋ ಹೇಳಿದ ಅನುಭವಗಳನ್ನ ಕೇಳ್ಕೊಂಡು ಅನ್ಕೊಂತಾ ಇರ್ತೀವಿ. ಬಟ್ ಅಲ್ಲಿನ ವಸ್ತುಸ್ಥಿತಿ ನೋಡ್ಬೇಕಂದ್ರೆ ನಾವು ಹೋಗಿ ಅಲ್ಲಿ ಗಮನಿಸಿದಾಗ ಮಾತ್ರ ನಿಜ ಗೊತ್ತಾಗುತ್ತೆ.
1: ಜೊತೆಗೆ ನಾವು ಇಷ್ಟು ಸುಖವಾಗಿದ್ರು ಇನ್ನೂ ಸುಖ ಬೇಕು ಅಂತಾನೆ ಬಯಸ್ತಾ ಇರ್ತೀವಿ.
0: ಬರೀ ಸವಲತ್ತುಗಳು ಪ್ರಪಂಚದಲ್ಲಿ ಇಟ್ಕೊಂಡು ನಾವು, ನಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಬಟ್ ಅಲ್ಲಿ ಪ್ರತಿಯೊಂದಕ್ಕೂ ಕಷ್ಟ ಇದೆ. ಅಲ್ಲಿ ಕುಡಿಯೋ ನೀರನ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ 1 hour ಬೇಕಾಗತ್ತಂತ ಅವ್ರಿಗೆ, ಐಸ್ ಕ್ಯೂಬ್ಸ್ ನ ಜಜ್ಜಿ ಬಿಸಿ ಮಾಡಕ್ಕೆ. ಬರೀ ಒಂದು ಅನ್ನ ರಸಂ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಬಂಕರ್ ಅಲ್ಲಿ 3 hours ತಗೊಳತ್ತೆ ಅದು ಪ್ರಿಪೇರ್ ಆಗೋದಕ್ಕೆ. ಆತರದ್ದೆಲ್ಲ ಕಷ್ಟಗಳಿದಾವೆ. ಬಟ್ ಅದೆಲ್ಲ ಕಷ್ಟಗಳನ್ನ ಮೀರಿ ನಮ್ಮ ನಾಡಿಗೋಸ್ಕರ ಏನೋ ಮಾಡ್ತಿದಾರೆ ಅನ್ನೋ ಒಂದು ಆತ್ಮ ತೃಪ್ತಿ ಇದೆಯಲ್ಲ ಅವ್ರಿಗೆ, ಆ ತೃಪ್ತಿ ನಮಗಿಲ್ವಲ್ಲ, ಅದು
1: ಅಲ್ವಾ
0: ಬೇಜಾರು.
1: ಬಹಳ ಒಳ್ಳೆ ಮಾತಿದೆ.

0: ಶ್ರೀನಗರ ಕಿಟ್ಟಿ ನಮ್ಮೊಂದಿಗಿದ್ದಾರೆ. ನಿಮ್ಮ ಮಾವ ಹೆಸರಾಂತ ಬರಹಗಾರರು, ಅವ್ರ ಪ್ರಭಾವ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಪ್ರಭಾವ ಬೀರಿದೆ ನಿಮ್ಮ ಜೀವನದಲ್ಲಿ?
1: ಮಾವ ಆಗಿ ಒಬ್ಬ ರೈಟರ್ ಆಗಿ ಬದುಕಿನ ಉದ್ದ ಅಗಲಗಳನ್ನ ತಿಳ್ಕೊಂಡಿರೋ ಒಬ್ಬ ದಾರ್ಶನಿಕನಾಗಿ ಕೂಡ ನನಗೆ ತುಂಬಾನೇ ಮಾರ್ಗದರ್ಶಕರಾಗಿದ್ದಾರೆ
0: ರವಿ ಬೆಳಗೆರೆ.
1: ಹೌದು, ಅವ್ರ ಹತ್ರ ತುಂಬಾ ಫ್ರೀಕ್ವೆಂಟ್ ಆಗಿ ನಾವೇನೋ ಹೋಗಿ ಭೇಟಿ ಮಾಡಕ್ಕೆ ಅವ್ರು ನಮ್ಮ ಕೈಗೆ ಸಿಗಲ್ಲ ಬಿಡಿ. ಮನೆಗೆ ಬರೋದು ಕಷ್ಟ, ಅವ್ರು ವಾರಕ್ಕೊಂದ್ಸತಿ ಬಂದ್ರೆ ಅವ್ರ ಮನೆಯವ್ರ ಪುಣ್ಯ. ಅಂಥದ್ರಲ್ಲಿ ಅವ್ರು ಸಿಕ್ಕಾಗ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋ ಒಂದು ಅರ್ಧ ಗಂಟೆ ಕಾಲ, ಸುಮಾರು ದಿನಗಳ ಕಾಲ ಗುಂಗು ಹಾಗೆ ತಲೆಯಲ್ಲಿರುತ್ತೆ. ಅವ್ರ ಹತ್ರ ಆಡೋ ಮಾತುಗಳಾಗ್ಬೋದು, ಅವರಿಂದ ಸಿಗೋ ಗೈಡ್ಲೈನ್ಸ್ ಆಗ್ಬೋದು, ಬಟ್ ಅವರ ಅನುಭವಗಳಾಗ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿರುತ್ತೆ, ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ನಮಗೆ ನಮ್ಮಲ್ಲೇನೆ ಕನ್ಫ್ಯೂಷನ್ಸ್ ಇದ್ರೆ, ಯಾವ್ದಾದ್ರು ತರದ ಏನಾದ್ರು ಬೇಜಾರುಗಳಿದ್ರೆ ಅವ್ರ ಹತ್ರ ಒಂದು 10 ನಿಮಿಷ ಮಾತಾಡಿದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ.
0: ಇನ್ನು ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ, ಚೈಲ್ಡ್ ಆರ್ಟಿಸ್ಟ್ ನೀವು, ಬಾಲಕಲಾವಿದರಾಗಿ ಬಂದವರು, ಯಾವ ವಯಸ್ಸಿನಲ್ಲಿ ನಿಮ್ಮ ನಟನೆ ಪ್ರಾರಂಭ ಆಯ್ತು?
1: ನಾನು 7ನೇ ತರಗತಿಯಲ್ಲಿ ಇದ್ದಾಗ ಒಂದು ನಾಟಕ ಮಾಡಿದೆ. ನನ್ನ ಭಾವ ಇದ್ರು ಎನ್ಇ ಶ್ರೀಕಂಠಯ್ಯ ಅಂತ, ಎನ್ ಜಿ ಎಫ್ ಅಲ್ಲಿ ಕೆಲಸ ಮಾಡ್ತಿದ್ರು ಅವರು. ಅವರು ಕಾಡು, ಆಲ್ನಳ್ಳಿ ಕೃಷ್ಣ ಅವ್ರದ್ದು ಕಾಡು ಅನ್ನೋ ಒಂದು ನಾಟಕನ ನಾಟಕದಲ್ಲಿ ನನ್ನ ಒಂದು ಪಾತ್ರ ಮಾಡಿಸಿದ್ರು, ಕಿಟ್ಟಿ ಅಂತ ಆ ಪಾತ್ರದ ಹೆಸರು ಕೂಡ. ಆ ನಾಟಕ ನಾವಿಲ್ಲಿ ಬಾಂಬೆನಲ್ಲಿ ಒಂದು 3 ಶೋ ಮಾಡಿದ್ವಿ, ಮತ್ತು ಸುಮಾರೊಂದು 5-6 ಶೋಗಳೆಲ್ಲ ಸುತ್ತ ಮಾಡಿದ್ವಿ ನಾವು. ಆ ಒಂದು ಶೋ ಇಲ್ಲಿ ನಾವು ಕಲಾಕ್ಷೇತ್ರದ ಸಂಸಾರ ರಂಗಮಂದಿರದಲ್ಲಿ ಮಾಡಬೇಕಾದ್ರೆ ಮಾನು ಅವರು ಅದನ್ನು ನೋಡಿ ಅವಾಗ ನನಗೆ ಅವರ ಒಂದು ಧಾರಾವಾಹಿನಲ್ಲಿ ಒಂದು ಪಾತ್ರ ಚಾನ್ಸ್ ಕೊಟ್ಟಿದ್ರು. ಸಾಲದ ಮಗು ಅಂತ ಹೇಳಿ ಕುವೆಂಪು ಅವರ ಸಣ್ಣ ಕಥೆಗಳು ಆಧಾರಿತ ಒಂದು ಧಾರಾವಾಹಿ ಮಾಡಿದ್ರು ಅವರಾಗ DD1 ಅಲ್ಲಿ. ನಾನಾಗ 7ನೇ ಕ್ಲಾಸ್ ಮುಗಿಸ್ತಾ ಇದ್ದೆ, 7th ಸ್ಟ್ಯಾಂಡರ್ಡ್ ಫಿನಿಶ್ ಆಗಿತ್ತು, 8th ಸ್ಟ್ಯಾಂಡರ್ಡ್ ಹೋಗ್ಬೇಕಾಗಿತ್ತು. ಆ ಟೈಮಲ್ಲಿ
0: ನಿಮಗೆ ಇಷ್ಟ ಇತ್ತ?
1: ಯಾರಿಗೆ ಇಷ್ಟ ಆಗಲ್ಲ, ನನಗೆ ತುಂಬಾನೇ ಇಷ್ಟ ಆಯ್ತು. ಆ ಧಾರಾವಾಹಿ ಮಾಡಿದ ತಕ್ಷಣ ಸುಮಾರೊಂದು 7-8 ಸೀರಿಯಲ್ಗಳು ಮಾಡಿದೆ ನಾನಾಗ. ಆ ನಂತರ ಓದಿನ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಕೊಡ್ತಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಬೇಡ ಸೀರಿಯಲ್ಗಳು ಅಂತ 10th ಅಲ್ಲಿ ಬೇಡ ಅಂತ ನಿಲ್ಸಿದ್ರು.

0: ಆದ್ರೆ ಏನ್ ಮಾಡ್ತೀರಾ, ಓದು ಹತ್ತಲಿಲ್ಲ, ಓದಿಗೆ ನೈವೇದ್ಯ ಆಯ್ತು. ನಾನು ನನ್ನ ಜಾಬ್ ಓರಿಯಂಟೆಡ್ ಕೋರ್ಸ್ ಮಾಡಿದೆ ನಾನು ಆಟೋಮೊಬೈಲ್ಸ್ ಅಲ್ಲಿ, ಅದು ಮುಗಿಸ್ಕೊಂಡು ಮತ್ತೆ ತಿರ್ಗಾ ಧಾರಾವಾಹಿಗಳು ಶುರು ಆಯ್ತು.
1: ಆ ನಂತರ ಧಾರಾವಾಹಿಗಳಲ್ಲೂ ನಟಿಸ್ತಾ ಇದ್ರಿ, ಬಹಳಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ರ.
0: ಹೌದು, ಭಾಗೀರಥಿ, ಚಂದ್ರಿಕಾ, ಪ್ರೀತಿಗಾಗಿ, ಮನೆ ಮನೆ ಕಥೆ, ಭೂಮಿ, ಹೀಗೆ ಸುಮಾರು ಧಾರಾವಾಹಿಗಳನ್ನು ಮಾಡಿದೆ. ನಂತರ ಎಸ್ ನಾರಾಯಣ ಅವರು ಚಂದ್ರಚಕೋರಿ ಸಿನಿಮಾದಲ್ಲಿ ಮತ್ತೆ ಅವಕಾಶ ಕೊಟ್ಟು ಅಲ್ಲಿಂದ ಮತ್ತೆ
1: 2003 ನೀವು ಚಂದ್ರಚಕೋರಿ ಚಿತ್ರಕ್ಕೆ ಬಂದ್ರಿ, ನಾರಾಯಣ ಅವರು ನಿಮ್ಮನ್ನ ಕರ್ಕೊಂಡು ಬಂದಿದ್ದು.
0: ಹೌದು,
1: ಆ ಅನುಭವ ಹೇಗಿತ್ತು?
0: ಏನಿಲ್ಲ, ಚಂದ್ರಿಕಾ ಧಾರಾವಾಹಿ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ನಂಜುಂಡೇಗೌಡರದು ಚುಕ್ಕಿ ಚಂದ್ರಮ್ಮ ಅಂತ ಒಂದು ಸಿನಿಮಾ ಮಾಡಿದ್ದೆ, ಮತ್ತೆ ನವತಾರೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಈ ಸಿನಿಮಾ ಚಂದ್ರಿಕಾ ಮಾಡಬೇಕಾದ್ರೆ ನಾರಾಯಣ್ ಸರ್ ಒಂದ್ಸತಿ ಮನೆಗೆ ಕರೆದ್ರು, ಬನ್ನಿ ಕಿಟ್ಟಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಕರೆದು, ಈಗ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡ್ತೀರಾ ಅಂತಂದ್ರು. ಅದಕ್ಕಿಂತ ಖುಷಿ ಏನ್ ಸಿಗುತ್ತೆ, ಮಾಡ್ತೀನಿ ಸರ್ ಅಂತ ಹಾಕಿ ಶುರು ಆಯ್ತಾ.
1: ಮೊದಲನೇದೇ ವಿಲನ್?
0: ಹೌದು, ಚಂದ್ರಚಕೋರಿ, ಗೌಡ್ರು, ಆದಿ, ಅಬ್ಬಬ್ಬ ಅಂತ ಹುಡುಗ, ಲವ್ ಸ್ಟೋರಿ, ಹೀಗೊಂದು ಐದಾರು ಸಿನಿಮಾಗಳು ನೆಗೆಟಿವ್ ಕ್ಯಾರೆಕ್ಟರ್ಗಳು ಮಾಡ್ತಾರೆ. ನಂತರ ಗಿರಿಯಿಂದ ಹೀರೋ.
1: ಆದ್ರೆ ನಿಮ್ಮನ್ನ ನೋಡಿದ್ರೆ ವಿಲನ್ ತರ ಕಾಣಿಸ್ತಾನೆ ಇಲ್ಲ.
0: ಯಾವ ವಿಲನ್ ಹೀರೋ ತರ ಕಾಣಿಸ್ತಾರೆ, ಯಾವ ಹೀರೋ ವಿಲನ್ ತರ ಕಾಣಿಸಲ್ಲ ಹೇಳಿ, ಎಲ್ಲಾ ತರನು ಕಾಣಿಸ್ತಾರೆ ಪಾತ್ರಗಳು.
1: ಪಾತ್ರಗಳು ಆ ಪಾತ್ರಕ್ಕೆ ನೀವು
0: ರೆಡಿ ಆಗ್ತಾ
1: ರೆಡಿ ಆಗ್ತೀವಿ.

0: ಆ ನಂತರ ಗಿರಿ ಚಿತ್ರದಲ್ಲಿ ಮುಖ್ಯ ಪಾತ್ರ ಸಿಕ್ತು ನಿಮಗೆ, ಅದು 2005 ಅನ್ಸುತ್ತಲ್ವಾ?
1: ಹೌದು.
0: ಅವಾಗ ಈ ಒಂದು ಖಳನಾಯಕಂಗೂ ನಾಯಕಂಗೂ ನೀವು ಏನ್ ಅನ್ನಿಸ್ತು ನಿಮ್ಗೆ?
1: ಜವಾಬ್ದಾರಿ ಜಾಸ್ತಿ ಆಯ್ತು ಅಂತ ಅನ್ನಿಸ್ತು ಅಷ್ಟೇ. ಖಳನಾಯಕರಾಗಿ ಪೋಷಕ ಪಾತ್ರಗಳಲ್ಲಿ ಮಾಡೋದ್ರಲ್ಲಿ ಸಿನಿಮಾದ ಜವಾಬ್ದಾರಿ ಸಂಪೂರ್ಣವಾಗಿ ನಮ್ಮೇಲಿರಲ್ಲ, ಬಟ್ ನಾಯಕರಾಗಿ ಕೆರಿಯರ್ ಶುರು ಮಾಡಿದ್ಮೇಲೆ ಸಿನಿಮಾದ ಏಳು ಬೀಳುಗಳು ನಾಯಕನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ಬಟ್ ಪೋಷಕ ಪಾತ್ರಗಳಲ್ಲಿ ಮಾಡೋದು, ಖಳನಾಯಕನ ಪಾತ್ರಗಳಲ್ಲಿ ಮಾಡೋದು ಏನಂತ ಎಫೆಕ್ಟ್ ಮಾಡಲ್ಲ. ಬಟ್ ಇಲ್ಲಿಂದ ಶುರು ಆಗುತ್ತೆ ಜೀವನ. ಅಂದ್ರೆ ನಾಯಕರಾದ್ಮೇಲೆ ಗೆಲುವುಗಳನ್ನ ಚೇಸ್ ಮಾಡ್ತಾ ಹೋಗುದಿರುತ್ತಲ್ಲ, ಅಲ್ಲಿ ನಿಮ್ಗೊಂದು ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ.
0: ಸ್ವಲ್ಪ ಅದಕ್ಕೂ ಇದಕ್ಕೂ ನಿಮಗೆ ಸ್ವಲ್ಪ ಅದಕ್ಕೆ ಒಂಥರ ಭಿನ್ನ ಅನ್ನಿಸ್ತಾ?
1: ಒಂದು ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಬೇಕಾಗುತ್ತೆ. ಖಳನಾಯಕ ಬರೀ ಮಾತಾಡಿದ್ರೆ ಸಾಕು, ಡಬ್ಬಿಂಗ್ ಚೆನ್ನಾಗಿ ಮಾಡಿದ್ರೆ ಸಾಕು, ಸ್ವಲ್ಪ ಗೆಟಪ್ ಗಿಟಪ್ ಚೆನ್ನಾಗಿ ಮಾಡಿಕೊಂಡ್ರೆ ಸಾಕಾಗಿರುತ್ತೆ. ಬಟ್ ನಾಯಕನಾದವನು ಡ್ಯಾನ್ಸ್ ಮಾಡೋದು ಕಲ್ತಿರಬೇಕು, ಇನ್ನೊಂದಷ್ಟು ಕ್ವಾಲಿಟೀಸ್ ಎಲ್ಲ ಅದಕ್ಕೆ ಫೈಟ್ ನೀಟಾಗಿ ಕಲ್ತ್ಕೊಂಡಿರ್ಬೇಕು, ಆ ಥರದೆಲ್ಲ ಒಂದಷ್ಟು ಕ್ವಾಲಿಟೀಸ್ ಆ್ಯಡ್ ಆಗ್ತಾ ಹೋಗುತ್ತೆ, ಅದೆಲ್ಲ ಕಲ್ತ್ಕೊಂಡು.
0: ಬಹಳಷ್ಟು ಸಿನಿಮಾಗಳು ನಡೆಸಿದ್ರೆ ಆ ನಂತರ 2008 ಅಂತ ಅನ್ಸುತ್ತೆ, ಇಂತಿ ನಿನ್ನ ಪ್ರೀತಿಯ, ಜನ್ಮದ ಗೆಳತಿ, ಹೀಗೆ ಬಹಳಷ್ಟು ಸಿನಿಮಾಗಳು. ಆ ನಂತರ ತಮಿಳು ಚಿತ್ರದಲ್ಲೂ ನೀವು ನಟಿಸಿದ್ರೆ?
1: ಒಂದೇ ಒಂದು ತಮಿಳ್ ಸಿನಿಮಾ ಆಕ್ಟ್ ಮಾಡಿದೆ.
0: ತಮಿಳು ಭಾಷೆ ಬರುತ್ತಾ?
1: ಬರ್ತಾ. ಬೆಂಗಳೂರಿನವ್ರಿಗೆ ಯಾವ ಭಾಷೆ ಬರಲ್ಲ, ಎಲ್ಲ ಭಾಷೆಗಳು ಬರುತ್ತೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಇಂಗ್ಲಿಷ್ ಎಲ್ಲ ಭಾಷೆಗಳನ್ನ ತುಂಬಾ ಸರಾಗವಾಗಿ ಮಾತಾಡೋ ನಗರ ನಮ್ದು ಬೆಂಗಳೂರು ನಗರ. ಅದು ದ್ವಾರಕಿ ರಾಘು ಅಂತ ನನ್ನ ಇನ್ನೊಂದು ಸಿನಿಮಾನ ಅವರೇ ಡೈರೆಕ್ಟ್ ಮಾಡಿದ್ರು. ಮತ್ತೆ ಮುಂಗಾರು ಅಂತ ಒಂದು ಸಿನಿಮಾ ಮಾಡಿದ್ವಿ, ಅದನ್ನು ಅವರೇ ಡೈರೆಕ್ಟ್ ಮಾಡಿದ್ರು. ಅವರು ಒಂದು ತಮಿಳು ಸಿನಿಮಾ ಮಾಡ್ತಾ ಇದ್ರು, ಬೈಟು, ಇರುವರ್ ಮಟ್ಟು ಅಂತ. ಆ ಸಿನಿಮಾದ ವೈಶಿಷ್ಟ್ಯತೆ ಏನಂದ್ರೆ ಎರಡೇ ಪಾತ್ರಗಳು, ಇಡೀ ಸಿನಿಮಾದಲ್ಲಿ ಎರಡೇ ಪಾತ್ರಗಳು ಇರ್ತವೆ, ನಾಯಕ ಮತ್ತು ನಾಯಕಿ. ಒಂದು ಕಾಡಿನಲ್ಲಿ ನಡೆಯುವಂತ ಒಂದು ಸಿಚುಯೇಷನ್ ಅದೊಂದು ಸಿನಿಮಾ. ಅದು ತುಂಬಾನೇ ಹೊಸ ಥರದೊಂದು ಹೊಸ ಅಲೆ ಸಿನಿಮಾ, ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಅಲ್ಲಿ ಈ ಸಿನಿಮಾ ನಮ್ಮ ಬಾಲಚಂದ್ರ ಸರ್ ಸಿನಿಮಾ ನೋಡಿದ್ರು, ಭಾಗ್ಯರಾಜ್ ಅವ್ರ ಸಿನಿಮಾ ನೋಡಿದ್ರು, ಪ್ರತಿಯೊಬ್ಬರು ಈ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟಿದ್ರು, ತುಂಬಾ ಹೊಗಳಿಕೆ ಮಾತುಗಳಾಡಿದ್ರು. ಆಗ ನಂದು ಬೈಟು ಮುಗಿಸ್ಕೊಂಡು ಬಂದ್ಮೇಲೆ ನಾನು ಮಾಡಿದ್ದು ಇಂತಿ ನಿನ್ನ ಪ್ರೀತಿಯ, ಇಂತಿ ನಿನ್ನ ಪ್ರೀತಿಯ, ಜನ್ಮದ ಗೆಳತಿ, ಮಳೆ ಬರಲಿ, ಮಂಜುರಲಿ, ಸವಾರಿ.
0: ಅದಕ್ಕೆ ಒಂದು ಫಿಲಂ ಫೇರ್ ಅವಾರ್ಡ್ ಸಹ
1: ಬೆಸ್ಟ್ ಆಕ್ಟರ್ ಜೂರಿ ಅವಾರ್ಡ್ ಒಂದು ಬಂತು ಸವಾರಿ ಸಿನಿಮಾದ ಪಾತ್ರಕ್ಕೆ. ಆಮೇಲೆ ಮತ್ತೆ ಮುಂಗಾರು, ಸ್ವಯಂವರ, ಹೀಗೆ ಪಟ್ಟಿ
0: ಬೆಳೀತಾ ಹೋಯ್ತು. ಈ ಅವಾರ್ಡ್ ಬಗ್ಗೆ ಹೇಳಿ.
1: ಯಾವ್ದೇ ಅವಾರ್ಡ್ ರಿವಾರ್ಡ್ ಗಳು ಕೊಡೋ ಖುಷಿನೇ ಅದು ಕೊಡ್ತು. ಫೈನ್, ಯಾರೋ ಗುರುತಿಸಿದ್ರಲ್ಲ ಅನ್ನೋ ಒಂದು ಖುಷಿ ಆಯ್ತು. ಆ ಪಾತ್ರಕ್ಕೆ ಆ ಶಕ್ತಿ ಇತ್ತು. ಒಂದು ತುಂಬಾ ಒಳ್ಳೆ ಪಾತ್ರ, ಗಾಳಿ ಸೀನು ಅನ್ನೋ ಒಂದು ಪಾತ್ರ ಅದು. ಅದು ತೆಲುಗಿನ ಗಮ್ಯಂ ಅನ್ನೋ ಸಿನಿಮಾ ರಿಮೇಕ್, ಅದು ಸವಾರಿ 2 ಅಂತ ಹೇಳಿ ಮಾಡಿದ್ವಿ ಸಿನಿಮಾ. ಅದು ಕೂಡ ತುಂಬಾನೇ ಒಳ್ಳೆ ಸಿನಿಮಾ, ತುಂಬಾ ಒಳ್ಳೆ ಅಪ್ರಿಸಿಯೇಷನ್ಸ್ ತಂದ್ಕೊಟ್ಟಂತ ಸಿನಿಮಾ. ಥ್ಯಾಂಕ್ಸ್ ಟು ಜೇಕಬ್ ವರ್ಗೀಸ್.

0: ಕಿಟ್ಟಿ ಕಿಲಾಡಿ ಕಿಟ್ಟಿ. ಕಿಲಾಡಿ ಯಾವಾಗಾದ್ರು
1: ಹುಟ್ಟದಾಗ್ಲೇ ಬದುಕೇ ಕಿಲಾಡಿ ಮಾಡ್ಬಿಟ್ಟಿದೆ.
0: ಸಂಜು ವೆಟ್ಸ್ ಗೀತಾ ಸಹ ಒಂದು ಬಹಳ ಅದ್ಭುತವಾದ ಸಿನಿಮಾ, ಅದರಲ್ಲಿ ನಿಮ್ಮ ನಟನೆ, ಅದ್ರ ಜೊತೆಗೆ ಹುಡುಗರು. ಈ ಹುಡುಗರು ಚಿತ್ರದಲ್ಲಿ ಒಂದು ಡೈಲಾಗ್ಗೆ ಬಹಳಷ್ಟು ಚಪ್ಪಾಳೆ ಕೇಳಬಂತು.
1: ಅಲ್ಲ, ಅದು ಹುಡುಗರಲ್ಲಿ ಎಲ್ಲ ಡೈಲಾಗ್ಗಳು ತುಂಬ ಚೆನ್ನಾಗಿತ್ತು, ಅದರಲ್ಲೂ ನನ್ನ ಪಾತ್ರಕ್ಕಿಂತ ಯೋಗಿ ಡೈಲಾಗ್ಗಳು ತುಂಬ ಚೆನ್ನಾಗಿತ್ತು. ಹುಡುಗರು ಡೈಲಾಗ್ ಬರೆದಿದ್ದು ನಮ್ಮ ಗುರು ಮಠ ಗುರುಪ್ರಸಾದ್ ಅವ್ರು ಬರೆದಿದ್ದು, ಅದಕ್ಕೆ ಡೈಲಾಗ್ಸ್ಗೆ ತುಂಬ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ತು ಆ ಸಿನಿಮಾದಲ್ಲಿ. ಕೂತ್ಕೊಂಡು ಎಲ್ಲ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲ ಸ್ನಾನ ಮಾಡ್ತಾ ಇರ್ತೀವಿ ಸ್ವಿಮ್ ಮಾಡಿಕೊಂಡು, ಅವಾಗ ಅವನು ಚಡ್ಡಿ ವಾಶ್ ಮಾಡ್ತಾ ಇರ್ತಾನೆ. ಲವ್ ಏನಾದ್ರು ಮಾಡ್ತಿದ್ವಿ, ಏನಾದರೂ ತಳ ಕರೆಕ್ಟಾಗಿರ್ಬೇಕಪ್ಪ ಅಂತ. ಆತರ ತುಂಬಾನೇ ತುಂಬಾ ಮಜವಾಗಿ ಬರೆದಿದ್ರು ಗುರು ಡೈಲಾಗ್ಗಳನ್ನ.
0: ಇನ್ನು ಮತ್ತೆ ಮುಂಗಾರು, ಸ್ವಯಂವರ, ಜನ್ಮದ ಗೆಳತಿ, ಹೀಗೆಲ್ಲ ಒಳ್ಳೆ ಸಿನಿಮಾಗಳೇ ನೀವು.
1: ಹೌದಲ್ಲ, ನನಗೆ ಮೊದಲನೇದಾಗಿ ನಾನು ತುಂಬಾ ಖುಷಿ ಪಟ್ಟು ಹೇಳ್ಕೊಳ್ಳೋದೇನಂದ್ರೆ, ನಾನು ಮಾಡ್ಕೊಂಬಂದ ಸಿನಿಮಾಗಳ ಲಿಸ್ಟ್ ಇಂತಿನ ಪ್ರೀತಿಯ, ಸವಾರಿ, ಮಳೆ ಬರಲಿ ಮಂಜೂರಲ್ಲಿ, ವಲಯ ಜೀವನ ಲೆಕ್ಕಾಚಾರ, ಮತ್ತೆ ಮುಂಗಾರು, ಟೋನಿ, ಹುಡುಗರು, ಪ್ರತಿಯೊಂದು ಒಂದು ರೊಟೀನ್ ಆಗಿ ಮಾಡುವಂತ ಪಾತ್ರಗಳಲ್ಲ, ಒಂದಕ್ಕಿಂತ ಒಂದು ಬೇರೆ ತರದೇ ವೈವಿಧ್ಯತೆ ಇರುವಂತ ಪಾತ್ರಗಳು, ಮತ್ತು ಯಾರು ಅಷ್ಟೊಂದು ಸುಲಭವಾಗಿ ನಾವು ಮಾಡ್ತೀವಿ ಅಂತ ಒಪ್ಕೊಳ್ಳೋ ತರದ ಪಾತ್ರಗಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಒಬ್ಬ ಕಲಾವಿದನಿಗೆ ಅವನನ್ನು ಅವನು ಎಷ್ಟರ ಮಟ್ಟಿಗೆ ಮತ್ತೆ ಮತ್ತೆ ಅವನನ್ನ ಹೊರಗೆ ಹಚ್ಕೊಂತಾನೋ, ಇನ್ನು ಅವನೊಳಗಡೆ ಇರೋ ಒಂದಷ್ಟು ಹೊಸ ಹೊಸ ವಿಷಯಗಳು ಹೊರಗಡೆ ಬರಕ್ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಲ್ಲಿ ನನ್ನ ಟೋನಿ ಮತ್ತು ನಾನು ನನ್ನ ಪ್ರೊಡಕ್ಷನ್ ಅಲ್ಲಿ ಮಾಡಿದ ಸಿನಿಮಾ ಅದು ಟೋನಿ ಟೋನಿ ಮತ್ತೆ ಒಂದು ಬಾಲ್ ಪೆನ್ ಅಂತ ಒಂದು ಚಿಲ್ಡ್ರನ್ಸ್ ಫಿಲ್ಮ್ ಮಾಡಿದೆ, ಅದು ಕೂಡ ಒಂದು ಸ್ಟೇಟ್ ಅವಾರ್ಡ್ ಬಂತು ಬೆಸ್ಟ್ ಸಿಂಗರ್ ಅಂತ. ನಿರ್ಮಾಪಕ ಮತ್ತೆ ಇನ್ನೊಂದು ಎರಡು ಮೂರು ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ತುಂಬಾ ಬೆಸ್ಟ್ ಫಿಲ್ಮ್ ಅಂತ ಅವಾರ್ಡ್ ಬೇರೆ ಬಂತು ಆ ಸಿನಿಮಾಗೆ.
0: ಈಗ ನೀವು ಹೇಳಿದ್ರಿ ಬಹಳಷ್ಟು ಈ ಸಿನಿಮಾಗಳು ಎಲ್ಲಾದ್ರಲ್ಲೂ ಸಾಲು ಸಾಲಾಗಿ ನಡೆಸಿದ್ರಿ, ಎಲ್ಲಾ ಪಾತ್ರಗಳು ನಮಗೇನೋ ಇಷ್ಟ ಅಪ್ಪ, ನೀವು ಯಾವ ರೋಲ್ ನಲ್ಲಿ ಕಾಣಿಸ್ಕೊಂಡ್ರು ನಾವು ಇಷ್ಟಪಡ್ತೀವಿ, ಆದ್ರೆ ನಿಮಗೆ ಇಷ್ಟವಾದಂತಹ ಚಿತ್ರ ಯಾವುದು, ಪಾತ್ರ ಯಾವುದು?
1: ಇಂತಿ ನಿನ್ನ ಪ್ರೀತಿಯಾದ ರಾಜೀವ, ಬಹುಪರಾಕ್ನ ಮೌನಿ, ಬೈಟು ಸಿನಿಮಾದ ಅಳಗು, ಈ ಮೂರು ಪಾತ್ರಗಳನ್ನ ನನ್ನನ್ನು ತುಂಬಾ ಕಾಡುತ್ತೆ.
0: ಏನು ಏನು ವಿಶೇಷ?
1: ವಿಶೇಷ ಮನಸ್ಸಿಗೆ ತುಂಬಾ ಹತ್ತಿರವಾದ್ದು ಅಂತ ಹೇಳ್ಬೋದು, ಮತ್ತು ತುಂಬಾ ತುಂಬಾ ಇಂಟೆನ್ಸ್ ಆಗಿ ಮಾಡಿದಂತ ಪಾತ್ರಗಳು. ಬಹುಪರಾಕ್ನ ಪಾತ್ರ ಆಗ್ಬಹುದು, ಇಂತಿನ ಪ್ರೀತಿಯಾದ ಪಾತ್ರ ಆಗ್ಬಹುದು, ಈ ಮೂರು ಪಾತ್ರಗಳು ನನಗೆ ನನ್ನ ಮನಸ್ಸಿಗೆ ತುಂಬಾನೇ ಹತ್ತಿರವಾದಂತಹ ಪಾತ್ರಗಳಾದ್ರಿಂದ ನಾನು ತುಂಬಾ ಖುಷಿ ಪಡ್ತೀನಿ ಆ ಪಾತ್ರಗಳನ್ನ.
0: ಇನ್ನು ನಿಮಗೆ

0: ಒಂದು ಬಹುಪರಾಕ್ ಅಂತ ಹೇಳಲೇಬೇಕು. ಯಾಕೆ ಹೇಳಿ
1: ಹೇಳಿ.
0: ಯಾಕೆ ಅಂದ್ರೆ ಈ ಚಿತ್ರದಲ್ಲಿ ನೀವು ತ್ರಿಪಾತ್ರದಲ್ಲಿ,
1: ತ್ರಿಪಾತ್ರ ಅಂದ್ರೆ ಅದ ಒಂದೇ ಒಬ್ಬನೇ, ಅದು
0: ಅವನೇ,
1: ಮೂರು ಶೇಡ್ಸ್ ಅವನ, ಸುಮಾರು ಒಂದು 23-24 ವಯಸ್ಸಿಂದ ಹಿಡಿದು ಒಂದು 60ನೇ ವಯಸ್ಸಿನ ತನಕದ್ದೊಂದು ಪಾತ್ರ ಅದು. ಬಹುಶಃ ತುಂಬಾ ನಾನು ಕಷ್ಟಪಟ್ಟುಕೊಂಡು ಮಾಡಿದಂತ ಪಾತ್ರ ಕೂಡ ಆಗಿತ್ತು.
0: ಅದಕ್ಕೆ ಬಹುಪರಾಕ್ ಅಂತ ಹೇಳಬೇಕು.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ನಾನು ಅದೇನು ಅನ್ನಿಸ್ತು ನಿಮಗೆ, ಕಷ್ಟ ಅನ್ನಿಸ್ತಾ ಹೇಗೆ?
1: ಇಲ್ಲ, ಕಷ್ಟ ಅಂತ ಏನು ಅನಿಸ್ಲಿಲ್ಲ. ಅದು ಆ ಮೂರು ಪಾತ್ರಗಳಿಗೆ ಅಷ್ಟು ಆ ವಯಸ್ಸಿನ ಅಂತರವನ್ನ ನಾವು ತುಂಬಾ ರೆಲೆವೆಂಟ್ ಆಗಿ ಮಾಡಿ ತೋರಿಸಿದ್ರು, ಅದೊಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಅಷ್ಟೊಂದು ಸುಲಭವಾಗಿ ನೀವು ನಾವಲ್ದೆ ನಾವು ಆಗಿರೋದನ್ನ ಬೇಕಾದ್ರೆ ಜೀವಿಸ್ಬೋದು. 20ನೇ ವಯಸ್ಸಲ್ಲಿ ನಾವು ಹೇಗಿದ್ವಿ ಅಂತ ನಮಗೆ ಗೊತ್ತು, ಹಾಗಾಗಿ ಅದನ್ನ ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದು. ಬಟ್ 60ನೇ ವಯಸ್ಸಲ್ಲಿ ಹೇಗಿರ್ತೀವಿ ನಮಗೆ ಗೊತ್ತಿಲ್ವಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಮಾಡೋದಿದೆಯಲ್ಲ, ಇಟ್ ವಾಸ್ ಅದೊಂದು ಸ್ವಲ್ಪ ಕಷ್ಟಕರವಾಗಿತ್ತು. ಬಟ್ ಅವನು ತುಂಬಾನೇ ಫೋಕಸ್ಡ್ ಆಗಿದ್ದ, ಸುನಿಲ್ ಡೈರೆಕ್ಟರ್, ಅವನಿಗೆ ಆ ಪಾತ್ರನ ಯಾವ ರೀತಿ ಪೋಷಿಸಬೇಕು, ಈ ಪಾತ್ರ ನನ್ನ ಸಿನಿಮಾದ ಬಹುಪರಾಕ್ನ ಈ ಮೌನಿ ಯಾವ ರೀತಿ ಕಾಣಿಸ್ಬೇಕು ಅಂತ ಅವನಿಗೆ ವಿಷನ್ ತುಂಬಾ ಕ್ಲಿಯರ್ ಆಗಿದ್ರಿಂದ ಎಲ್ಲೂ ತೊಂದರೆ ಏನಾಗಲಿಲ್ಲ.
0: ಇನ್ನು ಒಂದು ಈ ಒಂದು ಬಾಡಿ ಮೇಂಟೆನೆನ್ಸ್ ಅನ್ನೋದನ್ನ ನೀವು ಹೇಗೆ ಇಟ್ಕೊಂಡಿದ್ದೀರಾ?
1: ಎಲ್ಲ
0: ಬಹಳ ಒಳ್ಳೆ
1: ಶ್ರೀಮತಿಯವರ ಕೃಪಾ ಕಟಾಕ್ಷ. ನಾವೇನೇ ತಿನ್ಲಿ ಏನೇ ಮಾಡ್ಲಿ, ಒಂದು ಪ್ರತಿದಿನ ಒಂದು ಒಂದು ಅರ್ಧ ಗಂಟೆ ಒಂದು ಸಣ್ಣ ವ್ಯಾಯಾಮ ಅಂತ ಇಟ್ಕೊಂಡ್ಬಿಟ್ರೆ ದೇಹಕ್ಕೆ ಚೆನ್ನಾಗಿರುತ್ತೆ. ನೀರ್ ಚೆನ್ನಾಗಿ ಕುಡಿಬೇಕು ಅಂತ, ಚೆನ್ನಾಗಿ ನೀರ್ ಕುಡಿಬೇಕು ಅಂತ ಹೇಳ್ತೀನಿ.
0: ಇನ್ ಬಿಡುವಿನ ವೇಳೆ ಅಂತ ಏನಾದ್ರು ಸಿಕ್ಕಾಗ
1: ಸ್ನೇಹಿತರು ಸ್ನೇಹಿತರು ಸ್ನೇಹಿತರು ಅವ್ರಿಗೆ ಸಮಯ ತಗೊಳಕ್ ಆಗ್ತಿಲ್ಲ ನಂಗೆ ಹೊರಗಡೆಗೆ. ಇನ್ನು ಇನ್ನು ಹೆಚ್ಚಿನ ಸಮಯ ಸಿಕ್ಕರೂ ಸ್ನೇಹಿತರ ಜೊತೆ ಕಳೆಯಕ್ಕೆ ಇಷ್ಟಪಡ್ತೀನಿ.

0: ಕಿಟ್ಟಿಯವರೇ, ನಾಯಕ ನಟರಾಗಿದ್ದೀರಾ, ನಾಯಕಿಯರ ಜೊತೆ ನಟಿಸುವಾಗ ಬೇರೆ ಬೇರೆ ನಾಯಕಿಯರು ಬರ್ತಾರೆ ನಿಮಗೆ, ಅವಾಗೆಲ್ಲ ಯಾವ ಒಬ್ಬ ನಾಯಕಿ ಇದೆ ಈ ಪಾತ್ರ ಇವ್ರ ಜೊತೆ ಸರಿಯಾಗಿದೆ ಅಂತ ಅನ್ಸಿದ್ಯಾ?
1: ಅಲ್ಲ, ನಾವು ಮೊದಲನೇದಾಗಿ ನನ್ನನ್ನು ಸಹಿಸಿಕೊಂಡ ಎಲ್ಲ ನಾಯಕರಿಗೆ, ಎಲ್ಲ ನಾಯಕಿಯರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.

0: ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಒಂದೊಂದು ಪ್ಲಸ್ ಇರುತ್ತೆ ಮೈನಸ್ ಇರುತ್ತೆ. ಬಟ್ ಒಂದು ಪಾತ್ರವಾಗಿ ಸಹಕಲಾವಿದೆಯಾಗಿ ನಮ್ಮ ಜೊತೆ ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋ ವಿಷಯದಲ್ಲಿ ಕಾಂಪಿಟೇಟಿವ್ ಆಗಿ ತುಂಬ ಟಫ್ ಆಗಿ ಇದ್ದರೆ ಆ ವಿಷಯ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ರಮ್ಯಾ ಆಗ್ಬೋದು, ನಮ್ಮ ರಾಧಿಕಾ ಪಂಡಿತ್ ಆಗ್ಬೋದು, ಪಾರ್ವತಿ ಆಗ್ಬೋದು, ಇತ್ತೀಚಿನ ಕೃತಿ ಕರಬಂದ ಆಗ್ಬೋದು, ಇವರೆಲ್ಲರೂ ನಾನು ಕೆಲಸ ಮಾಡ್ಕೊಂಬಂಥ ಹುಡುಗಿರಲ್ಲಿ ತುಂಬಾ ಫೋಕಸ್ಡ್ ಆಗಿದ್ದಾರೆ, ತುಂಬಾ ಪ್ರೊಫೆಷನಲ್ ಆ್ಯಟಿಟ್ಯೂಡ್ ಇಟ್ಕೊಂಡಿದ್ದಾರೆ. ಪ್ರಿಯಮಣಿ ಆಗ್ಬೋದು, ಪ್ರತಿಯೊಬ್ಬರು. ಹಾಗಾಗಿ ಇಂಥವ್ರ ಜೊತೆ ಕಂಫರ್ಟ್ ಲೆವೆಲ್ ಜಾಸ್ತಿ ಇತ್ತು, ಇಂಥವ್ರ ಜೊತೆ ಇಲ್ಲ ಅಂತಲ್ಲ. ನಾವು ಆ ಸಿನಿಮಾದ ಪಾತ್ರ ಮತ್ತು ಆ ಒಂದು 45-50-60 ದಿನಗಳ ಕಾಲ ನಾವು ಯಾವ ರೀತಿ ಒಂದು ಕೆಮಿಸ್ಟ್ರಿ, ಯಾವ ರೀತಿ ಒಂದು ಸ್ನೇಹ, ಯಾವ ರೀತಿ ಒಂದು ಬಾಂಧವ್ಯ ಶೇರ್ ಮಾಡ್ತೀವೋ ಅದು ನಿಮ್ಗೆ ಆನ್ ಸ್ಕ್ರೀನ್ ಕಾಣಿಸ್ತಾ ಹೋಗುತ್ತೆ. ಆ ನಿಟ್ಟಲ್ಲಿ ಎಲ್ಲ ಕಲಾವಿದರು, ಎಲ್ಲ ಕಲಾವಿದೆಯರು ನನ್ನ ಸಿನಿಮಾದಲ್ಲಿ ನಾನು ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ, ಅವ್ರ ಜೊತೆ ಪಾತ್ರ ಮಾಡಿದ್ದಾರೆ, ಎಲ್ರಿಗೂ ನಾನು ತುಂಬಾ ಆಭಾರಿಯಾಗಿರೋಕೆ ಇಷ್ಟಪಡ್ತೀನಿ.
1: ಇನ್ನು ಈಗಾಗಲೇ ಸಾಕಷ್ಟು ಹೀರೋಗಳು ಸಹ ಇದ್ದಾರೆ, ಬರ್ತಾ ಇದ್ದಾರೆ, ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಿಮ್ಗೆ ಈಗಿನವರಲ್ಲಿ ಅಥವಾ ಹಿಂದಿನವರಲ್ಲಿ ಯಾರು ನಿಮ್ಗೆ ಇಷ್ಟವಾದವರು ಅಂತ?
0: ಇಂಥವ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಂತ ಹೇಳೋದು ಕಷ್ಟ ಆಗುತ್ತೆ. ಅದರಲ್ಲೂ ಹೊಸದಾಗಿ ಬರುವಂತ ಹುಡುಗರುಗಳಿಗೆ ನಾನು ಹೇಳೋ ಒಂದೇ ಮಾತು, ದಯಮಾಡಿ ತಾಳ್ಮೆ ಕಳ್ಕೋಬೇಡಿ. ಯಾಕಂದ್ರೆ ಇಲ್ಲೂ ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋದೆಲ್ಲ ಸುಳ್ಳು. ಯಾವುದೇ ರಂಗದಲ್ಲಾಗ್ಬೋದು, ಯಾವುದೇ ಕೆಲಸದಲ್ಲಾಗ್ಬೋದು, ಯಾವುದೇ ವಿಷಯದಲ್ಲಾಗ್ಬೋದು, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋದು ಅದು ಆ ಥರದ ಮ್ಯಾಜಿಕ್ ಎಲ್ಲ ಕಡೆ ಆಗಲ್ಲ. ನಿಮ್ಮ ಹಾರ್ಡ್ ವರ್ಕ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಪರಿಶ್ರಮಕ್ಕೆ ಆದಂತ ಅದಕ್ಕೊಂದು ಆಲ್ಟರ್ನೇಟಿವ್ ಅನ್ನೋದಿಲ್ಲ. ಹಾರ್ಡ್ ವರ್ಕ್ಗೆ ಯಾವುದು ಆಲ್ಟರ್ನೇಟಿವ್ ಇಲ್ಲ. ಸೋಂಬೇರಿತನಕ್ಕೆ ನಿಮಗೆ ಏನು ದಕ್ಕಲ್ಲ. ಹಾಗಾಗಿ ನಾನು ನನ್ನ ಜೊತೆ ಕೆಲಸ ಮಾಡಿದಂತ ಕಲಾವಿದರುಗಳಲ್ಲಿ ಪುನೀತ್ ರಾಜ್ಕುಮಾರ್ ಅವರು, ಯೋಗಿ ನಾಯಕರುಗಳಲ್ಲಿ ಯಶ್ ಆಗ್ಬೋದು, ಗಣೇಶ ಆಗ್ಬೋದು, ವಿಜಯ್ ಆಗ್ಬೋದು, ಎಲ್ಲರೂ ಅವರವ್ರದೇ ಆದಂತ ಒಂದು ಅವರವ್ರದೇ ಆದಂತ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಿದ್ದಾರೆ. ಅವರವ್ರದೇ ಆದಂತ ಒಂದು ನೆಲೆಗಟ್ಟನ್ನ ಇವತ್ತು ಕಂಡುಕೊಂಡಿದ್ದಾರೆ. ಅವರವ್ರದೇ ಆದಂತ ಒಂದು ಸ್ಥಾನಮಾನ ಇವತ್ತು ಸಿನಿಮಾದಿಂದ ಅವ್ರಿಗೆ ದಕ್ಕಿದೆ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಕೇಳ್ಕೊಳ್ಳೋದು ಒಂದೇ, ನಿಮಗೆ ದಕ್ಕಿರೋ ಸ್ಥಾನವನ್ನ ಇನ್ನೂ ಬಿಗಿ ಮಾಡ್ಕೊಳ್ಳಿ. ಏನೋ ನಮಗೆ ಏನೋ ದೊಡ್ಡದು ಸಿಕ್ಬಿಟ್ಟಿದೆ ಅಂತಲ್ಲ. ಆಮೇಲೆ ನಾವೇನು ಜನಸೇವೆ ಏನು ಮಾಡ್ತಾ ಇಲ್ಲ, ನಮ್ಮ ಸೇವೆ ನಾವು ಮಾಡ್ಕೋತಾ ಇದೀವಿ. ಅದ್ರ ಜೊತೆಗೆ ಒಂದು ಸಣ್ಣ ಸಾಮಾಜಿಕ ಕಳಕಳಿ ಇಟ್ಕೊಂಡು ಬದುಕಬೇಕು ಅಂತ ಹಾರೈಸ್ತೀನಿ.
1: ಬಹಳ ಚೆನ್ನಾಗಿ ಹೇಳಿದ್ರಿ. ಇನ್ನು ಹಿಂದಿನ ನಾಯಕರು ಅಂದ್ರೆ ನಿಮಗೆ ತಕ್ಷಣ ಯಾರು ಮನಸ್ಸಲ್ಲಿ ಬರ್ತಾರೆ?
0: ಅನಂತ್ ನಾಗ್ ಅವ್ರು ಬರ್ತಾರೆ, ರಾಜ್ಕುಮಾರ್ ಅವ್ರು ಬರ್ತಾರೆ, ನಮ್ಮ ಮಂಡ್ಯದ ಗಂಡು ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ತುಂಬಾ ಜ್ಞಾಪಕಕ್ಕೆ ಬರ್ತಾರೆ, ಶಂಕರ್ ನಾಗ್ ಅವ್ರ ಜ್ಞಾಪಕ ಬರ್ತಾರೆ. ನನ್ಗೆ ಇವತ್ತು ಒಂದು ಸಣ್ಣ ಕೊರಗಿದೆ, ಶಂಕರ್ ನಾಗ್ ಅವ್ರ ಜೊತೆ ಒಂದು ಬಾಲ್ಯದಲ್ಲಿ ಒಂದು ಸಿನಿಮಾ ಪಾತ್ರ ಮಾಡ್ಬೇಕಾಗಿತ್ತು. ನಾನು ಆ ಸಿನಿಮಾ ಹೆಸರು ಮರ್ತೋಯ್ತು ನನಗೆ, ಆ ಪಾತ್ರ ಆ ಸಿನಿಮಾ ಆಗ್ಲೇ ಇಲ್ಲ ಬಿಡಿ. ನಾನು ಅವಾಗ ಇನ್ನು 2-3 ಸೀರಿಯಲ್ ಮಾಡಿದ್ದೆ ಅಷ್ಟೇ. ಹೋಗಿ ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟು ಶಂಕರ್ ನಾಗ್ ಅವ್ರನ್ನ ಮೀಟ್ ಮಾಡ್ಕೊಂಡು ಸಂಕೇತದಲ್ಲಿ ಮಾತಾಡ್ಸ್ಕೊಂಬಂದಿದ್ದೆ ನಾನು, ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೆ ನಾನು. ಬಟ್ ಆ ಸಿನಿಮಾ ಆಗ್ಲಿಲ್ಲ. ಅನಂತ್ ನಾಗ್ ಅವ್ರ ಜೊತೆ ನಾನು ಇವತ್ತವರೆಗೂ ಒಂದು ಸಣ್ಣ ಪಾತ್ರ ಕೂಡ ಮಾಡೋಕ್ಕಾಗಿಲ್ಲ. ಆದಷ್ಟು ಬೇಗ ಆ ಥರದೊಂದು ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಡ್ತೀನಿ.
1: ಇನ್ನು ಅಕಸ್ಮಾತ್ ನೀವು ಚಿತ್ರರಂಗಕ್ಕೆ ಬರದೇ ಇದ್ದಿದ್ರೆ ಬೇರೆ ಯಾವ ರಂಗ?
0: ನಾನು ಬಿಸ್ನೆಸ್ ಮ್ಯಾನ್ ಆಗ್ತಾ ಇದ್ದೆ.
1: ನಿಮ್ಮ ಚಿತ್ರಗಳಲ್ಲಿ ಎಲ್ಲ ಹಾಡುಗಳು ಚೆನ್ನಾಗಿರುತ್ತೆ ಕಿಟ್ಟಿ, ಹಾಡುಗಳು ಅಂದ್ರೆ ಬಹಳ ಸುಮಧುರವಾಗಿರುತ್ತೆ. ಅದರಿಂದ ನಿಮ್ಮ ಪಾತ್ರಗಳು ಹೆಚ್ಚಾಯ್ತು ಅಥವಾ ನಿಮ್ಮ ಪಾತ್ರದಿಂದ ಹಾಡುಗಳು
0: ಹೆಚ್ಚಾಯ್ತು? ಎರಡು ಒಂದಕ್ಕೊಂದು ಎಲ್ಲ ಲಿಂಕ್ಡ್ ಅಪ್ ಅದು. ನಾನು ತುಂಬಾ ಸಂತೋಷವಾಗಿ ತುಂಬಾ ಖುಷಿಯಿಂದ ಹೇಳ್ಕೊಳ್ತೀನಿ, ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನ್ನ ಫೇವರೇಟ್ ಮ್ಯೂಸಿಕ್ ಡೈರೆಕ್ಟರ್ ಸಾಧು ಕೋಕಿಲ. ನನ್ನ ಎರಡು ಸಿನಿಮಾಗಳಿಗೆ ಸಾಧು ಮ್ಯೂಸಿಕ್ ಮಾಡಿದ್ದಾರೆ, ಒಂದು ಇಂತಿನ ಪ್ರೀತಿಯ, ಇನ್ನೊಂದು ಟೋನಿ. ಇಂತಿನ ಪ್ರೀತಿಯ ಮತ್ತು ಟೋನಿ ಕಂಪ್ಲೀಟ್ ಆಲ್ಬಮ್ ಆಗೋ ಟೈಮಲ್ಲಿ ಜೊತೆಲೇ ಇರ್ತಾ ಇದ್ವಿ ನಾವು. ಸಾಧು ನಮ್ಮ ದೇಶದಲ್ಲೇ ತುಂಬಾ ಅದ್ಭುತವಾದ ಮ್ಯೂಸಿಷಿಯನ್ಸ್ ಅಲ್ಲಿ ಒಬ್ರು ಅಂತ ನಾನು ಸಾಧುನ ಹೇಳಕ್ ಇಷ್ಟಪಡ್ತೀನಿ. ಅವರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಪ್ರೊಡ್ಯೂಷನ್ ಮಾಡ್ತಾರೆ, ಎಲ್ಲ ಮಾಡಕ್ ಹೋಗ್ತಾರೆ. ಬಟ್ ಅದ್ರ ಎಲ್ಲಾದ್ರಲ್ಲೂ ಅವರು ಟಾಪ್ ಆಗೇ ಇದ್ದಾರೆ. ದಯಮಾಡಿ ಸಾಧುಗೆ ಈ ಮುಖಾಂತರವಾಗಿ ನಾನು ಕೇಳ್ಕೊತಿದ್ದೀನಿ, ದಯವಿಟ್ಟು ನೀವು ಸ್ವಲ್ಪ ಮ್ಯೂಸಿಕ್ ಕಡೆ ಇನ್ನು ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಇನ್ನೊಂದಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡಿ ಅಂತ ಕೇಳ್ಕೊಳ್ತೀನಿ.
1: ಇನ್ನು ನಿಮ್ಮ ಮಹತ್ತರವಾದ ಆಸೆ ಏನು?
0: ಕಲಾವಿದನಾಗಿ ಮುಂದುವರಿಯೋದೇ ತುಂಬಾ ದೊಡ್ಡ ಆಸೆ. ಅದಕ್ಕಿಂತ ದೊಡ್ಡ ಆಸೆ ಏನಿಲ್ಲಮ್ಮ. ಇದಕ್ಕಿಂತ ಎಷ್ಟು ನಾವು ಹೆಚ್ಚು ಕಡಿಮೆ 6 ಕೋಟಿ ಕನ್ನಡಿಗರಿದ್ದೀವಿ, ಹೀರೋಗಳು ಅಂತ ಒಂದು 60 ಜನ ಇದೀವ. ಇದಕ್ಕಿಂತ ದೊಡ್ಡ ಪುಣ್ಯ ಬೇಕಾ? ಇದಕ್ಕಿಂತ ದೊಡ್ಡ ಆಸೆ ಏನು ಪೂರೈಸಕ್ಕೆ ಸಾಧ್ಯ ಆಗಲ್ಲ. ಕಲಾವಿದನಾಗೆ ಜೀವನ ಕಳಿಬೇಕು ಅಂತ ಒಂದು ಆಸೆ ಇದೆ. ಅದು

0: ಈ ಆಸೆನ ಪೂರೈಸ್ಬಿಟ್ರೆ ಸಾಕು.
1: ಅಂದ್ರೆ ಎಲ್ಲಾ ಭಾಷೆಗಳಲ್ಲೂ ನಟಿಸಬೇಕು ಅನ್ನೋ ಆಸೆಗಳೇನಾರು?
0: ತಮಿಳ್ ಮಾಡಿದೀನಿ, ತೆಲುಗು ಒಂದು ಸಿನಿಮಾ ಮಾಡಿದೀವಿ, ನೋಡೋಣ ಅವಕಾಶ ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾನೆ ಇರಬೇಕು ಅನ್ನೋ ಒಂದು ಆಸೆ.
1: ಹಿಂದಿ
0: ಅದೊಂದು ದೊಡ್ಡ ಸಾಗರ, ಪ್ರಯತ್ನ ಪಡೋಣ. ನಮ್ಮವ್ರು ತುಂಬಾ ಜನ ಅಲ್ಲಿ ಕೆಲಸ ಮಾಡ್ತಿದ್ರು ಆಲ್ರೆಡಿ, ಅವ್ರಗಳಿಂದ ಏನಾದ್ರೂ ಒಂದು ಅವಕಾಶ ಸಿಕ್ಕಿದ್ರೆ ಅದು ಮಾಡೋದೇ.
1: ನೀವು ನಿರ್ಮಾಪಕರಾಗಿದ್ದೀರಾ, ಈಗಾಗಲೇ ಹೇಳಿದ್ರಿ ಎರಡು ಸಿನಿಮಾಗಳಿಗೆ, ನಿರ್ದೇಶಕರಾಗುವ ಹಂಬಲ?
0: ನಾನು ಅಷ್ಟು ಬುದ್ಧಿವಂತ ಅಂತ ನಿಮ್ಗೆ ಅನ್ಸುತ್ತೆ?
1: ಖಂಡಿತ,
0: ನಿರ್ದೇಶನ ಮಾಡೋದು ತುಂಬಾ ಸುಲಭದ ಕೆಲಸ.
1: ಆಯ್ತು, ಮಾಡಬಹುದಲ್ವೇ?
0: ಹಗ್ಗದ ಒಂದು ಸಿನಿಮಾ ಪಾತ್ರ ಮಾಡೋದು, ನಾವು ಬೆಳಿಗ್ಗೆ ಎದ್ದೋಗ್ತೀವಿ, ಮೇಕಪ್ ಮಾಡ್ಕೋತೀವಿ, ಆ ಕ್ಯಾರೆಕ್ಟರ್ ಕೇಳ್ತೀವಿ, ಆ ಸೀನ್ ಕೇಳ್ತೀವಿ, ಮುಗಿಸ್ತೀವಿ, ಬಂದ್ಬಿಡ್ತೀವಿ. ನೆಕ್ಸ್ಟ್ ಡೇ ನಮ್ಗೆ ತಿರುಗಾ ಆ ಸೀನ್ ಬಗ್ಗೆ ಯೋಚನೆ ಇರಲ್ಲ, ನೆಕ್ಸ್ಟ್ ಸೀನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ನಿರ್ದೇಶಕನಾದವನು ಸಿನಿಮಾ ಶುರು ಮಾಡೋಕ್ಕಿಂತ ಮುಂಚೆ ಅವನೊಂದು ಪಾತ್ರವನ್ನ ಕಟ್ಟೋದು ಯಾವ ರೀತಿ ಅಂತ ಯೋಚನೆ ಮಾಡೋದ್ರಿಂದ ಹಿಡಿದು ಸಿನಿಮಾ ಮುಗಿಸಿ ಅದು ರಿಲೀಸ್ ಆಗೋ ತನಕ ಅವನ ಅದ್ರ ಜೊತೆ ಬದುಕಬೇಕಾಗುತ್ತೆ. ಒಬ್ಬ ನಿರ್ದೇಶಕನಿಗೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಸಿನಿಮಾನ ಶುರು ಮಾಡಿದಾಗಿಂದ ಮುಗಿಸೋವರೆಗೂ ಅದು ರಿಲೀಸ್ ಆಗೋವರೆಗೂ ಬದುಕಬೇಕು ಆ ಸಿನಿಮಾ ಜೊತೆ ಅಂದ್ರೆ 8 ತಿಂಗಳಿಂದ 1 ವರ್ಷಗಳ ಕಾಲ ಒಬ್ಬ ಸಿನಿಮಾ ನಿರ್ದೇಶಕ ಒಂದು ಸಿನಿಮಾ ಮಾಡಕ್ ಸಾಧ್ಯ ಆಗುತ್ತೆ. ಅದ್ರ ಕಲಾವಿದನಾದವನು ಅದೇ 1 ವರ್ಷ ಟೈಮಲ್ಲಿ 4 ಸಿನಿಮಾ ಮಾಡ್ಬಿಡ್ತಾನೆ. ಆಮೇಲೆ ನಾನು ಅಷ್ಟೊಂದು ಶ್ರದ್ಧೆ ಅಷ್ಟೊಂದು ಶಿಸ್ತಿನ ಜೀವನ ಇಟ್ಕೊಂಡಿಲ್ವ ಅದರಿಂದ ಬೇಡ
1: ಬೆಳೆಸ್ಕೋಬೇಕು ಅಂತ ಶ್ರದ್ಧೇನ?
0: ಅಯ್ಯೋ
1: ಅಲ್ಲ, ನಿರ್ದೇಶಕರಾಗ್ಲಿ ಅನ್ನೋ ಆಸೆ
0: ಇಲ್ಲ, ಕಾಲ ಕೂಡ ಬಂದಾಗ ನೋಡೋಣ.
1: ಇನ್ನು ನಮ್ಮ ಆಕಾಶವಾಣಿ ವಿವಿಧ ಭಾರತಿ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಶ್ರೋತೃಗಳಿಗೆ?
0: ಎಲ್ಲ ಆಕಾಶವಾಣಿ ವಿವಿಧ ಭಾರತಿ ಶ್ರೋತೃಗಳಿಗೆಲ್ಲ ನಮಸ್ಕಾರ. ವಿವಿಧ ಭಾರತಿ ಆಕಾಶವಾಣಿ ಹೆಚ್ಚು ಕಡಿಮೆ ನಾನು ಹುಟ್ಟಕ್ ಮುಂಚೆ ನಮ್ಮ ತಂದೆ ವಯಸ್ಸಿಂದ ಇದು ಸೇವೆ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಕೇಳುಗರಿಗೆ ತುಂಬಾ ಇಂಪಾದ ಹಾಡುಗಳನ್ನ, ವಿಷಯಗಳನ್ನ, ನ್ಯೂ ವಾರ್ತೆಗಳನ್ನ, ಸುದ್ದಿ ಸಮಾಚಾರಗಳನ್ನ ಎಲ್ಲ ಹೇಳ್ತಾ ಬಂದಿದೆ. ಇತ್ತೀಚೆಗೆ ಬಂದಿರೋ ಎಲ್ಲ ಎಷ್ಟೇ FM ರೇಡಿಯೋಗಳು ಬಂದಿದ್ರು ಇದರ ರೀಚ್ ಎಷ್ಟಿದೆ ಅಂತ, ಇದರ ಅರ್ಧದ ಇದರ ಕಾಲ್ಭಾಗದ ರೀಚು ಕೂಡ ಯಾವ FM ರೇಡಿಯೋಗಳಿಗೂ ಇಲ್ಲ. ಅದರ ಜೊತೆಗೆ ಇಲ್ಲಿ ಬರುವಂತ ಕ್ವಾಲಿಟಿ ಪ್ರೋಗ್ರಾಮ್ಗಳಾಗ್ಬೋದು, ಇಲ್ಲಿನ ನೀವುಗಳು ಆಡೋ ಪರಿಶುದ್ಧವಾದ ಕನ್ನಡ ಆಗ್ಬೋದು, ನಿಮ್ಮ ಭಾಷೆ ಆಗ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲ ಕೇಳಿದ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮಸ್ಕಾರಗಳು.
1: ಈಗ ಪ್ರತಿದಿನ ನಿಮ್ಮ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇರ್ತೀವಿ, ಆಗ ಆ ಒಂದು ಚಿತ್ರ ಯಾವುದೇ ಚಿತ್ರ ಆಗಿರ್ಬೋದು ಆ ಚಿತ್ರದ ಹಾಡನ್ನು ಹಾಕಿದಾಗ ನೀವು ನೆನಪಾಗ್ತೀರಾ, ಹಾಗಾಗಿ ನಮ್ಮ ಶ್ರೋತೃಗಳು ನಿಮ್ಮನ್ನ ಪ್ರತಿದಿನ ನೆನೆಸ್ಕೊಳ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು.
0: ಥ್ಯಾಂಕ್ ಯು.
1: ಯಾವುದೇ ಸಮಯದಲ್ಲಾದ್ರೂ ಸಹ ನೀವು ನಮ್ಮ ರೇಡಿಯೋನ ಕೇಳಕ್ಕೆ ಟೈಮ್ ಸಿಗುತ್ತಾ?
0: 100% ಕೇಳ್ತೀವಿ ಮೇಡಮ್, ಟ್ರಾವೆಲಿಂಗ್ ಅಲ್ಲಿ ಕೇಳ್ತಾನೆ ಇರ್ತೀವಿ. ಆಮೇಲೆ ನಾವೆಲ್ಲ ಈ ಮಾತು ಹೇಳಿದ್ರೆ ತುಂಬಾ ವಯಸ್ಸಾಗೋಗಿದೆ ನಂಗೆ ಅಂತ ಅನ್ಸುತ್ತೆ, ನಾವೆಲ್ಲ ರೇಡಿಯೋ ಕೇಳ್ಕೊಂಡು ಬೆಳೆದವರು. ಮನೇಲಿ 24 ಗಂಟೆ ರೇಡಿಯೋ ಆನಾಗೇ ಇರ್ತಾ ಇತ್ತು, ರೇಡಿಯೋ ಕೇಳ್ಕೊಂಡು ಬೆಳೆದವರು ನಾವು.
1: ಈಗ ನಾವು ಯಾವ್ದಾದ್ರು ಒಂದು ಚಿತ್ರಗೀತೆ ನೀವು ನಟಿಸಿರೋ ಹಾಡನ್ನು ಹಾಕಿದಾಗ ನಿಮ್ಗೇನು ಎಷ್ಟು ಸಂತೋಷ ಅನ್ಸುತ್ತೆ?
0: ತುಂಬಾ ಖುಷಿ ಆಗುತ್ತೆ, ಆ ನೆನಪುಗಳು ಬರುತ್ತೆ, ಆ ಚಿತ್ರೀಕರಣ ಮಾಡಿದಂತ ಜಾಗಗಳು ನೆನಪಿಗೆ ಬರುತ್ತೆ, ಆ ದಿನಗಳು ನೆನಪಿಗೆ ಬರುತ್ತೆ, ಅವಾಗ ನಾವು ಪಟ್ಟಂತ ಅನುಭವಗಳು ನೆನಪಿಗೆ ಬರುತ್ತೆ, ಎಲ್ಲ ರಿಕಾಲ್ ಆಗುತ್ತೆ.
1: ನೋಡೋದಕ್ಕಿಂತ ಕೇಳಿದಾಗ ನಿಮ್ಗೆ ಹೆಚ್ಚು ಇಂಪ್ರೆಸ್ ಅನ್ಸುತ್ತೆ?
0: ಫಸ್ಟ್ ನಾವು ಕೇಳಿರ್ತೀವಲ್ಲ, ಆಮೇಲೆ ತಾನೇ ನೋಡೋದನ್ನ ರೆಡಿ ಮಾಡ್ತೀವಿ ನಾವು. ಫಸ್ಟ್ ಹಾಡ್ ಕೇಳಿದ್ಮೇಲೆ ನಾವು ಶೂಟಿಂಗ್ ಮಾಡಕ್ಕೆ ಪ್ರಿಪೇರ್ ಆಗೋದು.
1: ಈಗಾಗಲೇ ನಾ ಹೇಳಿದೆ ಕಿಟ್ಟಿಯವರೇ, ಚಿತ್ರ ಪ್ರೇಮಿಗಳ ಮನಸ್ಸಿನಲ್ಲಿ ನೀವು ಭದ್ರವಾಗಿ ನೆಲೆಯೂರಿದ್ದೀರಾ ಅಂತ ಹೇಳಿ. ನೀವು ಅಭಿನಯಿಸುವ ಮುಂದಿನ ಚಿತ್ರಗಳು ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಸಾಗಲಿ ಅಂತ ಹೇಳ್ತೀನಿ. ಬೆಂಗಳೂರಿನ ಶ್ರೀನಗರದ ಕಿಟ್ಟಿ ವಿಶ್ವದ ಚಿತ್ರ ಪ್ರೇಮಿಗಳ ಮನಸ್ಸಿನಲ್ಲಿ ನಿಲ್ಲುವಂತಾಗ್ಲಿ ಅಂತ ಹಾರೈಸ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ.
0: ತುಂಬಾ ಧನ್ಯವಾದಗಳು ಮೇಡಮ್, ನಿಮಗೂ ಮತ್ತು ಎಲ್ಲ ಕೇಳಿದ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳು.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು.

0: ಬೆಳ್ಳಿ ಬದುಕು ಕಾರ್ಯಕ್ರಮದಲ್ಲಿ ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಚಿತ್ರನಟ ಶ್ರೀನಗರ ಕಿಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಲಲಿತಾ ಸತ್ಯಮೂರ್ತಿ, ಪ್ರಸಾರ ಸಂಯೋಜನೆ ಎಂ ಶಿವರಾಮ್.
1: ಇದುವರೆಗೆ ಬೆಳ್ಳಿ ಬದುಕು ಕಾರ್ಯಕ್ರಮನ ಕೇಳಿದ್ರಿ. ಕಾರ್ಯಕ್ರಮ ಕೇಳ್ತಾ ಸ್ನೇಹಿತ ಸಂದೇಶಗಳನ್ನ ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಸಹ ಶ್ರೀನಗರ ಕಿಟ್ಟಿ ಅವರ ಸಿನಿಮಾಗಳನ್ನ ನೋಡಿದ್ದೀವಿ. ಚೆನ್ನಾಗಿ ಅಭಿನಯ ಮಾಡ್ತಾರೆ. ಮುಂದೆ ಇನ್ನು ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಅಭಿನಯ ಮಾಡಲಿ ಎಂದು ಶುಭ ಕೋರುವೆ ಅಂತ ಚಂದ್ರಿಕಾ ನೀರ್ಲಗುಂಡಿ ಸಂದೇಶ ಕಳಿಸಿದ್ದಾರೆ. ಹಾಗೆ ನಂಬರಿಂಗ್ ವಿತ್ 20467 ಇವರ ಸಂದೇಶ ಬಂದಿದೆ. ನಂಬರಿಂಗ್ ವಿತ್ 1109 ಇವರು ಸಹ ಕಾರ್ಯಕ್ರಮನ ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ

0: ತುಂಬಾ ಒಳ್ಳೆಯ ನಿರೂಪಣೆಯೊಂದಿಗೆ ಸುಂದರ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಕೇಳಿ ಖುಷಿ ಆಯ್ತು, ಕಾರ್ಯಕ್ರಮ ಬೆಳ್ಳಿ ಬದುಕು ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಈಗ ಒಂದು ಗೀತೆಯನ್ನು ಕೇಳುವಂತಹ ಸಮಯ. ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ರಾಜೇಶ್ ಕೃಷ್ಣನ್ ರವರ ಗಾಯನ, ಯೋಗರಾಜ್ ಭಟ್ ರವರ ರಚನೆ, ಸಾಧು ಕೋಕಿಲಾರವರ ಸಂಗೀತ.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 9:15:35. ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಗೀತೆ ಮೂಡಿ ಬರ್ತಾ ಇದೆ ಘರ್ ಚಿತ್ರದಿಂದ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಗಾಯನ, ಗುಲ್ಜಾರ್ ಅವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಲಾಕೋಮೆ ಏಕ್ ಚಿತ್ರದಿಂದ ಆನಂದ್ ಬಕ್ಷಿರವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ, ಲತಾ ಮಂಗೇಶ್ಕರ್ ರವರ ಗಾಯನ.

ಹಿಂದಿ ಮೆಲೋಡಿಸ್ನಲ್ಲಿ ಈಗ ಲಕ್ಷ್ಯ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಶಂಕರ್ ಎಹ್ಸಾನ್ ಲಾಯ್ ರವರ ಸಂಗೀತ.

ಸ್ನೇಹಿತರೆ, ನೀವು ಕೇಳ್ತಾ ಇದೀಯಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 9:10:10. ಇದೊಂದು ಪ್ರಕಟಣೆ. ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಎಂಬಿಎ ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ ಪಿಜಿ ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರಬೇಕು, 35 ವರ್ಷದ ಒಳಗಿನವರಾಗಿರಬೇಕು. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan

0: PEDEN ಡಾಟ್ ಪ್ರಸಾರ ಭಾರತಿ PRASARBHARATI ಡಾಟ್ ORG ನಲ್ಲಿ ಆನ್ಲೈನ್ ಮೂಲಕ ಅಕ್ಟೋಬರ್ 5 ರ ಒಳಗೆ ಅರ್ಜಿ ಸಲ್ಲಿಸಬಹುದು.
1: ವಿವಿಧ ಭಾರತಿ 102.9 FM.
0: ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗ್ಯಾಂಗ್ಸ್ಟರ್ ಚಿತ್ರದಿಂದ ಕೆ ರವರ ಗಾಯನ, ಸಯೀದ್ ಖಾದ್ರಿರವರ ರಚನೆ, ಪ್ರೀತಂ ರವರ ಸಂಗೀತ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ತೇರೆ ನಾಮ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ರವರ ಗಾಯನ, ಸಮೀರ್ ರವರ ರಚನೆ, ಹಿಮೇಶ್ ರೇಷಮಿಯಾರವರ ಸಂಗೀತ.

ಹಿಂದಿ ಮೆಲೋಡೀಸ್ ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ಇದ್ದೀರಾ. ನಿಮ್ಮೆಲ್ಲ ಸಂದೇಶಗಳನ್ನ ಇನ್ನು ಕೆಲವೇ ಸಮಯದಲ್ಲಿ ನೋಡ್ತೀನಿ. ಈಗ ಶಾನ್ ಹಾಗೂ ಸುನಿಧಿ ಚೌಹಾಣ್ ರವರ ಗಾಯನದಲ್ಲಿ ತಾರಾರಂಪಂ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸ್ನೇಹಿತರ, ಸಂದೇಶಗಳನ್ನ ನೋಡುವಂತಹ ಸಮಯ. ಲತಾ ಮಂಗೇಶ್ಕರ್ ಅವರು ಹಾಡಿದಂಥ ಚಂದ ಓ ಚಂದ, ಬಾಲ್ಯದಲ್ಲಿ ನಮ್ಮ ತಾಯಿಯ ಮಡಿಲಲ್ಲಿ ಕೇಳಿದ ಗೀತೆ ಈಗ ನೆನಪಿಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯಿಂದ. ಗಣೇಶ್ ಬೈರಾಟೆ ಇವರು ಕುವೈಟ್ನಿಂದ ಸಂದೇಶ ಕಳಿಸಿ ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ತೇರಿ ನಾಮ್ ಚಿತ್ರದ ತುಮ್ಸೆ ಮಿಲ್ನ ಚಂದದ ಗೀತೆಯನ್ನು ಕೇಳಿದಾಗ ನಮ್ಮ ಮನಸ್ಸಿಗೆ ಖುಷಿಯಾಯಿತು, ಇಂಥ ಅಪರೂಪದ ಹಾಡುಗಳನ್ನ ಪ್ರಸಾರ ಮಾಡುತ್ತಿದ್ದೀರಿ, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚನ್ನಪ್ಪ ಜೆ ಪಿ ನಗರದಿಂದ ಸಿಸ್ಟಮ್ಯಾಟಿಕ್ ನಿರೂಪಣೆ, ಬಹಳ ಧನ್ಯವಾದ ನಿಮ್ಮ ಮೆಚ್ಚುಗೆಯ ಮಾತಿಗೆ. ಹಾಗೆ ತುಂಬ ಚೆನ್ನಾಗಿರುವಂಥ ಹಾಡುಗಳನ್ನೇ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಶಿಕಾಂತ್ ಎಚ್ ಎಂ ಶಿವಮೊಗ್ಗದಿಂದ ಹಿಂದಿ ಮೆಲೋಡಿ ಸೂಪರ್ ಸಾಂಗ್ಸ್ ಅಂತ ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ ಇಂದರಗಿ ಕೊಪ್ಪಳದಿಂದ ಸಂದೇಶ ಕಳಿಸಿದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ವಿವಿಧ ಭಾರತಿಯಲ್ಲಿ ಪ್ರಸಾರವಾಗ್ತಾ ಇರುವಂಥ ಸುಮಧುರ ಹಿಂದಿ ಮೆಲೋಡಿ ಗೀತೆಗಳು ಮನಸ್ಸಿಗೆ ಅಪಾರ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ. ತಂಪಾದ ಸಮಯದಲ್ಲಿ ಇಂತಹ ಮಧುರ ಗೀತೆಗಳನ್ನ ಆಲಿಸುತ್ತಿದ್ದರೆ ಮನಸ್ಸು ಉಲ್ಲಾಸದಿಂದ ತುಂಬುತ್ತದೆ. ದಿನವಿಡೀ ದುಡಿದ ಆಯಾಸವು ಕ್ಷಣ ಮಾತ್ರದಲ್ಲಿ ದೂರವಾಗುವ ಅನುಭವ ಆಗುತ್ತದೆ. ಅತ್ಯುತ್ತಮ ಹಾಗೂ ಮನಸ್ಸಿಗೆ ಮುದ ನೀಡುವ ಹಾಡುಗಳನ್ನ ಆಯ್ಕೆ ಮಾಡಿ ಶ್ರೋತೃಗಳಿಗೆ ಸಂಗೀತದ ಸೊಬಗನ್ನು ಉಣಬಡಿಸುತ್ತಿರುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮವನ್ನು ಕೇಳ್ತಾ ಊಟ ಮಾಡ್ತಾ ಇದ್ದೀವಿ ಅಂತ ರಾಘವೇಂದ್ರ ಕುಂದಾಪುರದಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತೆ. ಈಗ ಇವತ್ತಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಕೊನೆಯ ಗೀತೆ ಮುಡಿ ಬರ್ತಾ ಇದೆ. ರೇಸ್ ಚಿತ್ರದಿಂದ ಅತೀಫ್ ಅಸ್ಲಂ ರವರ ಗಾಯನ, ಸಮೀರ್ ರವರ ರಚನೆ, ಪ್ರೀತಮ್ ಚಕ್ರಬೂರ್ತಿರವರ ಸಂಗೀತ.

ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಹಿಂದಿ ಮೆಲೋಡೀಸ್. ಪ್ರಸಾರವಾದಂತ ಹಿಂದಿ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 10 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗಿ ಪಾರ್ಮುಲನ್ ನಾಳೆಯಿಂದ 3 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದೇ 7ರಂದು ನಡೆಯಲಿರುವ 2ನೇ ಭಾರತ ಇಎಫ್ಟಿಎ ಸಮೃದ್ಧಿ ಶೃಂಗಸಭೆಯಲ್ಲಿ ಅವರು ಭಾಗವಹಿಸಲಿದ್ದಾರೆ. ಭಾರತ ಮತ್ತು ಕೆನಡಾ ನಡುವಿನ ಪ್ರಸ್ತಾವಿತ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ 5ನೇ ಸುತ್ತಿನ ಮಾತುಕತೆ ನಾಳೆ ಒಟ್ಟಾವಾದಲ್ಲಿ ಆರಂಭವಾಗಲಿದೆ. 5 ದಿನಗಳ ಮಾತುಕತೆ ಇದೇ 9ರವರೆಗೆ ನಡೆಯಲಿದ್ದು 2026ರ ಅಂತ್ಯದೊಳಗೆ ಒಪ್ಪಂದ ಪೂರ್ಣಗೊಳಿಸುವ ಗುರಿಯನ್ನು ಎರಡೂ ದೇಶಗಳು ಹೊಂದಿವೆ. ಸುಧಾರಣೆಗಳಿಂದ ಕೂಡಿದ ದೇಶದ ಹಣಕಾಸು ಕ್ಷೇತ್ರ ಆರ್ಥಿಕ ಅಭಿವೃದ್ಧಿಯ ಬಲವಾದ ಸ್ತಂಭವಾಗಿದೆ ಎಂದು ಪ್ರಧಾನಮಂತ್ರಿ ಅವರ ಪ್ರಧಾನ ಕಾರ್ಯದರ್ಶಿ ಶಕ್ತಿಕಾಂತ್ ದಾಸ್ ಕೌಟಿಲ್ಯ ಆರ್ಥಿಕ ಸಮಾವೇಶದಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಸೂಪರ್ ಕಂಪ್ಯೂಟರಿಂಗ್ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪರಿಸರ ವ್ಯವಸ್ಥೆ ರೂಪಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ರಾಷ್ಟೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿ ವಿನ್ಯಾಸ, ತಯಾರಿಕೆ, ತಂತ್ರಾಂಶ ಹಾಗೂ ವಿಶೇಷ ಅನ್ವಯಿಕೆಗಳಲ್ಲಿ ಸಾಮರ್ಥ್ಯ ಹೆಚ್ಚಿಸಲಾಗಿದೆ ಎಂದು ತಿಳಿಸಲಾಗಿದೆ. ಮಹಾರಾಷ್ಟದ ಹಿಂಗೋಲಿ ಜಿಲ್ಲೆಯಲ್ಲಿ ಇಂದು ಕೂಡ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪನದಲ್ಲಿ ಸುಮಾರು 2.5 ಪ್ರಮಾಣ ದಾಖಲಾಗಿದೆ. ಹಿಂಗೋಲಿ ಜಿಲ್ಲೆಯಲ್ಲಿ ಕಳೆದ 24 ತಾಸುಗಳಲ್ಲಿ 3 ಬಾರಿ ಭೂಕಂಪ ಸಂಭವಿಸಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮೈಸೂರು ದಸರಾ ಉತ್ಸವದ ಸ್ವಾಗತ ಸಮಿತಿಯೊಂದಿಗೆ ಇಂದು ಕೊಪ್ಪಳದ ಗವಿಮಠಕ್ಕೆ ತೆರಳಿ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಯಶಸ್ವಿಗೊಳಿಸುವಂತೆ ಆಹ್ವಾನ ಪತ್ರಿಕೆ ನೀಡಿದರು. ಬೆಳಗಾವಿಯ ಮರಾಠಾ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ವತಿಯಿಂದ ದಕ್ಷಿಣ ಭಾರತದ 3 ಸೇನಾಪಡೆಗಳ ಮಾಜಿ ಸೈನಿಕರ ಕಲ್ಯಾಣ ಕಾರ್ಯಕ್ರಮಗಳ ಬೃಹತ್ ಸಮಾವೇಶವನ್ನು ಇಂದು ಬೆಳಗಾವಿಯಲ್ಲಿರುವ ಮರಾಠಾ ಲಘು ಪದಾತಿದಳದ ಶಿವಾಜಿ ಮೈದಾನದಲ್ಲಿ ಆಯೋಜಿಸಲಾಗಿತ್ತು.

ನೀವು ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 10:03:28. ಪ್ರೇಮ ಗೀತೆಗಳನ್ನ ಕೇಳ್ತಾ ಪ್ರೇಮದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಸಾಗೋ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರೇಮ ನಿನಾದದಲ್ಲಿ ನಮ್ಮ ಮಾತು, ನಿಮ್ಮ ಸಂದೇಶ, ಎರಡು ಸಾಗೋದು ಪ್ರೇಮದ ಸುತ್ತ. ಯಾಕಂದ್ರೆ ಇದು ಪ್ರೀತಿಯ ಸಮಯ. ಈ ಪ್ರೀತಿಯ ಸಮಯದಲ್ಲಿ ನಿಮ್ಮ ಜೊತೆ ನಾನು, ನಿಮ್ಮ ಆರ್ಜೆ ಕುಸುಮ. ಇವತ್ತು ಪ್ರೇಮ ನಿನಾದದಲ್ಲಿ ವಿಷಯ ಕೊಡ್ತೀರಾ ಅಥವಾ ಟಾಸ್ಕ್ ಅಂತ ಸ್ನೇಹಿತರೊಬ್ರು ಸಂದೇಶವನ್ನ ಕಳಿಸಿ ಕೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ನಿಮ್ಗೆಲ್ಲ ಪ್ರೀತಿಯ ಟಾಸ್ಕ್ ಕೊಟ್ಟಿದ್ದೆ, ಸೊ ಇವತ್ತು ವಿಷಯ ಕೊಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದ್ರೆ, ಪ್ರೀತಿಸೋ ವ್ಯಕ್ತಿಗೆ ತನ್ನ ಪ್ರೇಮಿ ಅಥವಾ ಪ್ರೇಯಸಿ ಸಿಕ್ಕಿದ್ರೆ, ಅಂದ್ರೆ ಇವರ ಪ್ರೇಮವನ್ನ ಅವರು ಒಪ್ಪಿದ್ರೆ ಅಥವಾ ಪ್ರೇಮ ಮದುವೆಯಲ್ಲಿ ಸುಖಾಂತ್ಯವಾದರೆ ಆಗ ಪ್ರೇಮ ಸಫಲವಾಯಿತು ಅಂತ ಸಾಕಷ್ಟು ಜನರು ಭಾವಿಸ್ತಾರೆ. ಸೊ ನಿಮ್ಮ ಪ್ರಕಾರ ಪ್ರೇಮ ಸಫಲವಾಗೋದು ಅಂದರೆ ಏನು? ಇವತ್ತಿನ ಪ್ರೇಮ ನಿನಾದದ ವಿಷಯ ಮತ್ತೊಮ್ಮೆ ತಿಳಿಸೋದಾದರೆ, ಪ್ರೀತಿಸೋ ವ್ಯಕ್ತಿಗೆ ತನ್ನ ಪ್ರೇಮಿ ಅಥವಾ ಪ್ರೇಯಸಿ ಸಿಕ್ಕಿದ್ರೆ, ಅಂದರೆ ಇವರ ಪ್ರೇಮವನ್ನು ಅವರು ಒಪ್ಪಿದ್ರೆ ಆಗ ಪ್ರೇಮ ಸಕ್ಸಸ್ ಆಯಿತು ಅಂತ ಸಾಕಷ್ಟು ಜನರು ಅಂದ್ಕೊಳ್ತಾರೆ. ಅಥವಾ ಪ್ರೇಮ ಮದುವೆಯಲ್ಲಿ ಸುಖಾಂತ್ಯವಾದರೆ ಆಗ ಪ್ರೇಮ ಸಫಲವಾಯಿತು ಅಂತಲೂ ಕೂಡ ಅಂದ್ಕೊಳ್ತಾರೆ. ಸೊ ನಿಮ್ಮ ಪ್ರಕಾರ ಪ್ರೇಮ ಸಫಲವಾಗುವುದು ಅಂದರೆ ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂದೇಶಗಳ ಮೂಲಕ ನಮಗೆ ನೀವು ತಿಳಿಸ್ತೀರಾ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ ಸ್ನೇಹಿತರೆ, 9483091029. 9483091029 ಈ ಸಂಖ್ಯೆಗೆ ನಿಮ್ಮ ಮಾತುಗಳು ಬರಲಿ. ಈಗ ಅಂಡಮಾನ್ ಚಿತ್ರದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾರಿ ಇದು ಪ್ರೇಮ ನಿನಾದ.

ಪ್ರೇಮದ ನಾದದ ಗೀತೆಯನ್ನು ಕೇಳಿದ್ರಿ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ವಿಜಯ್ ಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಹೇಳ್ತಾ ಇದ್ದಾರೆ, ಗಂಡು ಹೆಣ್ಣಿನ ತಂದೆ ತಾಯಿ ಒಪ್ಪಿಗೆ ಕೊಟ್ಟು ಮದುವೆ ಮಾಡಿಸಿದರೆ ಅದು ಅಂದರೆ ಪ್ರೇಮ ಸಫಲವಾದಂತೆ, ಇದು ನಮ್ಮ ಅನಿಸಿಕೆ ಅಂತ. ಹಾಗೆ ಗೀತಾ ಶ್ರೀನಿವಾಸ್ ಜೆ ಪಿ ನಗರ್ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ, ಸುಖ ನೆಮ್ಮದಿ ಸಂತೋಷದಿಂದ ಬಾಳುವುದರಿಂದ ಪ್ರೇಮ ಸಫಲವಾಯಿತು ಅಂತ ಹೇಳಬಹುದು ಅಂತ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಹಾಗೆ ಗೀತೆಯನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸ್ನೇಹಿತರು. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಇನ್ನು ವಿಷಯ, ಇವತ್ತಿನ ಪ್ರೇಮ ನಿನಾದದ ವಿಷಯವನ್ನು ಮತ್ತೊಮ್ಮೆ ತಿಳಿಸೋದಾದರೆ, ಪ್ರೀತಿಸೋ ವ್ಯಕ್ತಿಗೆ ತನ್ನ ಪ್ರೇಮಿ ಅಥವಾ ಪ್ರೇಯಸಿ ಸಿಕ್ಕಿದ್ರೆ ಅಂದರೆ ಇವರ ಪ್ರೇಮವನ್ನು ಅವರು ಒಪ್ಪಿಕೊಂಡ್ರೆ ಆಗ ಪ್ರೇಮ ಸಫಲವಾಯಿತು ಅಂತ ಅಂದ್ಕೊಳ್ತಾರೆ. ಅಥವಾ ಪ್ರೇಮ ಮದುವೆಯಲ್ಲಿ ಸುಖಾಂತ್ಯವಾದರೆ ಆಗಲೂ ಸಹ ಪ್ರೇಮ ಸಫಲವಾಯಿತು ಅಂತ ಸಾಕಷ್ಟು ಜನರು ಭಾವಿಸ್ತಾರೆ. ಸೊ ನಿಮ್ಮ ಪ್ರಕಾರ ಪ್ರೇಮ ಸಫಲವಾಗೋದು ಅಂದರೆ

ಏನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಂದೇಶವನ್ನು ಕಳಿಸೋದ್ರ ಮೂಲಕ ನಮ್ಮ ಜೊತೆಗೆ ಹಂಚ್ಕೋಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಹೀಗಿದೆ: 9483091029. ಈಗ ಎಂದೆಂದಿಗೂ ಸಿನಿಮಾದ ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ಮೇಡಮ್, ನನ್ನ ಪ್ರಕಾರ ಪ್ರತಿಯೊಬ್ಬರ ಬಾಳಿನಲ್ಲಿ ಪ್ರೇಮ ಸಫಲವಾಗುವುದು ತುಂಬ ಕಷ್ಟ. ಜೊತೆ ಜೊತೆಯಲ್ಲಿ ಸಿನಿಮಾದಲ್ಲಿ ಬರುವ ಸಮೀಕ್ಷೆಯ ಪ್ರಕಾರ 100ರಲ್ಲಿ ಕೇವಲ 7-8 ಪ್ರೇಮಗಳು ಮಾತ್ರ ಸಫಲವಾಗುತ್ತವೆ ಅಂತೆ. ಪ್ರೇಮಿಗಳು ಮದುವೆಯಾಗಿ ಗಂಡ ಹೆಂಡತಿಯಾದ ಮೇಲೆ ಕೆಲ ವರ್ಷಗಳ ನಂತರ ಇಬ್ಬರಲ್ಲಿ ವೈಮನಸ್ಸು ಮೂಡುವುದು ಕಾಮನ್ ಆಗಿರುತ್ತೆ ಇಂದಿನ ಸಮೀಕ್ಷೆಯ ಪ್ರಕಾರ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉಮೇಶ್ ಸಿರಿಗಿರಿಯರವರು. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನಿ ಇವರು ಒಂದು ಹನಿ ಗಮನವನ್ನು ಕಳಿಸಿದ್ದಾರೆ. ಪ್ರೇಮದ ಮೌನ ದಾರಿಯಲ್ಲಿ ಅರಿತು ಬೆರೆತು ನಡೆದಾಗ ಕಾಣುತ್ತೇವೆ ಪ್ರೇಮದ ಸಫಲತೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳಿದ್ದಾರೆ. ನಮಸ್ಕಾರ ಮೇಡಮ್, ತಾವು ಪ್ರೀತಿಸುವವರು ಪರಸ್ಪರರನ್ನು ಗೌರವಿಸುವುದರ ಜೊತೆಗೆ ಏನೇ ಕಾರಣಗಳಿಗೆ ಸಾಫಲ್ಯ ಸಾಧಿಸದಿದ್ದಾಗಲೂ ಸಹ ಒಬ್ಬರ ನೆನಪಿನಲ್ಲಿ ಮತ್ತೊಬ್ಬರಿದ್ದು ತಮ್ಮ ತಮ್ಮ ವೈಯಕ್ತಿಕ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಪರಸ್ಪರ ಹಿತ ಕಾಯ್ದುಕೊಂಡರೂ ಸಹ ಪ್ರೀತಿ ಸಾಫಲ್ಯ ಪಡೆದಂತೆ. ಪ್ರೀತಿ ಮದುವೆಯಲ್ಲಿ ಅಂತ್ಯವಾಗಬೇಕೆಂದೇನಿಲ್ಲ ಅಂತ ಮಂಜುರಾಣಿ ಹಾಗೂ ಅಮೃತವರ್ಷಿಣಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳಿವೆ, ನೀವು ಕೂಡ ತಿಳಿಸಬಹುದು. ಪ್ರೀತಿಸೋ ವ್ಯಕ್ತಿಗೆ ತನ್ನ ಪ್ರೇಮಿ ಅಥವಾ ಪ್ರೇಯಸಿ ಸಿಕ್ಕಿದ್ರೆ, ಅಂದರೆ ಅವರು ಇವರ ಪ್ರೀತಿಯನ್ನು ಒಪ್ಕೊಂಡ್ರೆ, ಅಥವಾ ಪ್ರೇಮ ಮದುವೆಯಲ್ಲಿ ಸುಖಾಂತ್ಯವಾದರೆ ಆಗ ಪ್ರೇಮ ಸಫಲವಾಯಿತು ಅಂತ ಸಾಕಷ್ಟು ಜನರು ಭಾವಿಸ್ತಾರೆ. ಪ್ರೇಮದ ಸಫಲತೆ ಅಂದರೆ ಇದೇನಾ ನಿಮ್ಮ ಪ್ರಕಾರ? ಪ್ರೇಮ ಸಫಲವಾಗೋದು ಅಂದರೆ ಏನು ಅಂತ ನಮಗೆ ಸಂದೇಶ ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483091209. ಈಗ ಹಾಲುಂಡ ತವರು ಚಿತ್ರದ ಒಂದು ಯುಗಳ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಪ್ರೇಮ ಗೀತೆಗಳನ್ನ ಕೇಳ್ತಾ ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ದೀನಿ, ವಿಭಿನ್ನವಾದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ನಮಸ್ತೆ ಮೇಡಮ್, ಪ್ರೇಮ ನಿನಾದದ ವಿಷಯ ತುಂಬ ಚೆನ್ನಾಗಿದೆ. ಅದರ ಕುರಿತು ಹೇಳೋದಾದ್ರೆ, ಪ್ರೀತಿ ಫಲಿಸಿದ ನಂತರ ಮದುವೆಯಲ್ಲಿ ಸುಖಾಂತ್ಯ ಹೊಂದಿದರೆ ಅದು ಒಂದು ಮಾದರಿ ಮದುವೆ ಅನ್ನಿಸಿಕೊಳ್ಳುತ್ತದೆ. ಅಲ್ಲಿ ಪ್ರೀತಿಗೆ ಬೆಲೆ ಇದೆ. ಅದು ಬಿಟ್ಟು ಪ್ರೀತಿ ಮಾಡಿ ಮಧ್ಯದಲ್ಲಿಯೇ ಮುರಿದು ಬಿದ್ದರೆ ಅದು ಶಾಶ್ವತ ಸಂಬಂಧ ಅಲ್ಲ ಅನ್ನಿಸುತ್ತದೆ ಅಂತ ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಪ್ರೇಮದಿಂದಲೇ ಪರಿಚಯವಾದ ಮಧುರವಾದ ಭಾವನೆಯನ್ನು ನಂಬಿ, ಮಧುರವಾದ ಭಾವನೆಯನ್ನು ತುಂಬಿ ಎದೆಗೆ ಲತೆಯಂತೆ ನೀ ನನಗೆ ತಾರೆಯಾಗಿ ಬಿಟ್ಟೆ ನೀ ನನಗೆ ಅಂತ. ವಿಷಯದ ಕುರಿತಾಗಿ ನಿಮ್ಮ ಸಾಲುಗಳು ಇಲ್ಲ, ಮುಂದಿನ ಸಂದೇಶದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿ ಪ್ರೇಮಲತಾ ಅವರೇ. ಕಾರ್ಯಕ್ರಮದಲ್ಲಿ ಒಳ್ಳೆ ಟಾಪಿಕ್ಕು, ಮಧುರವಾದ ಹಾಡುಗಳು ಖುಷಿ ನೀಡ್ತಾ ಇದ್ದಾವೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗಂಡು ಹೆಣ್ಣಿನ ಮನೆಯವರು ಒಪ್ಪಿ ಮದುವೆ ಮಾಡಿದರೆ ಒಳ್ಳೆಯದು ಅಂತ ವಿಷಯದ ಕುರಿತಾಗಿ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ, ಹೊಸದುರ್ಗದಿಂದ. ಮದುವೆಯಲ್ಲಿ ಪ್ರೇಮ ಸಂಪೂರ್ಣವಾಗುವುದು ಅಂಡಮಾನ್ ಹಾಡು ಮಧುರವಾಗಿತ್ತು. ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ ಇಂದರಗಿ ಕೊಪ್ಪಳದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಣ್ಣಿನಿಂದ ಆರಂಭವಾಗಿ ಮನಸ್ಸಿನ ನಂಬಿಕೆಯಿಂದ ಒಂದಾಗುವ ಪ್ರೀತಿ ಮದುವೆಯ ನಂತರದ ಅಡೆತಡೆಗಳಿಂದ ದ್ವೇಷಕ್ಕೆ ತಿರುಗಬಹುದು, ಆದರೆ ಸತ್ಯವನ್ನು ಅರಿತಾಗ ಮತ್ತೆ ಭಾವನೆಗಳಿಂದ ಒಂದಾಗುತ್ತಾರೆ. ಪ್ರೀತಿಯಲ್ಲಿ ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಎ ಹರಿಹರನ್ ವಿಜ್ಞಾನ ನಗರದಿಂದ. ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೊಮ್ಮಕ್ಕಳಿದ್ರೂ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ ಎಂದರೆ ನಿಜವಾಗಿ ಅಷ್ಟು ವರ್ಷ ಅವರ ನಡುವೆ ಯಾವ ಭಿನ್ನಾಭಿಪ್ರಾಯ ಇಲ್ಲದೆ ಸಂತೋಷವಾಗಿದ್ದಾರೆ ಎಂದರೆ ಅದು ನಿಜವಾದ ಪ್ರೀತಿ, ಪ್ರೇಮ ಯಶಸ್ವಿಯಾಗಿದೆ ಎನ್ನಬಹುದು. ಇದು ನನ್ನ ಅನಿಸಿಕೆ, ನಾನು ಕಂಡದ್ದು ಕೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಡಾಕ್ಟರ್ ರಘುರಾಮ್ ಹೊರಮಾವು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮ ಸಫಲ ಆಗಲು ಎರಿಕ್ ಫ್ರಾಮ್ ಹೀಗೆ ಹೇಳುತ್ತಾನೆ, ಸೃಜನಶೀಲವಾದ ಪ್ರೇಮ ಆಸ್ತಿ ಅವಸ್ಥೆ ಹೊಣೆಗಾರಿಕೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಿರಬೇಕು ಎಂದಿದ್ದಾನೆ. ಎಲ್ಲ ರೀತಿ ಯೋಚಿಸಿದರೆ ಪ್ರೇಮ ಸಫಲವಾಗುತ್ತೆ, ತೀರಾ ಲಘುವಾದರೆ ಪ್ರೇಮ ಸಫಲವಾಗದು ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಲವ್ ಮಾಕ್ಟೇಲ್ ಸಿನಿಮಾದ ಈ ಪ್ರೀತಿಯ ಹಾಡಿನ ನಂತರ

102.9 FM ಟ್ಯೂನ್ ಮಾಡಿದ್ದೀರಾ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾವಿದ್ದೀವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 10:31. ನೋಡಿ, ಈಗಾಗಲೇ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ 31 ನಿಮಿಷಗಳು ಕಳೆದು ಹೋಯಿತು. ಪ್ರೀತಿಯ ಸಮಯ ಬೇಗ ಕಳೆದು ಹೋಗುತ್ತೆ ಅಲ್ವಾ? ಈಗ ಸ್ನೇಹಿತರ ಸಂದೇಶಗಳನ್ನ ನೋಡೋಣ. ನಮಸ್ತೆ, ಕುಮಾರಸ್ವಾಮಿ ಮೈಸೂರಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದೀರಾ ಮೇಡಮ್. ಪ್ರೇಮ ಸಫಲವಾಗಬೇಕು ಅಂತ ಅಂದಾಗ ಒಬ್ಬರು, ಅಂದರೆ ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ತಮ್ಮ ಪ್ರೀತಿಯನ್ನು, ಭಾವನಾತ್ಮಕವಾದಂಥ ಪ್ರೀತಿಯನ್ನು ಉಳಿಸಬೇಕು ಅಂತ ಅಂದರೆ ಇಬ್ಬರು ಕೂಡ ತಂದೆ ತಾಯಿ ಮತ್ತು ಇಬ್ಬರು ಅವರ ಮನೆಯವರೆಲ್ಲರ ಜೊತೆಗೆ ಅವರ ಸಮ್ಮುಖದಲ್ಲಿ ಅದನ್ನು ಮಂಡಿಸಿ ಒಂದು ವಿವಾಹವನ್ನು ಆದಾಗ ಅವರ ಪ್ರೇಮ ಸಫಲವಾಗುತ್ತೆ. ಅಂದರೆ ಎರಡೂ ಮನೆಯವರು ಒಪ್ಪಿಗೆಯನ್ನು ಪಡೆದು ವಿವಾಹ ಆದರೆ ಪ್ರೇಮ ಸಫಲವಾಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಎಂಡಿ ಕೃಷ್ಣ ಶ್ರೀರಾಮಪುರದಿಂದ, ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ಪ್ರಕಾರ ಪ್ರೇಮ ಮದುವೆಯಿಂದ ಪ್ರಾರಂಭವಾಗಿ ಜೀವನ ಪೂರ್ತಿ ಸಂಗಾತಿಯಾಗಿ ಪ್ರಯಾಣದಲ್ಲಿ ಜೊತೆಯಾಗಿರುವುದೇ ನಿಜವಾದ ಪ್ರೇಮ.

ಹಾಗೆ ಪ್ರೀತಿ ಸಂಬಂಧಗಳು ಹಾಳಾಗೋದೇ. ಓಕೆ, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವುದಕ್ಕಿಂತ ಓಕೆ ವಿಭಿನ್ನವಾದ ಅಭಿಪ್ರಾಯ ನಿಮ್ಮದು ಯಾರಿದು? ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈಂದರ್ಗಿಯ ಈರಣ್ಣ ಜೇವೂರ ಹಾಗೂ ರಾಮಚಂದ್ರ ಇವರ ಸಂದೇಶ. ಆದರೆ ನಮ್ಮ ವಿಷಯದ ಕುರಿತಾಗಿ ನಿಮ್ಮ ಸಂದೇಶ ಇಲ್ಲ. ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಪ್ರತೀಕ್ಷಾ ಕಾರ್ಯಕ್ರಮದ ಗೀತೆಗಳನ್ನು ಮೆಚ್ಚಿ ಸಂದೇಶ ಕಳಿಸಿದ್ದಾರೆ. ಹಾಗೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಿದು ನಂಬರ್ ಅನ್ವಿ 5231 ಚಾಮರಾಜನಗರ ಜಿಲ್ಲೆ ಮಲೆ ಮಹದೇಶ್ವರ ಬೆಟ್ಟದಿಂದ ಸುಪ್ರೀತಾ. ಸ್ನೇಹಿತರೆ, ಇದು ರಿಕ್ವೆಸ್ಟ್ ಶೋ ಅಲ್ಲ, ಹಾಗಾಗಿ ಈಗ ಪ್ರಸಾರವಾಗ್ತಾ ಇರುವಂತಹ ಪ್ರೇಮ ಗೀತೆಗಳನ್ನೇ ಕೇಳಿ ಎಂಜಾಯ್ ಮಾಡಿ, ಬೇಸರ ಮಾಡ್ಕೋಬೇಡಿ. ಓಕೆನಾ? ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಪ್ರೇಮ ಸಫಲವಾಗೋದು ಅಂದ್ರೆ ಏನು? ಎಲ್ಲರೂ ಏನಂದ್ಕೊಳ್ತಾರೆ, ಪ್ರೀತಿಸೋ ವ್ಯಕ್ತಿಗೆ ತನ್ನ ಪ್ರೇಮಿ ಅಥವಾ ಪ್ರೇಯಸಿ ಸಿಕ್ಕಿದ್ರೆ, ಅಂದ್ರೆ ಅವರು ಇವರ ಪ್ರೇಮವನ್ನ ಒಪ್ಕೊಂಡ್ರೆ ಪ್ರೇಮ ಸಕ್ಸಸ್ ಆಯ್ತು ಅಂತ. ಇನ್ನು ಕೆಲವರು ಅವರಿಬ್ಬರ ಪ್ರೇಮಕ್ಕೆ ಮನೆಯವರ ಅನುಮತಿ ಸಿಕ್ಕಿ ಮದುವೆ ಆಯ್ತು ಅಂದ್ರೆ, ಸೊ ಮದುವೆಯಲ್ಲಿ ಸುಖಾಂತ್ಯವಾದ್ರೆ ಆಗ್ಲೂ ಸಹ ಪ್ರೇಮ ಸಫಲವಾಯ್ತು ಅಂತಾನೆ ಸಾಕಷ್ಟು ಜನರು ಅಂದ್ಕೊಳ್ತಾರೆ. ಪ್ರೇಮದ ಸಫಲತೆ ಅಂದ್ರೆ ಇದೇನಾ? ನಿಮ್ಮ ಪ್ರಕಾರ ಪ್ರೇಮ ಸಫಲವಾಗೋದು ಅಂದ್ರೆ ಏನು ಅಂತ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9483010129 4830910029. ಈಗ ಮುದ್ದಿನ ಮಾವ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಪ್ರೇಮ ನಿನಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರೀತಿಸಿದ ವ್ಯಕ್ತಿಗೆ ತನ್ನ ಪ್ರೇಯಸಿ ಅಥವಾ ಪ್ರಿಯತಮ ಸಿಕ್ಕಾಗ ಮಾತ್ರ ಪ್ರೇಮ ಸಫಲವಾಗುತ್ತದೆ ಎನ್ನುವುದು ನಿಜ. ಆದರೆ ನಿಜವಾದ ಪ್ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಗೌರವಿಸುವುದು ಮತ್ತು ಜೀವನದ ಪ್ರತಿಯೊಂದು ಹಂತದಲ್ಲೂ ಜೊತೆಯಾಗಿ ನಿಲ್ಲುವುದು ಕೂಡ ಅಷ್ಟೇ ಮುಖ್ಯ. ಇಂತಹ ಸುಂದರ ಪ್ರೇಮದ ಭಾವನೆಗಳನ್ನು ಮನಮುಟ್ಟುವಂತೆ ತಲುಪಿಸುವ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಾಗರಾಜ್ ಕೊಡೆಕಲ್ ಗಂಗಾವತಿಯಿಂದ. ಪ್ರೇಮ ಸಫಲವಾಗುವುದು ಪ್ರೇಮಿಗಳ ವರ್ತನೆಯನ್ನು ಅವಲಂಬಿಸಿದೆ ಎಂದರೆ ತಪ್ಪಾಗಲಾರದು ಎಂದು ನನ್ನ ಅನಿಸಿಕೆ ಅಂತ ಇದ್ದಾರೆ. ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಲಕ್ಷ್ಮೀ ವೆಂಕಟೇಶ್ ಕುಟುಂಬದವರು APMC ಸಾಗರದಿಂದ. ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾ ಇದ್ದಾರೆ. ನಂಬರ್ ನೀವು 24271 ಹೆಸರನ್ನು ತಿಳಿಸಿಲ್ಲ ಇವರು. ನನ್ನ ಅನಿಸಿಕೆಯನ್ನು ಇನ್ನು ಕೆಲವೇ ಸಮಯದಲ್ಲಿ ತಿಳಿಸ್ತೀನಿ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಪ್ರೇಮ ಸಫಲವಾಗೋದು ಅಂದರೆ ನಿಮ್ಮ ಪ್ರಕಾರ ಏನು ಅಂತ. ಪ್ರೀತಿಸುವಂಥ ವ್ಯಕ್ತಿಗೆ ತನ್ನ ಪ್ರೇಮಿ ಅಥವಾ ತನ್ನ ಪ್ರೇಯಸಿ ಸಿಕ್ಕಿಬಿಟ್ರೆ, ಅಂದರೆ ಅವರು ಇವರ ಪ್ರೇಮವನ್ನು ಒಪ್ಕೊಂಡ್ಬಿಟ್ರೆ ಆಗ ಪ್ರೇಮ ಸಫಲವಾಯಿತು ಅಂತನ, ಅಥವಾ ಅವರ ಪ್ರೇಮ ಮದುವೆಯಲ್ಲಿ ಸುಖಾಂತ್ಯವಾದರೆ ಆಗ ಪ್ರೇಮ ಸಫಲವಾಯಿತು ಅಂತನ, ಅಥವಾ ಬೇರೆ ಇನ್ನೇನಾದರೂ ಡೆಫಿನೇಷನ್ ಇದೆಯಾ ನಿಮ್ಮ ಪ್ರಕಾರ ಅಂತ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489091029483091029. ಈಗ ಅಮೃತ ವರ್ಷಿಣಿ ಚಿತ್ರದ ಒಂದು ಇಂಪಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಪ್ರೇಮ ನಿನಾದ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ನೇಹಿತರ ಸಂದೇಶಗಳನ್ನ ನೋಡೋಣ. ನಮಸ್ತೆ ಮೇಡಮ್, ಎಲ್ಲರ ಅನಿಸಿಕೆಯನ್ನ ಕೇಳುತ್ತಾ ನನ್ನ ಅನಿಸಿಕೆಯನ್ನು ತಿಳಿಸುವುದನ್ನೇ ಮರೆತೆ, ತಡವಾಗಿ ಕಳಿಸುತ್ತಿದ್ದೇನೆ. ಏನೇ ಹೇಳಿ, ಎರಡು ಮನೆಯವರು ಒಪ್ಪಿ ಮದುವೆ ಮಾಡಿದ್ರೆ ಕೊನೆಯ ತನಕ ಸುಖವಾಗಿ ಜೀವನದ ಬಂಡಿ ಓಡಿಸಬಹುದು ಅಲ್ವಾ ಅಂತ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಕೇಳ್ತಾ ಇದ್ದಾರೆ. ಚಂದ್ರು ಶಿರವಂತೆ ಸಾಗರದಿಂದ, ಹುಡುಗನ ಮನಸ್ಸಲ್ಲಿ ಹುಡುಗಿ, ಹುಡುಗಿ ಮನಸ್ಸಲ್ಲಿ ಹುಡುಗ, ಏನಿದೆ ಅಂತ ತಿಳ್ಕೊಂಡು ಬಾಳೋದು ಸುಖ ಅಂತ ಇದ್ದಾರೆ. ಪ್ರೇಮ ಸಫಲವಾಗುವುದು ಒಬ್ಬರನ್ನೊಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು, ಅಲ್ಲದೆ ಒಬ್ಬರ ಸುಖಕ್ಕಾಗಿ ಒಬ್ಬರು ಒಳ್ಳೆಯದನ್ನೇ ಬಯಸುವುದು ಅಂತ ರಾಜೀವ್ ಸನದಿ ಗೋಕಾಕ್ ಫಾಲ್ಸ್ ಬೆಳಗಾವಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಕಲ್ಯಾಣ್ರವರ ಅದ್ಭುತ ಪ್ರೇಮ ಗೀತೆ, ಧನ್ಯವಾದ ಮೇಡಮ್ ಅಂತ ರಘುರಾಮ್ ಹೊರಮಾವು ಅಗರದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ನಾನು ನನ್ನ ಹೆಂಡತಿರು ಚಿತ್ರದ ಈ ಸುಂದರ ಹಾಡಿನ ನಂತರ

ಪ್ರೇಮ ಸಫಲ ಆಗೋದು ಅಂದರೆ ಅವರಿಗೆ ತಿಳಿಯದೆ ಅವರಿಬ್ಬರಲ್ಲಿ ಒಂದೇ ಪ್ರೇಮ ಹುಟ್ಟೋದು ಸಫಲತೆ, ಎಲ್ಲವೂ ತಿಳಿದು ಆಗೋದ್ರಲ್ಲಿ ಸಫಲತೆ ಇಲ್ಲ ಅಂತ ಕಿರಣ್ ಬಿ ಮೈಸೂರು ವಿದ್ಯಾನಗರದಿಂದ ಹೇಳ್ತಾ ಇದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್

ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಸಂದೇಶ ಕಳಿಸಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮದುವೆಯಾಗಿ ಜೀವನದುದ್ದಕ್ಕೂ ಪ್ರಾಮಾಣಿಕವಾಗಿ ನಡೆದುಕೊಂಡರೆ ಮಾತ್ರ ಪ್ರೇಮ ಸಫಲ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಮೃತ ವರ್ಷಿಣಿ ಸಿನಿಮಾ ಕೆಲವು ದಿನಗಳ ಹಿಂದಷ್ಟೇ ನೋಡಿದ್ದೆ. ತುಂತುರು ಹಾಡು ಹಾಕಿ ಮತ್ತೆ ನೆನಪಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ನಿಂಗ್ ವಿತ್ 1875 ಇವರ ಸಂದೇಶ ಬಂದಿದೆ. ಈಗ ಮತ್ತೊಂದು ಪ್ರೀತಿಯ ಗೀತೆ ಮೂಡಿ ಬರ್ತಾ ಇದೆ ಸೂರಪ್ಪ ಚಿತ್ರದಿಂದ.

0: ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯದ ಕುರಿತಾಗಿ ನನ್ನ ಮಾತುಗಳನ್ನ ತಿಳಿಸೋದಾದ್ರೆ, ಪ್ರೇಮ ಮದುವೆಯಲ್ಲಿ ಅಂತ್ಯವಾದ್ರೆ ಅದು ಪ್ರೇಮದ ಅಂತ್ಯ ಆಗೋದಿಲ್ಲ, ಅದು ಜಸ್ಟ್ ಒಂದು ಹಂತ ಆಗಿರುತ್ತೆ ಅಷ್ಟೇ. ಪ್ರೇಮದ ಆರಂಭದ ಹಂತ ಅಂತಾನೂ ಹೇಳಬಹುದು. ಯಾಕಂದ್ರೆ ಪ್ರೇಮ ನಿಜ ಅರ್ಥದಲ್ಲಿ ಆರಂಭವಾಗೋದು ಮದುವೆಯ ನಂತರ. ಅವನು ಇವಳನ್ನ, ಇವಳು ಅವನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ, ಇಬ್ರು ಎಷ್ಟು ಹೊಂದ್ಕೊಂಡು ಹೋಗ್ತಾರೆ ಅನ್ನೋದೆಲ್ಲ ಗೊತ್ತಾಗೋದೆ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ. ಅಲ್ಲಿವರೆಗೂ ಅವರಿಬ್ರು ಬರೀ ಪ್ರೇಮಿಗಳಾಗಿರ್ತಾರೆ, ಆದರೆ ಮದುವೆ ಆದಮೇಲೆ ಸಂಗಾತಿಗಳಾಗ್ತಾರೆ. ಮದುವೆಯ ಮೂಲಕ ಶುಭಾರಂಭವಾದ ಅವರ ಸಂಬಂಧ ವರ್ಷಗಳ ನಂತರವೂ ಅವರು ಪರಸ್ಪರ ತೋರಿಸುವಂಥ ಕಾಳಜಿ, ಒಬ್ರಿಗೊಬ್ರು ಕೊಡೋ ಗೌರವ ಅವರ ಕಮಿಟ್ಮೆಂಟನ್ನು ತೋರಿಸುತ್ತೆ. ಹಾಗಾಗಿ ಪ್ರೇಮಿ ಸಿಕ್ಕಿದ್ರೆ ಪ್ರೇಮ ಸಫಲವಾಯಿತು ಅಂತಲ್ಲ, ಅಥವಾ ಪ್ರೇಮಿಯ ಜೊತೆಗೆ ಮದುವೆ ಆಯಿತು ಅಂದರೆ ಪ್ರೇಮ ಸಕ್ಸಸ್ ಆಯಿತು ಅಂತ ಅಲ್ಲ. ಬಿಕಾಸ್ ಪ್ರೇಮ ಟೈಮ್ ಲೈನ್ನ ಜೊತೆಗೆ ಸಾಗೋದಲ್ಲ, ಪ್ರೇಮ ಲೈಫ್ ಲೈನ್ ಆಗಿ ಲೈಫ್ ಟೈಮ್ ಜೊತೆಯಾಗಿ ಸಾಗೋದು. ಅಂದರೆ ತನ್ನ ಪ್ರೇಮಿಯೇ ತನ್ನ ಕೈ ಹಿಡಿದು ಬಾಳ ಸಂಗಾತಿಯಾಗಿ ಬಂದು ಹಿರಿಯರ ಆಶೀರ್ವಾದದ ಜೊತೆಗೆ ದಾಂಪತ್ಯ ಜೀವನವನ್ನು ಆರಂಭಿಸಿ ದಶಕಗಳ ಕಾಲ ನನಗೆ ನೀನು ನಿನಗೆ ನಾನು ಅನ್ನೋ ಬದ್ಧತೆಯ ಜೊತೆಗೆ ಬದುಕನ್ನು ಸವಿಸಿದಾಗ ಒಂದು ಸಂತೃಪ್ತ ಭಾವ ಮೂಡುತ್ತೆ. ಆ ಸಂತೃಪ್ತ ಭಾವವೇ ಪ್ರೇಮ ಸಫಲವಾಯಿತು ಅನ್ನೋ ಸಂತೋಷದ ಸಂಕೇತ ಆಗಿರುತ್ತೆ. ಇದಾಗಿತ್ತು ಕಾರ್ಯಕ್ರಮದ ವಿಷಯದ ಕುರಿತಾಗಿ ನನ್ನ ಮಾತುಗಳು. ಹಾಗೆ ಇದಾಗಿತ್ತು ಇವತ್ತಿನ ಪ್ರೇಮ ನಿನಾದ. ಕಾರ್ಯಕ್ರಮದ ವಿಷಯ ಹಾಗೂ ಪ್ರೇಮ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತಹ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸಮಯ ಆಗಿದೆ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಭಿವೃದ್ಧಿ ಹೊಂದಿದ ಭಾರತದಲ್ಲಿ ನಾಗರಿಕರ ನಡುವೆ ವಿಶ್ವಾಸಾರ್ಹತೆ, ಕುಟುಂಬದಲ್ಲಿ ಮೌಲ್ಯ, ಯುವಜನತೆಯಲ್ಲಿ ಚಾರಿತ್ರ್ಯ ಹಾಗೂ ಸಮಾಜದಲ್ಲಿ ಅನುಕಂಪ ಆದ್ಯ ಭಾಗವಾಗಿರಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಆಶಯ ವ್ಯಕ್ತಪಡಿಸಿದ್ದಾರೆ. ಅವರು ನವದೆಹಲಿಯಲ್ಲಿ ಇಂದು ಭಗವಾನ್ ಮಹಾವೀರ ಸ್ಮಾರಕ ಸಮಿತಿ ವ್ಯವಸ್ಥೆ ಮಾಡಿದ್ದ ಮಹಾಪರ್ವ ಕ್ಷಮಾಪಣಾ ಸಮಾರಂಭದಲ್ಲಿ ಮಾತನಾಡಿದರು. ಉದಯೋನ್ಮುಖ ಮತ್ತು ಮಧ್ಯಶಕ್ತ ದೇಶಗಳಿಗೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಸ್ಥಿತಿಸ್ಥಾಪಕ ಪೂರೈಕೆ ಸರಪಳಿ ಹಾಗೂ ಸಂಪರ್ಕ ಪ್ರಮುಖ ಕಾರ್ಯಸೂಚಿಗಳಾಗಿವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು 62ನೇ ಮ್ಯೂನಿಕ್ ಭದ್ರತಾ ಅಧಿವೇಶನದಲ್ಲಿ ಈ ವಿಷಯ ತಿಳಿಸಿದರು. ಭಾರತೀಯ ವಾಯುಪಡೆ ದೇಶದ ವಿವಿಧ ಸ್ಥಳಗಳಲ್ಲಿ ಇಂದು ಸೇಖಾನ್ ಮ್ಯಾರಥಾನ್ ಓಟ ಆಯೋಜಿಸಿತ್ತು. ದೆಹಲಿ, ಮುಂಬೈ, ಚಂಡೀಗಢ, ಗ್ವಾಲಿಯರ್, ಬೆಂಗಳೂರು, ಗುವಾಹಟಿ, ಜೋಧ್ಪುರ್ ನಗರಗಳಲ್ಲಿ ಮ್ಯಾರಥಾನ್ ಓಟ ಏರ್ಪಡಿಸಲಾಗಿತ್ತು. ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಗುಜರಾತ್ನಲ್ಲಿ ನಾಳೆ 2 ದಿನಗಳ ಚಿಂತನ ಶಿಬಿರ ಏರ್ಪಡಿಸಿದೆ. ದೇಶದ ಹೆದ್ದಾರಿ ಮೂಲಸೌಕರ್ಯ ಹಾಗೂ ಅಭಿವೃದ್ದಿಗೆ ಸಂಬಂಧಿಸಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಅನುಷ್ಠಾನ ಸಂಸ್ಥೆಗಳ ಹಿರಿಯ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರಕ್ಕೆ ಇಂದು ತೆರೆಬಿದ್ದಿದೆ. ಇದೇ 6ರಂದು ಮತದಾನ ನಡೆಯಲಿದ್ದು 9ರಂದು ಮತ ಎಣಿಕೆ ನಡೆಯಲಿದೆ. ಹಾಸನ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಅಧ್ಯಯನಕ್ಕಾಗಿ ಆಗಮಿಸಿರುವ ಕೇಂದ್ರ ತಂಡವು ಇಂದು ಅರಸೀಕೆರೆ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರದ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು. ನಾಳೆ ಬೆಳಿಗ್ಗೆ 6 ಗಂಟೆಗೆ ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ಟುಡಿಯೋ ಸಮಯ ಸರಿಯಾಗಿ 11:03:02. ಸ್ನೇಹಿತರೆ, ಸಂಜೆಯಿಂದ ಇಲ್ಲಿವರೆಗೂ ಪ್ರಸಾರ ಆದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಂಜೆಯಿಂದ ಕಾರ್ಯಕ್ರಮಗಳನ್ನ ಕೇಳ್ತಾ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು, ನಿಮ್ಮ ಆರ್ಜಿ ಕುಸುಮ. ಆಶಾವಾದ, ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ನಿಮ್ಮೆಲ್ಲರ ಜೀವನವ ಆನಂದಮಯವಾಗಿಸ್ಲಿ ಅಂತ ಆಶಿಸ್ತೀನಿ ಸ್ನೇಹಿತರೆ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:03:48. ನಿಲಯದ ನಮ್ಮ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೆ ನಾಳೆ ಬೆಳಿಗ್ಗೆ 5:55 ನಮ್ಮ ಪ್ರಸಾರ ಕಾರ್ಯ ಆರಂಭ. ಎಲ್ಲರಿಗೂ ಶುಭ ರಾತ್ರಿ. ಜೈ ಹಿಂದ್.